ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ, ವೈಶಾಖ ಮಾಸದ 13 ದಿನ ಅಂದರೆ 2026 ಇಸವಿ ಮೇ ತಿಂಗಳ 3 ತಾರೀಖು ಭಾನುವಾರ. ಸಮಯ 5:58:46. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸೌಮ್ಯ ಕುಲಕರ್ಣಿಯ ಮುಂಜಾನೆಯ ನಮಸ್ಕಾರ ಹಾಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 6:01. ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 ಚಿಂತನ, ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ಕರ್.

0: ಸ್ಟೇಡಿಯಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಆಕಾಶ ಬುಟ್ಟಿ ಭಾಗವಹಿಸುತ್ತಾರೆ ಚಿತ್ರ ನಿರ್ದೇಶಕರು ಹಾಗೂ ಗೀತ ರಚನೆಕಾರರಾದ ಆರ್ ಎನ್ ಜಯಗೋಪಾಲ್ ಅವರು. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದಾಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಪತ್ರಿಕಾ ಸ್ವಾತಂತ್ರ್ಯ ದಿನ ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಹಾಗೂ ಉದ್ದೇಶಗಳ ಕುರಿತಾಗಿ ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಹಾಗೂ ವೇಣು ವಿನೋದ್ ಕೆಎಸ್. ನಡೆಸಿಕೊಡುತ್ತಾರೆ ಕೃಷ್ಣ ಮೋಹನ ತಲೆಂಗಳ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಪೋಸ್ಟ್ ಬಾಕ್ಸ್ ನಂಬರ್ 111. 12:05 ವನಿತಾ ವಿಹಾರ ಶಿಕ್ಷಣ ಸಂಶೋಧನೆ ಹಾಗೂ ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆರಾವ್ ಅವರೊಂದಿಗಿನ ಸಂದರ್ಶನ ಇವರೊಂದಿಗೆ ಆಶಾ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ಡಾಕ್ಟರ್ ಕೀರ್ತಿರಾಜ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ ಪ್ರಧಾನಮಂತ್ರಿ ನೀಲಿ ಕ್ರಾಂತಿ ಕುರಿತು ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ವಾಚನ ಎಚ್ಆರ್ ಕೇಶವಮೂರ್ತಿ ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ರಸಮಂಜರಿ ಶ್ರೀ ಸುರಭಾರತಿ ಸಂಸ್ಕೃತ ಹಾಗೂ ಸಾಂಸ್ಕೃತಿಕ ಸಂಘದ ಸದಸ್ಯರಿಂದ ಸಂಸ್ಕೃತ ನಾಟಕ ಯಶೋರಹಸ್ಯಂ. 3:00 ಗುಲ್ಮೊಹರ್. 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ವಿಜ್ಞಾನದ ಮುನ್ನಡೆ ವಿಜಯ್ ನಿಶಾಂತ್ ಅವರಿಂದ. 6:51 ಕೃಷಿ ರಂಗ ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ರಾಜಗೋಪಾಲ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಆನಂತರ ಚಿಕ್ಕನಾಯಕನಹಳ್ಳಿ ಹೆಸರಹಳ್ಳಿಯ ಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದ. 7:45 ಕೊಂಡಗುಳಿ ಕೇಶಿರಾಜ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಖಾನ್. ಕಲಬುರಗಿ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ. 9:15 ಅಭಿಜಿತ್ ಶಾಸ್ತ್ರಿ ಅವರು ಹಾಡಿರುವ ಭಾವಗೀತೆಗಳು. 9:30 ಯುವ ವಾಣಿ ನೆಕ್ಸ್ಟ್ ಜನರೇಷನ್ ಗಾರ್ಡಿಯನ್ಸ್ ಆಫ್ ಬೆಂಗಳೂರುಸ್ ಅನಿಮಲ್ಸ್ ಈ ಕುರಿತು ಚರ್ಚೆ ಭಾಗವಹಿಸುತ್ತಾರೆ ಚಾರ್ಲೀಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ನ ಕೀರ್ತನ್ ವಿಘ್ನೇಶ್ ಆರ್ಪಿ ಹಾಗೂ ಸುಭೀಕ್ಷಾ ವೆಂಕಟೇಶ್. ನಡೆಸಿಕೊಡುತ್ತಾರೆ ಪೂಜಾ ಗೋಯಲ್. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿವೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Shagun Chopra. The Election Commission has ordered re-polling in all 285 polling stations, including auxiliary polling stations in Palta Assembly constituency of West Bengal. The commission mentioned that there has been severe electoral offences and subversion of democratic process during the polling in a large number of polling stations in Palta Assembly constituency on Wednesday. Fresh poll will be held in all polling stations on 21st of this month from 7 a.m. to 6 p.m. Counting of votes will take place on 24th of May. In West Bengal, nearly 90% voter turnout was recorded in the re-polling held yesterday across 15 booths in South 24 Parganas district. Re-polling remained largely peaceful across the two assembly segments. The re-polling was ordered by the Election Commission on the basis of reports received from the concerned returning officers and the observers. Counting of votes for the assembly elections held in West Bengal, Keralam, Tamil Nadu, Assam and the Union Territory of Puducherry will be held tomorrow. The Supreme Court of India has declined to interfere with the Election Commission's decision to appoint only central government employees as counting supervisors in West Bengal elections. A bench comprising Justice P.S. Narasimha and Justice Joymalia Bakshi directed that the Commission's guidelines must be strictly followed. The ruling comes as a setback for the Trinamool Congress, which had challenged the move. The National Eligibility Cum Entrance Test, or NEET UG, for admission to undergraduate medical education will be held today. The examination will begin at 2 p.m. and will conclude by 5 p.m. According to the NEET's information bulletin, last entry to the examination center will be allowed till 1:30 p.m. The NEET UG is being conducted by National Testing Agency since 2019 for admission to the undergraduate medical education with the approval of the Ministry of Health and Family Welfare and Ministry of Education. The Ministry of Information and Broadcasting has appointed noted lyricist, writer and communication expert Prasoon Joshi as the chairman of Prasar Bharati, India's public service broadcaster. On his appointment, Information and Broadcasting Minister Ashwini Vaishnav said, Mr. Joshi is a rare creative spirit celebrated across the world in advertising, literature, art and cinema. Earlier, Mr. Joshi served as chairperson of Central Board of Film Certification in Mumbai. Defence Minister Rajnath Singh has described Operation Sindoor as a reflection of the Modi government's unwavering resolve to eliminate terrorism through decisive action. He also said the unmatched valour of the armed forces during the operation has marked it as a golden chapter in India's military history. Mr. Singh made the remarks while addressing an event named Shaurya, organised in New Delhi yesterday in the run-up to the first anniversary of Operation Sindoor. India launched Operation Sindoor on May 7 last year in response to the April 22 Pahalgam terror attack. The operation targeted terror infrastructure in territories controlled by Pakistan. External Affairs Minister Dr. S. Jaishankar is embarking on an official visit to Jamaica, Suriname and Trinidad and Tobago, which will continue till 10th of this month. These countries share a special connection with India owing to the presence of Girmitia communities. External Affairs Ministry said in a statement that during the visit, Dr. Jaishankar will meet with the leadership of the three countries. The discussions with his counterparts will cover the entire gamut of bilateral relations as well as regional and global issues of mutual interest. This visit is envisaged to continue the momentum of India's political engagements with Jamaica, Suriname and Trinidad and Tobago and boost the long-standing and friendly relations with these countries, reflecting mutual commitment to South-to-South cooperation and development. In IPL cricket, Chennai Super Kings defeated Mumbai Indians by 8 wickets at M.H. Chidambaram Stadium in Chennai last night. Mumbai Indians had set a target of 160 runs for Chennai Super Kings. Chasing the target, Chennai Super Kings scored 160 for the loss of 2 wickets in 18.1 overs. Earlier, Mumbai Indians made 159 runs for 7 in stipulated 20 overs. The India Meteorological Department has forecast heavy rainfall over Arunachal Pradesh, Assam, Meghalaya, Kerala, Mahi, Nagaland, Manipur, Mizoram, Tripura, Sub-Himalayan, West Bengal, Sikkim, Tamil Nadu, Puducherry and Karaikal today. And that is the end of this news bulletin.

ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:10. ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ವಿ ಕೃಷ್ಣ ಅವರು ಹಾಡಿರುವ ವಿಜಯದಾಸರ ಒಂದು ರಚನೆ, ವಿಠಲ ನಿನ್ನ ನಂಬಿದೆ ಎನ್ನ ಕಾಯೋ.

ಇನ್ನು ಮುಂದೆ ಕೇಳಿ ವಿ ಕೃಷ್ಣ ಅವರು ಹಾಡಿರುವ ಪುರಂದರದಾಸರ ಒಂದು ದೇವರ ನಾಮ, ರಾಮ ರಾಮ ರಾಮ ಸೀತಾ ರಾಮ ಎನ್ನಿರೋ.

ಕೇಳ್ತಾ ಇದ್ದೀರಾ ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 6:18:40. ಇನ್ನು ಮುಂದೆ ಕೇಳಿ ಅಕ್ಕ ಮಹಾದೇವಿಯರ ವಚನ. ಒಡವಟ್ಟಿ ಶಾರದಾ ಭರತ್ ಅವರು ಹಾಡಿದ್ದಾರೆ, ಮರವಿದ್ದು ಫಲವೇನೋ.

ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಸನ್ನತಿ ಗೀತೆ ಹಾಡಿದ್ದಾರೆ ಲೇಡಿ ಆಫ್ ಫಾತಿಮಾ ಚರ್ಚ್ನ ಸದಸ್ಯರು. ದೇವರೇ ನಿಮ್ಮನ್ನು ಸ್ತುತಿಸಿ ಭಜಿಸುವೆ.

0: ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ.
1: ಶ್ರೀ ರಾಮಕೃಷ್ಣ ಪರಮಹಂಸರು ಪ್ರಾಸಂಗಿಕವಾಗಿ ತಿಳಿಸಿದ ದೃಷ್ಟಾಂತವೊಂದು ಹೀಗಿದೆ. ಒಂದು ದಿನ ಸಕ್ಕರೆಯ ಪರ್ವತದ ಸಮೀಪಕ್ಕೆ ಒಂದು ಇರುವೆ ಬಂತಂತೆ. ಅದು ಒಂದು ಚೂರು ಸಕ್ಕರೆಯನ್ನು ಬಾಯಲ್ಲಿ ಕಚ್ಚಿಕೊಂಡು ಹೋಗುತ್ತಿತ್ತು. ಅದು ದಾರಿಯಲ್ಲಿ ಯೋಚಿಸ್ತಂತೆ, ಮತ್ತೆ ಒಂದು ಸಲ ಇಲ್ಲಿಗೆ ಬಂದಾಗ ನಾನು ಇಡೀ ಸಕ್ಕರೆಯ ಬೆಟ್ಟವನ್ನೇ ನನ್ನ ಗೂಡಿಗೆ ಸಾಗಿಸ್ಬಿಡ್ತೇನೆ ಅಂತ. ಬಹುಶಃ ನಮ್ಮಲ್ಲಿ ಅನೇಕರು ಬದುಕನ್ನು ಕುರಿತು ಇದೇ ರೀತಿ ಯೋಚನೆ ಮಾಡುತ್ತೇವೆ. ಇನಿಯವು ಮೊದಲೋಳ್, ನಂಜಿನ ಪನಿವೋಲ್, ಬಳಿ ಕೈದೆ ಮುಳಿದು ಕೊಂದಿಕ್ಕುವವು, ಇಂತು ಎನೆಯನೆ ವಿಷಯ ಸುಖ ಆಸ್ವಾದನದೋಳ್ ಲಂಪಟರ್ ಇದೇಕೋ ನರಪಶುಗಳ್. ಮೊದಲಿಗೆ ಪಂಚೇಂದ್ರಿಯ ಸುಖಗಳು ಸಿಹಿಯಾಗಿರುತ್ತವೆ, ಆನಂತರ ವಿಷದ ಹನಿಯಂತೆ ಚೆನ್ನಾಗಿ ಕೆರಳಿ ಕೊಂದು ಹಾಕುತ್ತವೆ. ಹೀಗೆ ಮತ್ತೆ ಮತ್ತೆ ಗೊತ್ತಿದ್ದರೂ ಇಂತಹ ವಿಷಯ ಸುಖಗಳನ್ನು ಅನುಭವಿಸುವುದರಲ್ಲಿ ನರಪಶುಗಳು ಇದರಲ್ಲಿಯೇ ಹೆಚ್ಚು ಆಸಕ್ತಿ ಉಳ್ಳವರಾಗುತ್ತಾರೆ ಎಂದು ಬಾಹುಬಲಿ ತನ್ನ ಹಾಗೂ ಭರತನ ಯುದ್ಧದ ನಂತರ ಯೋಚಿಸುವ ಚಿಂತನೆಗಳನ್ನು ಪಂಪ ಕಟ್ಟಿಕೊಡುತ್ತಾನೆ. ಈ ಜಗತ್ತಿನಲ್ಲಿ ಬಯಸಿದ್ದೆಲ್ಲ ಸಿಗಬೇಕು ಎಂಬ ಆಸೆ ಇದೆಯಲ್ಲ, ಅದು ಅನೇಕ ಬಾರಿ ದುಃಖವನ್ನೇ ಕೊಡುತ್ತದೆ. ಈ ಲೋಕದಲ್ಲಿ ಬಯಸಿದ್ದು ಸಿಗುವುದಿಲ್ಲ, ಬಯಸಿದಷ್ಟೂ ಸಿಗುವುದಿಲ್ಲ, ಸಿಕ್ಕಿದ್ದು ಬಯಸಿದಂತೆ ಇರುವುದಿಲ್ಲ. ಜಗದ ನಿಯಮವೇ ಬೇರೆ. ಹಣ ಅಂತಹ ಸುಖವನ್ನು ತಂದುಕೊಡುತ್ತದೆ ಎನ್ನುವುದು ಮೂರ್ಖತನ. ದುಡ್ಡಿನಿಂದ ಎಲ್ಲವನ್ನೂ ಗಳಿಸಿಬಿಡುತ್ತೇವೆ ಎಂಬ ಭ್ರಮೆ ನಮ್ಮದು. ದುಡ್ಡು ವಸ್ತು ತೆಗೆದುಕೊಳ್ಳಲು ಖರೀದಿಸಲು ಸಹಕಾರಿಯಾಗಬಹುದೇ ಹೊರತು ನೆಮ್ಮದಿ ಸುಖ ಶಾಂತಿ ಕೊಡುವುದಿಲ್ಲ. ಅದಕ್ಕೆ ಒಂದು ಕಡೆ ಸರ್ವಜ್ಞ, ಉಣ್ಣದೇ ಒಡವೆಯ ಗಳಿಸಿ ಮಣ್ಣಿನೊಳು ತಾನಿರಿಸಿ ಸಣ್ಣಿಸಿಯೇ ನೆಲದ ಸಾರಿದನ ಬಾಯೊಳಗೆ ಮಣ್ಣು ಕಾಣಯ್ಯ ಸರ್ವಜ್ಞ ಎನ್ನುತ್ತಾನೆ. ಇಂತಹ ಆಸೆಗಳನ್ನು ಬಿಡಬೇಕೆಂಬುದು ಬಹುಮುಖ್ಯ. ರಷ್ಯಾದ ತತ್ವಶಾಸ್ತ್ರಜ್ಞ ಲಿಯೋ ಟಾಲ್ಸ್ಟಾಯ್ ಅವರ ಕಥೆಯೊಂದನ್ನು ನಾವು ಸದಾ ತಿಳಿದುಕೊಳ್ಳಬೇಕು. ಒಬ್ಬ ರಾಜ ಇದ್ದನಂತೆ. ಅವನು ಒಂದು ದಿನ ತನ್ನ ರಾಜ್ಯದಲ್ಲಿ ಡಂಗುರ ಸಾರಿಸುತ್ತಾನೆ. ನಾಳೆ ನನ್ನ ಜನ್ಮದಿನ, ಆದ್ದರಿಂದ ನನ್ನ ನಾಡಿನ ಪ್ರಜೆಗಳಿಗೆ ಭೂಮಿ ಕೊಡಲು ನಿರ್ಧಾರ ಮಾಡಿದ್ದೇನೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾರು ಎಲ್ಲಿಯವರೆಗೆ ಹೋಡ್ತಾರೋ ಆದಷ್ಟು ನಿಮ್ಮದೇ ಭೂಮಿ ಎಂದು.

0: ಓಡುವುದಷ್ಟೇ ಅಲ್ಲ, ಎಲ್ಲಿಯವರೆಗೆ ಓಡುತ್ತಿರುತ್ತಾರೋ ಅಲ್ಲಿಂದ ವಾಪಸ್ಸು ಸೂರ್ಯಾಸ್ತದೊಳಗೆ ಪ್ರಾರಂಭಿಸಿದ ಜಾಗಕ್ಕೆ ಬರುವಂತವರಿಗೆ ಅವರಿಗೆ ಅಷ್ಟು ಭೂಮಿಯನ್ನು ಬರೆದುಕೊಡುತ್ತೇನೆ ಎಂಬ ಮಾತನ್ನು ಕೇಳಿ ಅನೇಕ ಜನ ಓಡಲು ಪ್ರಾರಂಭಿಸುತ್ತಾರೆ. ಓಡುವಾಗ ಬಾಯಾರಿಕೆಯಾಯಿತು, ದಣಿವಾಯಿತು, ಹಸಿವಾಯಿತು, ನಿಂತು ತಿರುಗಿ ನೋಡಿದರೆ ಬಹಳಷ್ಟು ಜನ ಓಡಿಯೇ ಬರ್ತಾ ಇದ್ದಾರೆ. ಅದನ್ನು ನೋಡಿ ಓಡುತ್ತಿದ್ದ ಆತ ಓಡಿ ಓಡಿ ಸಂಜೆಯೊಳಗೆ ಸತ್ತು ಬಿದ್ದ. ಮನುಷ್ಯನ ಆಸೆಗೆ ಇದಕ್ಕಿಂತ ಒಳ್ಳೆಯ ಕಥೆಯಿಲ್ಲ. ಜೀವನಕ್ಕೆ ತೃಪ್ತಿ ಅತ್ಯವಶ್ಯಕ. ಸಂತೋಷದಿಂದ ಇರುವವರ ಹತ್ತಿರ ಎಲ್ಲವೂ ಇರುತ್ತದೆ ಅಂತಲ್ಲ, ಇದ್ದುದರಲ್ಲೇ ತೃಪ್ತಿ ಕಾಣುವ ಗುಣವೇ ಅವರ ಸಂತೋಷಕ್ಕೆ ಕಾರಣ ಎಂದರ್ಥ. ಕಬೀರರು ತಮ್ಮ ದೋಹೆಯೊಂದರಲ್ಲಿ ಮಾಯೆಯೊಂದು ಉರಿಯುವ ದೀಪ, ಮನುಜನೇ ಪತಂಗ, ಪತಂಗ ದೀಪದಿ ಬೀಳುವ ತೆರದಿ ಮನುಜ ಮಾಯೆಯೊಳಗೆ ಎಂಬ ಮಾತನ್ನು ತಿಳಿಸಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಮಾಯೆ ಎಂಬುದು ಅವು ಯಾವುವೂ ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಎಂದ ವಚನಕಾರರ ನುಡಿಯನ್ನು ನೆನಪಿಸಿಕೊಳ್ಳುತ್ತಾ ಬೇಕು ಬೇಕು ಎನ್ನುವುದಕ್ಕೆ ಬ್ರೇಕ್ ಹಾಕಬೇಕಿದೆ, ಇದ್ದುದರಲ್ಲಿಯೇ ತೃಪ್ತಿ ಕಾಣುತ್ತಾ ಇಲ್ಲದ್ದಕ್ಕೆ ಕೊರಗದೆ ಬದುಕು ಸಾಗಿಸುವ ಜಾಣತನ ನಮ್ಮದಾಗಬೇಕಿದೆ.
1: ಡಾಕ್ಟರ್ ಪದ್ಮಿನಿ ನಾಗರಾಜು ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

0: ಸಮಯ 6:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಆಧುನಿಕ ಸಾಹಿತ್ಯ ಚರಿತ್ರೆಯಲ್ಲಿ ಗೋಪಾಲಕೃಷ್ಣ ಅಡಿಗರ ಸಮಕಾಲೀನರಾಗಿದ್ದವರು, ಬಹಳ ಪ್ರಮುಖ ಹೆಸರು. ಮತ್ತೋರು ಕೃಷ್ಣಮೂರ್ತಿಗಳು ಶಿಕ್ಷಣ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ದೇಶ ವಿದೇಶಗಳಲ್ಲಿ ಭಾರತದ ಸಂಸ್ಕೃತಿಯ ಬಗ್ಗೆ ಗಟ್ಟಿ ನೆಲೆಯಿಟ್ಟು ಮಾತನಾಡಿದವರು. ಭಾರತೀಯ ವಿದ್ಯಾಭವನದ ಕೆಲಸವನ್ನ ಮಾಡಿದವರು. ಈ ಎರಡು ಜ್ಞಾನ ಶಾಖೆಗಳು ಒಟ್ಟಿಗೆ ಆಕಾಶವಾಣಿಯಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದು ಹೀಗೆ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ, ಮತ್ತೂರು ಕೃಷ್ಣಮೂರ್ತಿ ಅವರ ಮಾತುಕತೆಯಿಂದ ಆಯ್ದ ಭಾಗ.
4: ರಾಮಚಂದ್ರ ಶರ್ಮರೇ, ನನಗೆ ಇಲ್ಲಿ ಒಂದು ವಿಷಯ ಅನ್ನಿಸ್ತು. ಅನೇಕ ಶಾಲಾ ಕಾಲೇಜುಗಳಿಗೆಲ್ಲ ಹೋಗ್ತಾ ಇದ್ದೀನಿ. ಪಠ್ಯಪುಸ್ತಕ ಅದನ್ನು ಓದಬೇಕು, ವಿಷಯ ಗ್ರಹಣೆ ಮಾಡ್ಕೋಬೇಕು, ಪರೀಕ್ಷೆ ಬರುತ್ತೆ, ಚೆನ್ನಾಗಿ ಅಧ್ಯಯನ ಮಾಡಬೇಕು, ಇದೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ವಿದ್ಯಾರ್ಥಿಗಳಲ್ಲಿ. ಸರಿಯಾಗಿ ಓದೋದಿಲ್ಲ. ಆ ಕಡೆ ಮೇಷ್ಟ್ರು ಅಂದರೆ ಆಚಾರ ಪ್ರಥಮೋ ಧರ್ಮ, ಅವನು ಆಚಾರನಾಗಿರ್ಬೇಕು. ಅವನು ಆಚಾರ್ಯ ಅಂತಂದರೆ ಅವನು ನಡೆದು ತೋರಿಸ್ಬೇಕು, ಅದನ್ನು ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳು ಕಲಿತಾ ಇಲ್ಲ. ಮನೆಯಲ್ಲಿ ತಂದೆ ತಾಯಿಯವರು ಮಕ್ಕಳ ಮೇಲೆ ಒಂದು ನಿಮಿಷ ಕೂಡ ಗಮನ ಕೊಡ್ತಾ ಇಲ್ಲ. ನೀವು ಮನಃಶಾಸ್ತ್ರಜ್ಞರು, ನೀವು ಮಕ್ಕಳ ಸೈಕಾಲಜಿ ಅಲ್ಲೂ ಮಾಡಿದ್ದೀರಿ. ಅಲ್ಲಿ ಮಕ್ಕಳು 16 ವರ್ಷ ಆದಮೇಲೆ ಸ್ವತಂತ್ರರಾಗ್ತಾರೆ. ನಮ್ಮಲ್ಲಿ ನಮ್ಮ ಹತ್ರನೇ ಇಟ್ಕೋತೀವಿ, ಮುದುಕರಾಗೋವರೆಗೂ ಕೂಡ. ಇನ್ ಸ್ಪೈಟ್ ಆಫ್ ಇಟ್ ನಾವು ದೊಡ್ಡವರಿಂದ ನೋಡೋದಕ್ಕೆ ಕಲಿತಾ ಇಲ್ಲ. ಆ್ಯಂಡ್ ಆಲ್ಸೋ ಈ ಬ್ಲೇಮಿಂಗ್ ಅದರ್ಸ್ ಇದೆ ನೋಡಿ ನಮ್ಮಲ್ಲಿ, ಎಲ್ಲಕ್ಕೂ ಇನ್ನೊಬ್ಬನನ್ನು ಹೇಳೋದು. ಇದು ಯಾಕೆ ಬರುತ್ತೆ? ಇದು ವೈ ಡು ವಿ ನೀಡ್ ಎ ಪೊಲೀಸ್ಮನ್ ಟು ಚೆಕ್ ಅಸ್? ಇಸ್ ಇಟ್ ನಾಟ್ ಎನ್ ಇನ್ಸಲ್ಟ್?
5: ಇಟ್ ಈಸ್ ಎನ್ ಇನ್ಸಲ್ಟ್ ಟು ದಿ ಸೆಲ್ಫ್. ನಮಗೆ ನಾವೇ ಅವಮಾನ ಮಾಡಿಕೊಳ್ಳುವ ಖಚಿತವಾದ ದಾರಿಯಿಂದ ನನ್ನ ನಡತೆಗೆ ನಿಮ್ಮ ಕಣ್ಣನ್ನು ನೋಡೋದು. ವಿ ಬಿಲೀವ್ ಇನ್ ದಿ ರಿಫ್ಲೆಕ್ಷನ್ ಆಫ್ ಅವರ್ಸ್.
4: ಎಕ್ಸಾಕ್ಟ್ಲಿ,
5: ನಿಮ್ಮ ಕಣ್ಣಲ್ಲಿ ನಾನು ಹೇಗೆ ಇದೆ ಕಾಣಿಸ್ತೀನೋ ಅದೇ ನಾನು ಅನ್ನುವ ಒಂದು ಭ್ರಾಂತಿನಲ್ಲಿ ಬದುಕ್ತೀವಿ. ಅಂದರೆ ನನ್ನ ತನಕ್ಕೆ ನಾನೇ ಒಂದು ಲಕ್ಷಣ ಸಿದ್ಧಾಂತ ಕೊಡೋ ವಿದ್ಯಾಭ್ಯಾಸವಾಗಲಿ, ಯೋಗ್ಯತೆಯಾಗಲಿ, ತಾತ್ವಿಕ ಚಿಂತನೆಯಾಗಲಿ ಬರಲೇ ಇಲ್ವಲ್ಲ. ಇದು ತುಂಬ ತುಂಬ ದುಃಖದ ವಿಷಯ, ತುಂಬ ದುಃಖದ ವಿಷಯ. ಕಾರಣ ಏನು ಅಂತಂದರೆ, ನಮ್ಮ ನಿಮ್ಮ ತಲೆಮಾರಿನ ಜನ ಈ ಆದರ್ಶ ವ್ಯಕ್ತಿಗಳನ್ನು, ಪುರಾಣ ಬಿಟ್ಬಿಡಿ, ಇತಿಹಾಸ ಬಿಟ್ಬಿಡಿ, ನಮ್ಮ ಜೀವಮಾನ ಕಾಲದಲ್ಲೇ ಬದುಕಿದ್ದ ಈ ಆದರ್ಶ ವ್ಯಕ್ತಿಗಳಿಂದ ಸ್ವಲ್ಪ ಮಟ್ಟಿಗಾದರೂ ಏನೋ ಪಾಠ ಕಲಿತು ಬಂತು.
4: ಹೌದು.
5: ಈಗ ನಾನು ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಪಾಠ ಕಲಿಸಬೇಕು ಅಂದರೆ ನನಗೆ ಚಾರಿತ್ರ್ಯ ಇಲ್ಲದ ಮೇಲೆ ಅವ್ನು ನನ್ನನ್ನು ನೋಡಿ ಏನು ಕಲಿಬೋದು? ದುಡ್ಡು ಮಾಡೋದನ್ನು ಕಲಿಬೋದು, ಟೇಬಲ್ಗಳಿಗೆ ಲಂಚ ಕೊಟ್ಟು ಲಂಚ ತಗೊಳ್ಳೋದನ್ನು ಕಲಿಬೋದು, ಏನಾದರೂ ಮಾಡಿ ಒಂದು ಕುರ್ಚಿ ಹಿಡಿದು ಬಿಟ್ಟು ಅದನ್ನು ಬಿಡದೇ ಇರೋದನ್ನು ಕಲಿಬೋದು. ಏನಾಗಿದೆ ಅಂದರೆ ಮಾರಲ್ ಡಿಗ್ರೆಡೇಷನ್ ಆಗ್ತಾ ಇದ್ದಿದ್ದರಿಂದಲೇ ಸುಖ ಪಡೋ ಸಾಧ್ಯತೆ ಇದೆ ಅನ್ನುವ ಜನ ಇದಾರಲ್ಲ, ಏನು ಮಾಡಿ ಹೋಗಲಿ. ಕೃಷ್ಣಮೂರ್ತಿಗಳು ನನಗೆ ಒಂದೊಂದು ಸತಿ ಅನಿಸುತ್ತೆ, ಏನಾದರೂ ಒಳ್ಳೇದೇನಾದರೂ ಖಂಡೇ ಇಲ್ಲವೇ ಇದೆ ಅಂತ ಕಾಣುತ್ತೆ. ಎಲ್ಲೋ ಇದೆ, ಎಲ್ಲಿದೆ ಅದು?
4: ಎಲ್ಲಿದೆ ಅಂದರೆ ನನಗನ್ಸುತ್ತೆ, ಒಂದು ಒಳ್ಳೆ ಒಳ್ಳೆ ಅಂಶವನ್ನು ನೋಡ್ತಾ ಇದ್ದೇವೆ. ಆರ್ಥಿಕವಾಗಿ ನಾವೆಲ್ಲ ಬಲವಾಗ್ತಾ ಇದ್ದೇವೆ. ಹಣ ವಿಷಯದಲ್ಲಿ ಪರವಾಗಿಲ್ಲ, ಹಿಂದಿದ್ದ ಸ್ಥಿತಿ ಅಲ್ಲ, ಈಗ ತುಂಬ ಚೆನ್ನಾಗಿದೆ. ಎಲ್ಲರ ಕೈಯಲ್ಲೂ ದುಡ್ಡು ಓಡಾಡ್ತಾ ಇದೆ. ದುಡ್ಡು ಓಡಾಡ್ತಾ ಇರೋದ್ರಿಂದ ನಾವು ಇನ್ನೊಂದಷ್ಟು ಜವಾಬ್ದಾರಿಯನ್ನು ತಗೊಂಡು ಆ ದುಡ್ಡನ್ನು ಸದುಪಯೋಗ ಪಡಿಸ್ಕೊಂಡು ಇಲ್ಲದೇ ಇರೋರಿಗೆ ನಾವು ಸ್ವಲ್ಪ ಶೇರ್ ಮಾಡೋಣ ಅನ್ನೋ ಭಾವನೆಯೇ ನಮಗೆ ಬರಬೇಕು. ಅಫ್ಕೋರ್ಸ್ ಅಕ್ಷರಸ್ಥರು ಹೆಚ್ಚಾಗಿದ್ದಾರೆ, ಆವಾಗಿಂದ 25 ವರ್ಷದಲ್ಲಿ ಎಷ್ಟು ಆಗಬೇಕೋ ಅಷ್ಟು ಆಗದೆ ಹೋದರೂ ಕೂಡ ಓದೋದು ಬರೆಯೋದು ಎಲ್ಲ ಬರುತ್ತೆ. ಆದರೆ ನಮ್ಮ ಮೀಡಿಯಾ ನಮ್ಮ ಶಿಕ್ಷಣಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಇನ್ನೂ ಕೊಡ್ತಾ ಇಲ್ವೋ ಅಂತ ಅನಿಸುತ್ತೆ. ಐ ಆಮ್ ನಾಟ್ ಬ್ಲೇಮಿಂಗ್ ಏನು ಬಿಡಿ, ಯಾರು ಪರ್ಸನಲ್ಲಾಗಿ ತೊಗೋಬಾರ್ದು. ಯಾಕೆಂದರೆ ಇವಾಗಿನ ಸಾಧನ ಮೀಡಿಯಾ ಒಂದೇ, ಇನ್ಯಾವ ವಿಧದಲ್ಲೂ ನೀವು ನಮ್ಮ ಮಕ್ಕಳಿಗೆ ನಾವು ಏನನ್ನೂ ರೀಚ್ ಮಾಡೋಕ್ಕಾಗೋದಿಲ್ಲ.
3: ಇವತ್ತಿನ ರತ್ನಭಂಡಾರದಲ್ಲಿ ಎರಡು ಜ್ಞಾನ ಶಾಖೆಗಳ ಮಾತುಕತೆ ಕೇಳಿದಿರಿ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಮತ್ತು ಮತ್ತೂರು ಕೃಷ್ಣಮೂರ್ತಿ ಅವರ ಧ್ವನಿಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 8:35 ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಚಿತ್ರ ನಿರ್ದೇಶಕರು ಹಾಗೂ ಗೀತ ರಚನೆಕಾರ ಆರ್ ಎನ್ ಜಯಗೋಪಾಲ್ ಅವರು. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದಾದ ಕಾರ್ಯಕ್ರಮ. ಸಮಯ 6:40. ಇನ್ನು ಮುಂದೆ ಕೇಳಿ ದೇಶಭಕ್ತಿ ಗೀತೆ. ಅನ್ನಪೂರ್ಣೆ ಮಣ್ಣಿಗೆ, ಸಾವಿರದ ಕಣ್ಣಿಗೆ, ದುಡಿಯುವಂಥ ಕೈಗಳಿಗೆ, ಹೊನ್ನ ಪಡೆವ ವರಗಳಿಗೆ. ವೃಂದಗಾನದಲ್ಲಿ

0: ಬೃಂದಗಾನದಲ್ಲಿ ದೇಶಭಕ್ತಿ ಗೀತೆಯೊಂದನ್ನ ಕೇಳಿದರೆ ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:05 ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಹಾಗೂ ಉದ್ದೇಶಗಳ ಕುರಿತಾಗಿ ಸಂವಾದ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಹಾಗೂ ವೇಣು ವಿನೋದ್ ಕೆಎಸ್. ನಡೆಸಿಕೊಡುತ್ತಾರೆ ಕೃಷ್ಣಮೋಹನ ತೆಲಂಗಾಣ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಸಮಯ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಇವರೊಂದಿಗೆ ಆಶಾ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸಮಯ 6:50. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ.
1: ಔಷಧೀಯ ಬೆಳೆಗಳು ಅಮೃತ್ ಬಳ್ಳಿ. ಅಮೃತ್ ಬಳ್ಳಿ, ಗಡುಚಿ ಮುಂತಾದ ಹೆಸರುಗಳಿಂದ ಕರೆಯಲಾಗುವ ಈ ಬಳ್ಳಿಯು ಹಲವಾರು ಉಪಯೋಗಗಳನ್ನು ಹೊಂದಿದೆ. ಬಳ್ಳಿಯ ಸೇವನೆ ಶರೀರಕ್ಕೆ ಬಲವನ್ನು ನೀಡುತ್ತೆ. ಬೇಕಾಗುವ ಮಣ್ಣಿನ ಗುಣಧರ್ಮ. ಈ ಬೆಳೆಯು ಸಾಮಾನ್ಯವಾಗಿ ಎಲ್ಲ ಮಣ್ಣುಗಳಲ್ಲಿ ಬೆಳೀತದೆ. ಗೋಡು ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೀತದೆ. ಬಿತ್ತನೆ ಸಾಮಗ್ರಿಗಳು ಪ್ರತಿ ಎಕರೆಗೆ ಬೇರು ಬಿಟ್ಟ ಸಸಿಗಳು 4,000, ಕೊಟ್ಟಿಗೆ ಗೊಬ್ಬರ 4 ಟನ್, ರಾಸಾಯನಿಕ ಗೊಬ್ಬರ ಸಾರಜನಕ 25 ಕಿಲೋಗ್ರಾಂ, ರಂಜಕ 15 ಕಿಲೋಗ್ರಾಂ ಮತ್ತು ಪೊಟ್ಯಾಷ್ 15 ಕಿಲೋಗ್ರಾಂ. ನಾಟಿ ಮಾಡುವ ಸಮಯ ಮಳೆಗಾಲದ ಪ್ರಾರಂಭದಲ್ಲಿ ನಾಟಿ ಮಾಡಬೇಕು. ಸಸಿಗಳನ್ನು 1 ಮೀಟರ್ ಮತ್ತು 1 ಮೀಟರ್ ಅಂತರದಲ್ಲಿ ನೆಡಬೇಕು. ಕೊಯ್ಲು ಮತ್ತು ಅದರ ಇಳುವರಿಯ ಸಮಯ, ಎಲೆಯನ್ನು ನಾಟಿ ಮಾಡಿದ 3-4 ತಿಂಗಳ ನಂತರ ಕೊಯ್ಲು ಮಾಡಬಹುದು. ಆ ನಂತರ ಪ್ರತಿ 2 ತಿಂಗಳಿಗೊಮ್ಮೆ ಕೊಯ್ಲು ಮಾಡಬಹುದು. ಪ್ರತಿ ಎಕರೆಗೆ 1 ವರ್ಷದಲ್ಲಿ 1.2-2 ಟನ್ ಒಣಗಿದ ಎಲೆ ಹಾಗೂ 1.4-0.6 ಟನ್ ಒಣಗಿದ ಕಾಂಡದ ಇಳುವರಿಯನ್ನು ಪಡಿಬಹುದು. ಅಶ್ವಗಂಧ. ಅಶ್ವಗಂಧವು ನಮ್ಮ ದೇಶದ ಬಹುಮುಖ್ಯವಾದ ಮಳೆಯಾಶ್ರಿತ ಔಷಧೀಯ ಬೆಳೆ. ಇದನ್ನು ಹಿರೇಮದ್ದಿನ ಗಿಡ, ಪನ್ನೇರು, ಅಶ್ವಗಂಧಿ ಮತ್ತು ಕಿರೇಮಲ್ಲಿನ ಗಿಡ ಅಂತಲೂ ಕರೀತಾರೆ. ಬೇರು, ತೊಗಟೆ, ಎಲೆ, ಹಣ್ಣು ಮತ್ತು ಬೀಜಗಳಿಂದ ತೆಗೆದ ಸಸ್ಯ ಕ್ಷಾರಗಳನ್ನು ಅನೇಕ ತರಹದ ವ್ಯಾಧಿಗಳನ್ನು ಗುಣಪಡಿಸಲು, ನರ ದೌರ್ಬಲ್ಯವನ್ನು ಉಪಶಮನ ಮಾಡಲು ಮತ್ತು ಶಕ್ತಿವರ್ಧಕವಾಗಿ ಬಳಸಲಾಗ್ತದೆ. ತಳಿಗಳು ಜವಾಹರ್ ಅಶ್ವಗಂಧ 20, ಪೋಷಿತ 11. ಮಣ್ಣಿನ ಗುಣಧರ್ಮ. ನೀರು ಬಸಿದು ಹೋಗುವ ಗೋಡು, ಕಪ್ಪು ಇಲ್ಲವೇ ಕೆಂಪು ಮಣ್ಣು ಈ ಬೆಳೆಗೆ ಸೂಕ್ತ. ಬಿತ್ತನೆಯ ಸಾಮಗ್ರಿಗಳು ಪ್ರತಿ ಎಕರೆಗೆ ಬೀಜ 4-5 ಕಿಲೋಗ್ರಾಂ. ಈ ಬೆಳೆಯು ಭೂಮಿಯಲ್ಲಿ ಇರುವ ಫಲವತ್ತತೆಯನ್ನು ಬಳಸಿಕೊಂಡು ಬೆಳೆಯೋದ್ರಿಂದ ಕೊಟ್ಟಿಗೆ ಗೊಬ್ಬರ 10 ಟನ್ ಹಾಕಬೇಕು. ಅದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿರೋದಿಲ್ಲ. ಈ ಬೆಳೆಯನ್ನು ಸಾವಯವ ಕೃಷಿ ಪದ್ಧತಿಯಲ್ಲಿ ಮಾಡಿದ್ದಲ್ಲಿ ಬೇರಿನ ಗುಣಮಟ್ಟ ಉತ್ಕೃಷ್ಟವಾಗಿರುತ್ತೆ. ನಾಟಿ ಸಮಯ ಜುಲೈ ತಿಂಗಳ 2ನೇ ವಾರದಲ್ಲಿ ನಾಟಿ ಮಾಡಬೇಕು. ಬಿತ್ತನೆಯನ್ನು 45 ಸೆಂಟಿಮೀಟರ್ ಸಾಲಿನಲ್ಲಿ ಬಿತ್ತೋದ್ರಿಂದ ಅಂತರ್ ಬೇಸಾಯ ಮಾಡಲು ಸುಲಭ. ಸಸಿಗಳು ಬೆಳೆದ ನಂತರ ಸಾಲಿನಲ್ಲಿ ಸಸಿಗಳ ಮಧ್ಯ 10 ಸೆಂಟಿಮೀಟರ್ ಅಂತರವಿಟ್ಟು ಉಳಿದ ಸಸಿಗಳನ್ನು ತೆಗಿಬೇಕು. ಕೊಯ್ಲು ಮತ್ತು ಇಳುವರಿ. ಕೊಯ್ಲು ಜನವರಿ ತಿಂಗಳಿನಲ್ಲಿ ಆರಂಭವಾಗಿ

0: ತಿಂಗಳವರೆಗೆ ಮುಂದುವರಿತದೆ. ಪ್ರತಿ ಎಕರೆಗೆ ಸುಮಾರು 150-250 ಕಿಲೋಗ್ರಾಂ ಒಣಬೇರು ಮತ್ತು 20-30 ಕಿಲೋಗ್ರಾಂ ಬೀಜವನ್ನು ಪಡಿಬೋದು. ಗುಗ್ಗಲ್ ಮರದ ತೊಗಟೆಯಿಂದ ಅಂಟುರಾಳವನ್ನು ಒಲಿಯೋಗಮ್ ರೇಸಿನ್ ತೆಗೆಯಲಾಗ್ತದೆ. ಇದು ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುವ ಗುಣ ಹೊಂದಿರೋದ್ರಿಂದ ಇದನ್ನು ಕೊಬ್ಬು ಕರಗಿಸುವ ಔಷಧಿಗಳಲ್ಲಿ ಹೆಚ್ಚಾಗಿ ಬಳಸಲಾಗ್ತದೆ. ಗುಗ್ಗಲ್ ತಳಿಗಳು ಮುರುಸುದ ಮಣ್ಣು. ಇದು ಅನೇಕ ವಿಧದ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಮಣ್ಣಿನಲ್ಲಿ ಉತ್ತಮ ಬೆಳವಣಿಗೆ ಹೊಂದುತ್ತದೆ. ಗುಗ್ಗಲ ಬಿತ್ತನೆ ಸಾಮಗ್ರಿಗಳು ಪ್ರತಿ ಎಕರೆಗೆ ಕಡ್ಡಿ ತುಂಡುಗಳು 444, ಕೊಟ್ಟಿಗೆ ಗೊಬ್ಬರ 10 ಟನ್ ಮತ್ತು ಪ್ರತಿ ಗಿಡಕ್ಕೆ ವರ್ಷಕ್ಕೆ 2 ಬಾರಿ 50 ಗ್ರಾಂ ಯೂರಿಯಾ ಒದಗಿಸಬೇಕು. ನಾಟಿಯ ಸಮಯ ಬೇರು ಬಿಟ್ಟ ಕಡ್ಡಿ ತುಂಡುಗಳನ್ನು ಮಳೆಗಾಲದಲ್ಲಿ 3-3 ಮೀಟರ್ ಅಂತರದಲ್ಲಿ ನೆಡಬೇಕು. ಕೊಯ್ಲು ಮತ್ತು ಇಳುವರಿ. ಗಿಡಗಳು ನಾಟಿ ಮಾಡಿದ 8-10 ವರ್ಷಗಳಲ್ಲಿ ಸಾಕಷ್ಟು ಬೆಳೆದು ಸುತ್ತಳತೆಯನ್ನು ಹೊಂದಿರುತ್ತವೆ. ಈ ಹಂತದಲ್ಲಿ ಮರಗಳಿಂದ ಅಂಟನ್ನು ತೆಗೆಯಬಹುದು. ವರ್ಷಕ್ಕೆ 1 ಮರದಿಂದ ಸುಮಾರು 700-900 ಗ್ರಾಂನಷ್ಟು ಅಂಟುರಾಳವನ್ನು, ಅಂದರೆ ಪ್ರತಿ ಎಕರೆಗೆ 300-400 ಕಿಲೋಗ್ರಾಂ ಅಂಟನ್ನು ಪಡಿಬೋದು. ನೆಲಬೇವು ಗಿಡದ ಪ್ರತಿಯೊಂದು ಭಾಗವನ್ನು ಔಷಧಿಯಾಗಿ, ರೋಗಗಳ ನಿಯತಕಾಲಿಕ ಕ್ಷಮತೆಯನ್ನು ನಾಶ ಮಾಡುವ ಔಷಧಿಯಾಗಿ ಬಳಸಲಾಗ್ತದೆ. ನೆಲಬೇವಿಗೆ ಮಣ್ಣು. ಇದನ್ನು ಹಲವಾರು ಬಗೆಯ ಮಣ್ಣಿನಲ್ಲಿ ಬೆಳೀತಾರೆ. ನೆಲಬೇವಿನ ಕೊಯ್ಲು ಮತ್ತು ಇಳುವರಿ. ಬಿತ್ತನೆಯಾದ 4 ತಿಂಗಳಲ್ಲಿ, ಅಂದರೆ 120 ದಿನದಲ್ಲಿ ಬೆಳೆ ಕೊಯ್ಲಿಗೆ ಸಿದ್ಧವಾಗುತ್ತೆ. ಪ್ರತಿ ಎಕರೆಗೆ ಸರಾಸರಿ 800-1,000 ಕಿಲೋಗ್ರಾಂ ಒಣಗಿದ ಎಲೆಗಳು ದೊರೆತವೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಸಮಯ ಆಗಲಿದೆ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕ ರಚಾ ಝಾ. अथ वार्ताः. निर्वाचनायोगेन पश्चिमबंगालस्य फाल्टा विधानसभाक्षेत्रे सहायक मतदानकेन्द्राणि समेत्य सर्वेषु 85-200 मतदानकेन्द्रेषु पुनर्मतदानाय आदेशः प्रदत्तः. आयोगेन उक्तं यत् बुधवासरे फाल्टा विधानसभाक्षेत्रे बृहत्संख्यायां मतदानकेन्द्रेषु मतदानावधौ नैर्वाचनिकापराधः लोकतान्त्रिक प्रक्रियायां विघ्नता च जाता. अस्य मासस्य 21 दिनांके सर्वेषु मतदान केन्द्रेषु प्रातः 7 वादनादारभ्य सायं 6 वादनं यावत् नूतन मतदानं भविष्यति. मतगणना मई मासस्य 24 दिनांके भविष्यति. पश्चिमबंगाले दक्षिण 24 परगना जनपदस्य 15 मतदानकेन्द्रेषु ह्यः जाते पुनर्मतदाने प्रायः 90% यावत् मतदानं जातम्. द्वयोः विधानसभाक्षेत्रयोः पुनर्मतदानं शान्तिपूर्णरीत्या सम्पन्नताङ्गतम्. निर्वाचनायोगेन सम्बद्ध निर्वाचनाधिकारिभिः पर्यवेक्षकैः च प्राप्त प्रतिवेदनानाम् आधारे पुनर्मतदानस्य आदेशः प्रदत्तः आसीत्. पश्चिमबंगाल केरल तमिलनाडु असमेषु केन्द्रशासित प्रदेशे पुडुचेरी इत्यत्र संजातेभ्यः विधानसभा निर्वाचनेभ्यः मतगणना श्वः भविष्यति. निर्वाचनायोगेन पश्चिमबंगाल निर्वाचनेषु केवलं केन्द्रप्रशासनस्य कर्मचारिणः मतगणनायाः पर्यवेक्षकरूपेण नियुक्ताः. निर्वाचनायोगस्य अस्मिन् निर्णये भारतस्य सर्वोच्चन्यायालयः हस्तक्षेपं कर्तुं निराकृतवान्. न्यायमूर्ति पीएस नरसिंहा, न्यायमूर्ति जॉय मल्या बागची चेत्येतयोः पीठेन निर्देशः दत्तः यत् आयोगस्य दिङ्निर्देशानां पालनं कठोरतया भवेत्. ಸ್ನಾತಕ ಚಿಕಿತ್ಸಾ ಶಿಕ್ಷಾಯಾಂ ಪ್ರವೇಶಾಯ ನೀಟ್ ಯುಜಿ ಇತಿ ರಾಷ್ಟ್ರೀಯ ಪಾತ್ರತಾ ಸಹ ಪ್ರವೇಶ ಪರೀಕ್ಷಾ ಅದ್ಯ ಆಯೋಜಯಿಷ್ಯತೆ. ಪರೀಕ್ಷಾ ಮಧ್ಯಾಹ್ನೆ ದ್ವಿವಾದನಾದಾರಭ್ಯ ಸಾಯಂ ಪಂಚವಾದನಂ ಯಾವತ್ ಪ್ರಚಲಿಷ್ಯತಿ. ನೀಟ್ ಇತ್ಯೇತಸ್ಯ ಸೂಚನಾನುಸಾರೇಣ ಪರೀಕ್ಷಾ ಕೇಂದ್ರೆ ಪ್ರವೇಶಾನುಮತಿ

0: ಇದು ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 7 ಗಂಟೆ.
1: ಮಾತಿನೊಂದಿಗೆ ಮುದ ನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
2: ಎಂಥ ಮಾತು ನೀನು ಕೇಳಿದೆ,
1: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
3: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಲ್ಲಿ ಕೇಳಿ ಗಾನಗಂಗೆ.
4: ಇಂಪಾದ ದನಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೇ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನಹರೇ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ ಭಾಗವಹಿಸುತ್ತಾರೆ ಚಿತ್ರ ನಿರ್ದೇಶಕರು ಹಾಗೂ ಗೀತ ರಚನೆಕಾರ ಆರ್ ಎನ್ ಜಯಗೋಪಾಲ್ ಅವರು. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR.

0: ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ বাংলা ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।
3: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಗ್ಗೆ 9:05 ಇಂದು ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಹಾಗೂ ಉದ್ದೇಶಗಳ ಕುರಿತಾಗಿ ಸಂವಾದ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಹಾಗೂ ವೇಣು ವಿನೋದ್ ಕೆಎಸ್. ನಡೆಸಿಕೊಡುತ್ತಾರೆ ಕೃಷ್ಣ ಮೋಹನ ತಲೆಂಗಳ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ದೊಡ್ಡಬಳ್ಳಾಪುರದ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ ಹಾಗೂ ಬಳ್ಳಾರಿಯ ಕಾರ್ಮಿಕರ ಆಸ್ಪತ್ರೆಗೆ ಶಂಕುಸ್ಥಾಪನೆ. ರಾಜ್ಯದಲ್ಲಿ 24,300 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ನಾಳೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವೀಯ 100 ಹಾಸಿಗೆಗಳ ನೌಕರರ ರಾಜ್ಯ ವಿಮಾ ನಿಗಮದ ನೂತನ ಆಸ್ಪತ್ರೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಇಂದು ಬೆಳಗ್ಗೆ 10:30ಕ್ಕೆ ಉದ್ಘಾಟಿಸಲಿದ್ದಾರೆ. ಬಳ್ಳಾರಿಯಲ್ಲಿ ಹೊಸದಾಗಿ ನಿರ್ಮಾಣವಾಗುವ 100 ಹಾಸಿಗೆ ಇಎಸ್ಐಸಿ ಆಸ್ಪತ್ರೆಗೆ ಸಚಿವರು ವರ್ಚುವಲ್ ವೇದಿಕೆಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಭಾಗವಹಿಸಲಿದ್ದಾರೆ. ಆರ್ಥಿಕ ಇಲಾಖೆ ವಿವಿಧ 24,300 ಹುದ್ದೆಗಳ ಭರ್ತಿಗೆ ಮಂಜೂರಾತಿ ನೀಡಿದೆ. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನೂತನ ಕರ್ನಾಟಕ ಪ್ರಗತಿ ಪೋರ್ಟಲ್ ಹಾಗೂ ಕೈಪಿಡಿ ಬಿಡುಗಡೆಗೊಳಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಲ್ಯಾಣ ಕರ್ನಾಟಕ ವೃಂದದ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗದೆ ಬಾಕಿ ಉಳಿದ 32,132 ಹುದ್ದೆಗಳಿವೆ. ಕೆಲ ಇಲಾಖೆಗಳಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಾವಳಿ ಪರಿಷ್ಕರಣೆ ಬಾಕಿ ಇದೆ. ಶೀಘ್ರ ನೇಮಕಾತಿ ಅಧಿಸೂಚನೆ ಹೊರಡಲಿದೆ ಎಂದರು. ಕಚ್ಚಾ ರೇಷ್ಮೆ ಉತ್ಪಾದಿಸುವಲ್ಲಿ ಕರ್ನಾಟಕ ದೇಶಕ್ಕೆ ಮೊದಲ ಸ್ಥಾನದಲ್ಲಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನ ಓಕುಳಿಪುರಂನಲ್ಲಿ 666.75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ರೇಷ್ಮೆ ಹಾಗೂ ಖನಿಜ ಭವನದ ಶಂಕುಸ್ಥಾಪನೆ ನೆರವೇರಿಸಿ ಈ ರೇಷ್ಮೆ ಪೋರ್ಟಲ್ ಬಿಡುಗಡೆ ಮಾಡಿ ಅವರು ಮಾತನಾಡಿದರು. ರೇಷ್ಮೆ ಕೃಷಿ ಆಧರಿಸಿ ರಾಜ್ಯದ 150,000 ಕುಟುಂಬಗಳು ಬದುಕು ಕಟ್ಟಿಕೊಂಡಿವೆ. ರೇಷ್ಮೆ ತೋಟಗಾರಿಕೆ ಪಶು ಸಂಗೋಪನೆಯತ್ತ ಯುವ ಕೃಷಿಕರನ್ನು ಸೆಳೆಯಲು ವೈಜ್ಞಾನಿಕ ಹಾಗೂ ಲಾಭದಾಯಕ ಕೃಷಿ ಕೈಗೊಳ್ಳಲು ತರಬೇತಿ ನೀಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ಹಾಲು ಉತ್ಪಾದನೆಯಲ್ಲಿ ರಾಜ್ಯ ದೇಶಕ್ಕೆ 2ನೇ ಸ್ಥಾನ ಹಾಗೂ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಎಂದರು. ವಿಜಯಪುರ ಜಿಲ್ಲೆಯಲ್ಲಿ ಅಂದಾಜು 60,000 ಎಕರೆ ಪ್ರದೇಶದಲ್ಲಿ ಥಾಮ್ಸನ್ ಸೀಡ್ಲೆಸ್, ಸೊನಾಟಾ ಸೇರಿದಂತೆ ಇತರೆ ತಳಿ ದ್ರಾಕ್ಷಿ ಬೆಳೆಯಲಾಗುತ್ತಿದೆ. ಮೌಲ್ಯವರ್ಧಿತ ಉತ್ಪನ್ನವಾಗಿ ಒಣದ್ರಾಕ್ಷಿ ಸಹ ತಯಾರಿಸಲಾಗುತ್ತಿದೆ. ವಿಜಯಪುರ ದ್ರಾಕ್ಷಿಗೆ ಭೌಗೋಳಿಕ ಸೂಚ್ಯಾಂಕ ಮಾನ್ಯತೆ ಅಗತ್ಯವಿದೆ. ರಾಷ್ಟೀಯ ತೋಟಗಾರಿಕೆ ಮಂಡಳಿ ನಿರ್ದೇಶಕ ಭೀಮ್ಸೇನ್ ಕೋಕರೆ ಜಿಐ ಟ್ಯಾಗ್ ಮಾನ್ಯತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪ್ರಗತಿಪರ ರೈತರು 1/2 ಎಕರೆ ಹಿಡ್ಕೊಂಡು 100-125 ಎಕರೆ ವರೆಗೂ ಇವತ್ತು ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ. ಥಾಮ್ಸನ್ ಸೀಡ್ಲೆಸ್ ಅಂತೇಳಿ ಒಂದು ವರೈಟಿ, ಅದನ್ನ ನಾವು ಹೆಚ್ಚಾಗಿ ಬೆಳೀತಾ ಇದೀವಿ. ಸೋನಾಕ ಇರಬಹುದು, ಮಾನಿಕ್ ಚಮನ್ ಇರಬಹುದು, ಮ್ಯೂಟೇಷನ್ ಆದ ತಳಿಗಳು ಬಂದಿದಾವೆ. ಅವು ಒಣ ದ್ರಾಕ್ಷಿಗೆ ಸೂಕ್ತವಾದ ತಳಿಗಳು. ಹೆಚ್ಚು ಪ್ರಾಮುಖ್ಯ ಅಂದ್ರೆ ಥಾಮ್ಸನ್ ಸೀಡ್ಲೆಸ್ ಒಣ ದ್ರಾಕ್ಷಿ ಸಲುವಾಗಿ ಜಗತ್ತಿನಾದ್ಯಂತ ಅದನ್ನ ಬೆಳೀತಾ ಇದ್ದಾರೆ. ನಮ್ಮಲ್ಲಿ ಭಾರತ ದೇಶದಲ್ಲಿ ಅತ್ಯುತ್ತಮ ಒಣ ದ್ರಾಕ್ಷಿ ಬೆಳೆಯುವುದಂದ್ರೆ ಬಿಜಾಪುರ ಜಿಲ್ಲೆ. ಒಣ ದ್ರಾಕ್ಷಿ ಎನರ್ಜಿ ಬೂಸ್ಟ್ ಮಾಡುತ್ತೆ, ಚಿಕ್ಕ ಮಕ್ಕಳಿಗಿರ್ಬಹುದು, ಸ್ಪೋರ್ಟ್ಸ್ ಮನ್ ಗಿರ್ಬಹುದು, ವಯಸ್ಸಾದವ್ರಿಗಿರ್ಬಹುದು. ಒಣ ದ್ರಾಕ್ಷಿಗೆ ಜಿಐ ಟ್ಯಾಗ್, ಅದನ್ನು ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ಮಾಡಿದ್ರೆ ಭಾರತ ಸರ್ಕಾರದವರು ದ್ರಾಕ್ಷಿ ಬೆಳೆಗಾರರಿಗೆ ಮಾರ್ಕೆಟಿಂಗ್ ಸಲುವಾಗಿ ಬಹಳ ಹೆಲ್ಪ್ ಆಗುತ್ತೆ.
0: ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭವಾಗಲಿದೆ. ಜಿಲ್ಲಾಧಿಕಾರಿ ಸಂಗಪ್ಪ, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಮತ ಎಣಿಕೆಗೆ ಒಟ್ಟು 14 ಮೇಜುಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ 2 ಮತಗಳು ಹಾಲಿ ಶಾಸಕ ಕಾಂಗ್ರೆಸ್ ಪಕ್ಷದ ಟಿಡಿ ರಾಜೇಗೌಡ ಅವರ ಖಾತೆಗೆ ಸೇರ್ಪಡೆಯಾಗಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ವತಿಯಿಂದ ಇಂದು ಮಧ್ಯಾಹ್ನ 2:00 to 5:00 ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಪರೀಕ್ಷೆಗಳು ನಡೆಯಲಿವೆ. ಶಿವಮೊಗ್ಗ ನಗರದ ಒಟ್ಟು 12 ಕೇಂದ್ರಗಳಲ್ಲಿ ಪರೀಕ್ಷೆಗಳು ನಡೆಯಲಿದ್ದು 4,577 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದು ಪ್ರಭಾರಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ತಿಳಿಸಿದ್ದಾರೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಸ್ವತಂತ್ರ ಮತ್ತು ಬಹುಮಾಧ್ಯಮದ ಮಹತ್ವವನ್ನು ಸಾರಲು 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವಾಗಿ 1993 ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನಿರ್ಧರಿಸಿತು. ವಿಜಯಪುರದ ವಿವಿಧ ಇಲಾಖೆಗಳ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ವಿಶೇಷ ತರಬೇತಿ ಕಾರ್ಯಾಗಾರ ಜರುಗಿತು. ರಾಜ್ಯ ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಮಾರ್ಗದರ್ಶನ ಮಾಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ವಲಯದ ಜೋಳದ ರಾಶಿ ಗುಡ್ಡದಲ್ಲಿ ಕಾಡ್ಗಿಜ್ಜು ಹಬ್ಬಿದ ಹಿನ್ನೆಲೆ ಅಗ್ನಿಶಾಮಕದಳದ ಸಿಬ್ಬಂದಿ ಸಮರೋಪಾದಿಯಲ್ಲಿ ಬೆಂಕಿ ನಂದಿಸಿದ್ದಾರೆ ಎಂದು ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಕೌಶಿಕ್ ದಳವಾಯಿ ತಿಳಿಸಿದ್ದಾರೆ. ಪ್ರಾಣಿ ಪಕ್ಷಿಗಳ ಜೀವಹಾನಿಯಾದ ಬಗ್ಗೆ ಯಾವುದೇ ವರದಿ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತುಮಕೂರು ಜಿಲ್ಲೆ ಕೊಟ್ಟಿಗೆಗೊಲ್ಲಹಳ್ಳಿ, ಕೋಳಿಹಳ್ಳಿ, ಭೈರಸಂದ್ರ, ಹುಲ್ಲೇನಹಳ್ಳಿ, ತಿಮ್ಮೆಗೌಡನಪಾಳ್ಯ ಗ್ರಾಮಗಳ ಸುತ್ತಮುತ್ತ ಮರಣ ಹೊಂದಿದ ನವಿಲುಗಳ ದೇಹದಲ್ಲಿ H5N1 ಏವಿಯನ್ ಇನ್ಫ್ಲೂಯೆನ್ಸಾ ದೃಢಪಟ್ಟಿದೆ. ಭೋಪಾಲ್ನ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿಷಾದ್ ಪ್ರಯೋಗಾಲಯ ವೈರಾಣು ಸೋಂಕು

ಅನ್ನು ದೃಢಪಡಿಸಿದೆ. ತುಮಕೂರು ಜಿಲ್ಲಾಧಿಕಾರಿ ವೈರಸ್ ನಿಯಂತ್ರಣ ಕ್ರಮಗಳ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ತುಂಗಭದ್ರಾ ಜಲಾಶಯಕ್ಕೆ ಇಂದು ಬೆಳಗ್ಗೆ 9 ಗಂಟೆಗೆ ಜಲಸಂಪನ್ಮೂಲ ಖಾತೆ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಣ್ಣ ನೀರಾವರಿ ಖಾತೆ ಸಚಿವ ಎನ್ಎಸ್ ಬೋಸರಾಜು ಭೇಟಿ ನೀಡಲಿದ್ದಾರೆ. ಜಲಾಶಯಕ್ಕೆ ನೂತನವಾಗಿ ಅಳವಡಿಸಲಾಗುತ್ತಿರುವ ಕ್ರಸ್ಟ್ಗೇಟ್ ಕಾಮಗಾರಿಯನ್ನು ಪರಿವೀಕ್ಷಿಸಲಿದ್ದಾರೆ. ಬಳಿಕ 11:30ಕ್ಕೆ ರಾಯಚೂರು ಜಿಲ್ಲೆ ಸಿಂಧನೂರಿಗೆ ತೆರಳಲಿದ್ದಾರೆ. 1923ರಲ್ಲಿ ಚೆನ್ನೈನಲ್ಲಿ ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ದೇಶದಲ್ಲಿ ಪ್ರಥಮ ಬಾರಿಗೆ ಮೇ 1ನ್ನು ಕಾರ್ಮಿಕ ದಿನವಾಗಿ ಆಚರಿಸಿತ್ತು ಎಂದು ಕಲಬುರಗಿ ಜಿಲ್ಲೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀನಿವಾಸ್ ನವಲೆ ತಿಳಿಸಿದ್ದಾರೆ. ಶಹಾಬಾದ್ ರಸ್ತೆಯ ನಂದೂರು ಶ್ರೀ ವೆಂಕಟೇಶ್ವರ ಪ್ರಾಥಮಿಕ ಶಾಲೆಯಲ್ಲಿ ಅಂತಾರಾಷ್ಟೀಯ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ದುಡಿಮೆಗೆ 8 ಗಂಟೆ, ಮನೋರಂಜನೆಗೆ 8 ಗಂಟೆ ಹಾಗೂ ವಿಶ್ರಾಂತಿಗೆ 8 ಗಂಟೆ ಎಂಬ ತತ್ವವನ್ನು ಕಾರ್ಮಿಕ ದಿನಾಚರಣೆ ಪ್ರತಿಪಾದಿಸುತ್ತದೆ ಎಂದರು. ಜೈನ ಸಮಾಜದ ಪ್ರತಿನಿಧಿ ಮಂಡಳಿ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆ ಸಚಿವ ಬಿಝಡ್ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಿ ಜೈನ ಸಮಾಜದ ಅಭಿವೃದ್ಧಿಗಾಗಿ ವಿವಿಧ ಬೇಡಿಕೆಗಳನ್ನು ಒಳಗೊಂಡ ಮನವಿ ಸಲ್ಲಿಸಿದೆ. ಮಹೇಂದ್ರ ಸಿಂಘಿ ಅವರು ಸಚಿವರಿಗೆ ಮನವಿ ಸಲ್ಲಿಸಿ ಜೈನ ಸಮಾಜದ ಸ್ಥಾನಕ ಮಂದಿರ ಹಾಗೂ ತೇರಾಪಂಥ ಸಭಾಭವನಗಳಲ್ಲಿ ನಡೆಯುವ ಧಾರ್ಮಿಕ ಪಾಠಶಾಲೆಗಳಲ್ಲಿ ಸೇವೆ ಸಲ್ಲಿಸುವವರಿಗೆ 6,000 ರೂಪಾಯಿ ಗೌರವಧನ ನೀಡುವಂತೆ ಕೋರಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ದೊಡ್ಡಬಳ್ಳಾಪುರದ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟನೆ ಹಾಗೂ ಬಳ್ಳಾರಿಯ ಕಾರ್ಮಿಕರ ಆಸ್ಪತ್ರೆಗೆ ಶಂಕುಸ್ಥಾಪನೆ. ರಾಜ್ಯದಲ್ಲಿ 24,300 ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಮಂಜೂರಾತಿ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಮತ ಎಣಿಕೆ ನಾಳೆ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz. ಸಮಯ ಆಗಿದೆ 7:15:45. ಇನ್ನು ಮುಂದೆ ಕೇಳಿ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ HS ವೆಂಕಟೇಶ ಮೂರ್ತಿ ವಿರಚಿತ ಒಂದು ಭಾವಗೀತೆ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು, ಅರಿತೆವೇನು ನಾವು ನಮ್ಮ ಅಂತರಾಳವ.

ಕೇಳ್ತಾ ಇದ್ದೀರಾ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳನ್ನ. ಇನ್ನು ಮುಂದೆ ಕೇಳಿ ಸುರುದ್ರಮೂರ್ತಿ ಶಾಸ್ತ್ರಿ ವಿರಚಿತ ಮತ್ತೊಂದು ಭಾವಗೀತೆ, ಯಾವ ರಾಗ ಹಾಡಲೇನು.

0: ಇದುವರೆಗೆ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter, ಅಂದರೆ 612 kHz. ಸಮಯ ಆಗಿದೆ 7:35.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಗಿರ್ಮಿಟ್, ಹೊಸ ರಾಗ, ಹೊಸ ತಾಳ. ಹೊಸ ಶೈಲಿ, ಹೊಸ ಮಟ್ಟು. ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ. ಮೀಟರ್ಗಳು, ಅಂದರೆ 612 kHz ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು ಪ್ರತಿದಿನ ಸಂಜೆ 5:30 ಗಿರ್ಮಿಟ್.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಚಿತ್ರ ನಿರ್ದೇಶಕರು ಹಾಗೂ ಗೀತ ರಚನೆಕಾರ ಆರ್ ಎನ್ ಜಯಗೋಪಾಲ್ ಅವರು ಭಾಗವಹಿಸುತ್ತಾರೆ. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಇಂದು ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಹಾಗೂ ಉದ್ದೇಶಗಳ ಕುರಿತಾಗಿ ಸಂವಾದ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಹಾಗೂ ವೇಣು ವಿನೋದ್ ಕೆಎಸ್. ನಡೆಸಿಕೊಡುತ್ತಾರೆ ಕೃಷ್ಣಮೋಹನ ತಲೆಂಗಳ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ ಎಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಾಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ರಸಮಂಜರಿ ಕಾರ್ಯಕ್ರಮದಲ್ಲಿ ಶ್ರೀ ಸುರಭಾರತಿ ಸಂಸ್ಕೃತ ಹಾಗೂ ಸಾಂಸ್ಕೃತಿಕ ಸಂಘದ ಸದಸ್ಯರಿಂದ ಸಂಸ್ಕೃತ ನಾಟಕ ಯಶೋರಹಸ್ಯಂ.

0: ಆಕಾಶವಾಣಿ ಸಮಯ 7:34. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋ ಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಇದೇ 21ರಂದು ಮರು ಮತದಾನ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ ಇಂದು ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣ ಮತದಾನ ಪ್ರಕ್ರಿಯೆಯನ್ನು ರದ್ದುಗೊಳಿಸುವ ಕ್ರಮವನ್ನು ಚುನಾವಣಾ ಆಯೋಗ ತೆಗೆದುಕೊಂಡಿದೆ. ಸಹಾಯಕ ಮತಗಟ್ಟೆಗಳು ಸೇರಿದಂತೆ ಎಲ್ಲ 285 ಮತಗಟ್ಟೆಗಳಲ್ಲಿ ಈ ತಿಂಗಳ 21ರಂದು ಮರು ಮತದಾನ ನಡೆಯಲಿದೆ. ಮತಗಳ ಎಣಿಕೆ ಕಾರ್ಯ ಇದೇ 24ರಂದು ಜರುಗಲಿದೆ. ಏಪ್ರಿಲ್ 29ರಂದು ನಡೆದ ಮತದಾನದ ಸಮಯದಲ್ಲಿ ಗಂಭೀರ ಚುನಾವಣಾ ಅಪರಾಧಗಳು ಕಂಡುಬಂದ ಹಿನ್ನೆಲೆಯಲ್ಲಿ ವರದಿಗಳನ್ನು ಅನುಸರಿಸಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಆಯೋಗ ತಿಳಿಸಿದೆ. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ 15 ಮತಗಟ್ಟೆಗಳಲ್ಲಿ ನಿನ್ನೆ ನಡೆದ ಮರು ಮತದಾನದಲ್ಲಿ ಸುಮಾರು ಶೇಕಡ 90% ಮತದಾನ ದಾಖಲಾಗಿದೆ. ಮಗ್ರಾಹತ್ ಪಶ್ಚಿಮ ಕ್ಷೇತ್ರದ 11 ಮತ್ತು ಡೈಮಂಡ್ ಹಾರ್ಬರ್ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ನಡೆದ ಈ ಪ್ರಕ್ರಿಯೆಯು ಒಟ್ಟಾರೆಯಾಗಿ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. ಚುನಾವಣಾ ವೀಕ್ಷಕರು ಮತ್ತು ರಿಟರ್ನಿಂಗ್ ಅಧಿಕಾರಿಗಳ ವರದಿಯ ಆಧಾರದ ಮೇಲೆ ಚುನಾವಣಾ ಆಯೋಗ ಈ ಮರು ಮತದಾನಕ್ಕೆ ಆದೇಶಿಸಿತ್ತು. ಈ ಮೊದಲು ಏಪ್ರಿಲ್ 29ರಂದು ನಡೆದ 2ನೇ ಹಂತದ ಚುನಾವಣೆಯ ಸಂದರ್ಭದಲ್ಲಿ ಈ ಮತಗಟ್ಟೆಗಳಲ್ಲಿ ಅಕ್ರಮಗಳು ನಡೆದಿದ್ದವು. ಇದೇ ವೇಳೆ ಪಶ್ಚಿಮ ಬಂಗಾಳ ಸೇರಿದಂತೆ ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಅಸ್ಸಾಂನ 126, ಕೇರಳದ 140 ಮತ್ತು ಪುದುಚೇರಿಯ 30 ಸ್ಥಾನಗಳಿಗೆ ಏಪ್ರಿಲ್ 9ರಂದು ಮತದಾನ ನಡೆದಿತ್ತು. ಹಾಗೆಯೇ ತಮಿಳುನಾಡಿನ 234 ಕ್ಷೇತ್ರಗಳಿಗೆ ಮತ್ತು ಪಶ್ಚಿಮ ಬಂಗಾಳದ ಮೊದಲ ಹಂತದ 152 ಸ್ಥಾನಗಳಿಗೆ ಏಪ್ರಿಲ್ 23ರಂದು ಮತದಾನವಾಗಿತ್ತು. ಪಶ್ಚಿಮ ಬಂಗಾಳದ 2ನೇ ಹಂತದ 142 ಕ್ಷೇತ್ರಗಳಿಗೆ ಏಪ್ರಿಲ್ 29ರಂದು ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿತು. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮತ ಎಣಿಕೆ ಮೇಲ್ವಿಚಾರಕರಾಗಿ ಕೇಂದ್ರ ಸರ್ಕಾರಿ ನೌಕರರನ್ನು ಮಾತ್ರ ನೇಮಿಸುವ ಚುನಾವಣಾ ಆಯೋಗದ ನಿರ್ಧಾರದಲ್ಲಿ ಹಸ್ತಕ್ಷೇಪ ಮಾಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ನಿರ್ದೇಶಿಸಿದೆ. ಈ ನಿರ್ಧಾರವನ್ನು ಪ್ರಶ್ನಿಸಿದ್ದ ತೃಣಮೂಲ ಕಾಂಗ್ರೆಸ್ಗೆ ಈ ತೀರ್ಪು ಹಿನ್ನಡೆಯಾಗಿದೆ.

0: ಕೇಂದ್ರ ಕಾರ್ಮಿಕ ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಕ್ಕೆ ಭೇಟಿ ನೀಡಲಿದ್ದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿದ್ದಾರೆ. ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣವಾಗಿದ್ದು ಕೇಂದ್ರ ಸಚಿವರು ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭವಾಗಿ ಸಂಜೆ 5 ಗಂಟೆಗೆ ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ 2019 ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸುತ್ತಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಂಸ್ಥೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು. ದೇಶದ ಸಶಸ್ತ್ರ ಪಡೆಗಳ ಶೌರ್ಯ ಕೇವಲ ಯುದ್ಧಭೂಮಿಗೆ ಸೀಮಿತವಾಗದೆ ವಿಪತ್ತುಗಳ ಸಂದರ್ಭಗಳಲ್ಲಿಯೂ ಜನರಿಗೆ ಸಹಾಯವನ್ನು ನೀಡುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ನ ಮೊದಲ ವಾರ್ಷಿಕೋತ್ಸವದ ಮುನ್ನ ದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ, ಸೈನಿಕರ ಅಪ್ರತಿಮ ಶೌರ್ಯ ಆಪರೇಷನ್ ಸಿಂಧೂರನ್ನು ಭಾರತದ ಸೇನಾ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವನ್ನಾಗಿ ಮಾಡಿದೆ ಎಂದು ಶ್ಲಾಘಿಸಿದ್ದಾರೆ. ದೇಶ ಮೊದಲು, ಸ್ವಾರ್ಥಕ್ಕಿಂತ ಸೇವೆ ಮಿಗಿಲು ಎಂಬ ಅವರ ನೀತಿಯು ಪ್ರಾಚೀನ ಕಾಲದಿಂದ ಇಂದಿನ ಕಾರ್ಯಾಚರಣೆಗಳವರೆಗೆ ಭಾರತದ ಮಿಲಿಟರಿ ಸಂಪ್ರದಾಯಗಳನ್ನು ವ್ಯಾಖ್ಯಾನಿಸುತ್ತಲೇ ಇದೆ ಎಂದು ಅವರು ಹೇಳಿದರು. ಸಶಸ್ತ್ರ ಪಡೆಗಳು ಯುದ್ಧಭೂಮಿಯಲ್ಲಿ ಮತ್ತು ನೈಸರ್ಗಿಕ ವಿಕೋಪಗಳಿಂದ ಪೀಡಿತ ಜನರಿಗೆ ಸೇವೆ ಸಲ್ಲಿಸುವಲ್ಲಿ ಧೈರ್ಯವನ್ನು ಪ್ರದರ್ಶಿಸಿವೆ ಎಂದು ರಕ್ಷಣಾ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ನೇಮಕಗೊಂಡ ಡಾ ಆರ್ ಬಾಲಸುಬ್ರಹ್ಮಣ್ಯಂ ಮತ್ತು ಡಾ ಜೋರಾಮ್ ಅನಿಯಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿಯವರು ಅವರ ಅನುಭವ ಮತ್ತು ವಿವಿಧ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯು ನೀತಿ ನಿರೂಪಣೆಯನ್ನು ಹೆಚ್ಚು ಬಲಪಡಿಸುತ್ತದೆ ಎಂದು ಹೇಳಿದ್ದಾರೆ. ಅವರ ಕೊಡುಗೆಗಳು ವಿವಿಧ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ಯಾಬಿನೆಟ್ ಸಚಿವಾಲಯ ಡಾ ಬಾಲಸುಬ್ರಹ್ಮಣ್ಯಂ ಮತ್ತು ಡಾ ಅನಿಯಾ ಅವರ ನೇಮಕಾತಿಯ ಬಗ್ಗೆ ಗೆಜೆಟ್ ಅಧಿಸೂಚನೆಯ ಮೂಲಕ ತಿಳಿಸಿದೆ. ದೇಶದ ವಿಪತ್ತು ನಿರ್ವಹಣಾ ವ್ಯವಸ್ಥೆಯನ್ನು ಆಧುನೀಕರಿಸುವ ನಿಟ್ಟಿನಲ್ಲಿ ಕೇಂದ್ರ ಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ನಿನ್ನೆ ಸ್ವದೇಶಿ ತಂತ್ರಜ್ಞಾನದ ಸೆಲ್ ಬ್ರಾಡ್ಕಾಸ್ಟ್ ಸಿಸ್ಟಮ್ ಅನ್ನು ಉದ್ಘಾಟಿಸಿದರು. ದೂರಸಂಪರ್ಕ ಇಲಾಖೆಯ ಸಿ.ಡಾಟ್ ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮತ್ತು ಗೃಹ ಸಚಿವಾಲಯದ ಸಹಯೋಗದಲ್ಲಿ ಈ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಲೋಕಾರ್ಪಣೆಯ ಅಂಗವಾಗಿ ನಿನ್ನೆ ಮಧ್ಯಾಹ್ನ ದೇಶಾದ್ಯಂತ ಯಶಸ್ವಿ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಗಿದ್ದು, ನಾಗರಿಕರ ಮೊಬೈಲ್ ಫೋನ್ಗಳಿಗೆ ಸೈರನ್ ಶಬ್ದದೊಂದಿಗೆ ತುರ್ತು ಎಚ್ಚರಿಕೆ ಸಂದೇಶಗಳನ್ನು ರವಾನಿಸಲಾಯಿತು. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಈ ವ್ಯವಸ್ಥೆಯು ಲಕ್ಷಾಂತರ ಜನರಿಗೆ ಕ್ಷಣಾರ್ಧದಲ್ಲಿ ಭೌಗೋಳಿಕ ಆಧಾರಿತ ಎಚ್ಚರಿಕೆಗಳನ್ನು ತಲುಪಿಸುವ ಮೂಲಕ ವಿಪತ್ತು ನಿರ್ವಹಣೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರಲಿದೆ ಎಂದರು. ಸಾಂಪ್ರದಾಯಿಕ ಎಸ್ಎಂಎಸ್ ವ್ಯವಸ್ಥೆಗಿಂತ ವೇಗವಾಗಿರುವ ಈ ತಂತ್ರಜ್ಞಾನ ನೆಟ್ವರ್ಕ್ ದಟ್ಟಣೆಯ ನಡುವೆಯೂ ನಿಖರವಾಗಿ ಕಾರ್ಯನಿರ್ವಹಿಸುತ್ತದೆ. ದಿಢೀರ್ ಪ್ರವಾಹ ಅಥವಾ ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಎಚ್ಚರಿಕೆ ನೀಡುವ ಮೂಲಕ ನಾಗರಿಕರ ಸುರಕ್ಷತೆ ಮತ್ತು ಸಾರ್ವಜನಿಕ ನಂಬಿಕೆಯನ್ನು ಇದು ಬಲಪಡಿಸುತ್ತದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಇಂದಿನಿಂದ ಜಮೈಕಾ, ಸುರಿನಾಮೆ ಮತ್ತು ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ದೇಶಗಳಿಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದು, ಈ ಪ್ರವಾಸ ಈ ತಿಂಗಳ 10 ಮುಂದುವರಿಯಲಿದೆ. ಇಂದು ಬೆಳಗ್ಗೆ ಸಚಿವರು ಜಮೈಕಾದ ಕಿಂಗ್ಸ್ಟನ್ ತಲುಪಿದ್ದಾರೆ. ಈ ಮೂರು ದೇಶಗಳು ಗಿರ್ಮಿಟಿಯಾ ಸಮುದಾಯದ ಉಪಸ್ಥಿತಿಯಿಂದಾಗಿ ಭಾರತದೊಂದಿಗೆ ವಿಶೇಷ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಸಂಬಂಧಗಳು

ಹೊಂದಿವೆ. ಈ ಭೇಟಿಯ ಅವಧಿಯಲ್ಲಿ ಸಚಿವ ಡಾಕ್ಟರ್ ಎಸ್ ಜಯಶಂಕರ್ ಈ ರಾಷ್ಟ್ರಗಳ ಪ್ರಮುಖ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ವಿದೇಶಾಂಗ ಸಚಿವರೊಂದಿಗೆ ನಡೆಸುವ ಚರ್ಚೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಎಲ್ಲ ಆಯಾಮಗಳು ಮತ್ತು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳು ಒಳಗೊಂಡಿರಲಿವೆ. ಈ ಭೇಟಿಯು ಜಮೈಕಾ, ಸುರಿನಾಮೆ ಮತ್ತು ಟ್ರಿನಿಡಾಡ್ ಹಾಗೂ ಟೊಬ್ಯಾಕೋ ದೇಶಗಳೊಂದಿಗೆ ಭಾರತದ ಸಹಕಾರದ ವೇಗವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಚೆನ್ನೈನ ಎಂ ಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ತಂಡವನ್ನು 8 ವಿಕೆಟ್ಗಳಿಂದ ಸೋಲಿಸಿತು. ಮುಂಬೈ ಇಂಡಿಯನ್ಸ್ ತಂಡ ನೀಡಿದ್ದ 160 ರನ್ಗಳ ಗುರಿ ಬೆನ್ನತ್ತಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ 18.1 ಓವರ್ಗಳಲ್ಲಿ 2 ವಿಕೆಟ್ಗಳ ನಷ್ಟಕ್ಕೆ 160 ರನ್ ಗಳಿಸಿತು. ಇದಕ್ಕೂ ಮೊದಲು ಮುಂಬೈ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸಿತ್ತು. ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಸೆಣಸಲಿವೆ. ಪಂದ್ಯ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಆರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಜಿಲ್ಲೆಯ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಎಲ್ಲ 285 ಮತಗಟ್ಟೆಗಳಲ್ಲಿ ಇದೇ 21ರಂದು ಮರುಮತದಾನ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ದೇಶಾದ್ಯಂತ ಇಂದು ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ಗೆ 8 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 7:45:20. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಮುಕುಂದ ಮುರಾರಿ ಚಿತ್ರದ ಗೀತೆ ಹಾಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರು ಹಾಡಿರುವ ಎರಡು ಕನಸು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಇನ್ನು ಮುಂದೆ ಕೇಳಿ ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡ ರಂಗೇಗೌಡರ ಈ ಕವಿತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳಿ ಪಿ ಸುಶೀಲಾ ಅವರು ಹಾಡಿರುವ ವಾಲ್ಮೀಕಿ ಚಿತ್ರದ ಗೀತೆ, ಕಣಗಲ್ ಪ್ರಭಾಕರ ಶಾಸ್ತ್ರಿಯವರ ಗೀತ ರಚನೆಗೆ ಘಂಟಸಾಲ ಅವರ ಸಂಗೀತ.

0: Ukraine war and parts of the West Asia conflict. And finally, in the age of YouTube and Netflix, a folk theatre play has not just survived but thrived for 25 years. The Hindu writes about a play called Swang Jani Chor, led by Satish Joji Kashyap. A pioneer artist takes Swang, a folk art from village gatherings to international audiences. And with that, it's back to you, Saira.
1: Thanks, Shagun. And now before we end the bulletin, the headlines once again. Election Commission orders re-polling across all 285 polling stations at Palta Assembly Constituency in West Bengal on the 21st of this month. Operation Sindhu reflects government's unwavering resolve to eliminate terrorism through decisive action, says Defence Minister Rajnath Singh. Another India-bound LPG tanker safely crosses Strait of Hormuz. United States to pull over 5,000 troops out of Germany. IMD forecasts heavy rainfall over some parts of northeastern and peninsular India. Central plains to witness thunderstorms and lightning today. And Madhya Pradesh pole vaulter Kuldeep Kumar breaks national record at Bhubaneswar. And with that, we end the morning news. Have a great day.
2: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು.
3: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
4: ಶೀಘ್ರಗತಿಯಲ್ಲಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ಯಾಕೇಜ್ ಎಂದು ಜನಪ್ರಿಯವಾದ ಒಂದು ಹೊಸ ಪ್ರಯೋಗವನ್ನು ಆಗಿನ ಕೇಂದ್ರ ಸರ್ಕಾರ ಹಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳ ನೆರವಿನೊಂದಿಗೆ ನಡೆಸಿತು. ಉತ್ಪಾದನೆಯನ್ನು ಹೆಚ್ಚಿಸಲು ಅವಕಾಶವಿರುವ ಜಿಲ್ಲೆಗಳನ್ನು ಆರಿಸಿಕೊಂಡು ಅಲ್ಲಿ ಎಲ್ಲ ಕೃಷಿ ಸಾಮಗ್ರಿ ಸಲಕರಣೆಗಳನ್ನು ಕ್ರೋಢೀಕರಿಸಿ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸುವುದು ಈ ಯೋಜನೆಯ ಗುರಿಯಾಗಿತ್ತು. ಇಲ್ಲಿನ ಸಫಲತೆಯನ್ನು ಅವಲಂಬಿಸಿ ಅದನ್ನು ಇತರ ಗ್ರಾಮಗಳಿಗೆ ವಿಸ್ತರಿಸುವ ಅಂದಾಜು ಮಾಡಲಾಗಿತ್ತು. ಆರಂಭದಲ್ಲಿ ಈ ಯೋಜನೆ ದೇಶದ 16 ಜಿಲ್ಲೆಗಳಿಗೆ ಸೀಮಿತವಾಗಿದ್ದರೂ ನಂತರ ಅದನ್ನು ಇತರ ಹಲವು ಜಿಲ್ಲೆಗಳಿಗೂ ವಿಸ್ತರಿಸಲಾಯಿತು. ಮುಂದೆ ದೇಶದಲ್ಲಿ ನಡೆದ ಹಸಿರು ಕ್ರಾಂತಿಗೆ, ಕೃಷಿ ಉತ್ಪಾದನೆಯಲ್ಲಿ ಆದ ಅಪೂರ್ವ ಪ್ರಗತಿಗೆ ಈ ಯೋಜನೆ ಒಂದು ಮುಖ್ಯ ಕಾರಣ ಎನ್ನಲಾಗಿದೆ. ಈ ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕೆ ಆಕಾಶವಾಣಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕೆಂಬ ಒಪ್ಪಿತದಂತೆ ಆಕಾಶವಾಣಿಯ ಕೆಲವು ಕೇಂದ್ರಗಳಲ್ಲಿ ಹೊಲ ಮತ್ತು ಮನೆ ವಿಭಾಗ ಎಂಬ ಘಟಕವನ್ನು ಸ್ಥಾಪಿಸಲಾಯಿತು. ಕೃಷಿ ತಂತ್ರಜ್ಞರ ಸಲಹೆಯ ಮೇರೆಗೆ ಆಯಾ ಹಳ್ಳಿಗಳಿಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಅರಿತು ಅವುಗಳಿಗೆ ಪರಿಹಾರ ನೀಡುವುದರ ಜೊತೆಗೆ ವಿವಿಧ ಕೃಷಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳನ್ನು ಕೇಳುವ ಏರ್ಪಾಡನ್ನೂ ಮಾಡಲಾಗಿತ್ತು. 1960-70 ದಶಕದಲ್ಲಿ ಗ್ರಾಮಾಂತರ ರೇಡಿಯೋ ಗೋಷ್ಠಿ ಎಂಬ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲೂ ರಾಜ್ಯ ವಾರ್ತಾ ಇಲಾಖೆಯ ಸಹಯೋಗದೊಂದಿಗೆ ಮಾಡಲಾಯಿತು. ವಾರ್ತಾ ಇಲಾಖೆ ಗ್ರಾಮಗಳಲ್ಲಿ ಕೇಳುಗರ ಸಂಘಗಳನ್ನು ಸ್ಥಾಪಿಸಿತು. ರಾಜ್ಯದಾದ್ಯಂತ ಇಂತಹ ಸಾವಿರಾರು ಗೋಷ್ಠಿಗಳಾದವು. ಇವುಗಳ ಮೂಲಕ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳುವ ಹವ್ಯಾಸ ರೈತರಲ್ಲಿ ಬೆಳೆದದ್ದಲ್ಲದೆ ಸಮಸ್ಯೆಗಳ ಪರಿಹಾರಕ್ಕೆ ಒಂದು ವೇದಿಕೆಯೂ ಅವರಿಗೆ ದೊರೆತಂತಾಯಿತು. ಉದಾಹರಣೆಗೆ ಕೃಷಿ ಪಾಠಶಾಲೆ ಎಂಬ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ 1976 ಪ್ರಸಾರವಾಗುತ್ತಿತ್ತು. ಇದರಲ್ಲಿ ಕೃಷಿ ಹಾಗೂ ಪೂರಕ ಉದ್ದಿಮೆಗಳ ಕುರಿತು ರೈತರಿಗೆ ಶಿಕ್ಷಣ ನೀಡುವ ಸಲುವಾಗಿ ಕೃಷಿ ಇಲಾಖೆ, ಕೈಗಾರಿಕಾ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯಗಳ ತಜ್ಞರನ್ನು ಒಳಗೊಂಡ ಸಮಿತಿಯನ್ನು ರಚಿಸಿ ಅದರ ಶಿಫಾರಸಿನ ಅನ್ವಯ ಪಠ್ಯಕ್ರಮವನ್ನು ಸಿದ್ಧಪಡಿಸಲಾಯಿತು. ಪ್ರತಿ ಸರಣಿಯ ಆರಂಭದ ಮೊದಲು ಅದಕ್ಕೆ ವ್ಯಾಪಕವಾದ ಪ್ರಚಾರ ನೀಡಿ ರೈತರನ್ನು ನೋಂದಣಿ ಮಾಡಿಕೊಳ್ಳಲಾಗುತ್ತಿತ್ತು. ಆ ಸರಣಿಯ ಪಾಠ ಮುಗಿದ ನಂತರ ಅದರಲ್ಲಿ ಭಾಗವಹಿಸಿದವರಿಗೆ ಆ ವಿಷಯದ ಕುರಿತು ಪರೀಕ್ಷೆ ನಡೆಸಿ ಸೂಕ್ತ ಬಹುಮಾನಗಳನ್ನು ನೀಡಲಾಗುತ್ತಿತ್ತು. 1976 ಕೊನೆಯಲ್ಲಿ ಭತ್ತದ ಬೇಸಾಯದ ಬಗ್ಗೆ ಶಿಕ್ಷಣ ಪಡೆಯಲು ನೋಂದಾಯಿಸಿಕೊಂಡವರ ಸಂಖ್ಯೆ 12,000. ಅಂದಿನ ಕಾಲಕ್ಕೆ ಇದು ದಾಖಲೆಯೇ ಸರಿ. ಆಗ ನೋಂದಣಿ ಮಾಡಿಕೊಂಡವರಿಗೆ ಪರೀಕ್ಷೆ ನಡೆಸುವುದೇ ಆಕಾಶವಾಣಿಗೆ ದೊಡ್ಡ ಸವಾಲಾಗಿತ್ತು. ಆದರೆ ಆಕಾಶವಾಣಿ, ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯಗಳು, ವಾರ್ತಾ ಇಲಾಖೆ ಇವುಗಳ ನೆರವಿನೊಂದಿಗೆ ಅದನ್ನು ಯಶಸ್ವಿಯಾಗಿ ನಡೆಸಿತು. ಅದರಲ್ಲಿ ಉತ್ತೀರ್ಣರಾದ 12 ಜಿಲ್ಲೆಯ ರೈತರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಬೆಂಗಳೂರು ಸಮೀಪದ ದೇವನಹಳ್ಳಿಯ ವಿಜಯಪುರದಲ್ಲಿ 1978 March 31 ಏರ್ಪಡಿಸಲಾಗಿತ್ತು. ಅಂದಿನ ಕರ್ನಾಟಕದ ಆಗಿನ ಮುಖ್ಯಮಂತ್ರಿ ಶ್ರೀ ಆರ್ ಗುಂಡೂರಾವ್ ಅಂದಿನ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾಳೆ ತಿಳಿದುಕೊಳ್ಳೋಣ.
3: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
1: ಶ್ರೋತೃ ಬಾಂಧವರೇ, ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ಕನ್ನಡ ಚಿತ್ರ ಸಾಹಿತಿ ಹಾಗೂ ನಿರ್ದೇಶಕ ಆರ್ ಎನ್ ಜಯಗೋಪಾಲ್ ಅವರು ನಡೆಸಿಕೊಡುತ್ತಾರೆ.
2: ಗೆಳೆಯ ಪುಟ್ಟಣ್ಣ ನಿರ್ದೇಶಿಸಿದ ಮೊದಲನೇ ಕನ್ನಡ ಚಿತ್ರ ಬೆಳ್ಳಿ ಮೋಡಕ್ಕೆ ಸಂಭಾಷಣೆ ಗೀತೆಗಳನ್ನು ಬರೆಯುವ ಅವಕಾಶ ನನಗೆ ದೊರೆಯಿತು. ಪುಟ್ಟಣ್ಣನವರು ಹಾಡುಗಳಿಗೆ ಚಿತ್ರೀಕರಣದಲ್ಲಿ ಜೀವ ಕೊಡುತ್ತಿದ್ದ ಭಾವುಕ ನಿರ್ದೇಶಕ. ಆ ಚಿತ್ರಕ್ಕೆ ಛಾಯಾಗ್ರಹಣ ನಮ್ಮ ಅಣ್ಣ ಕೃಷ್ಣಪ್ರಸಾದ್, ವಿಜಯ ಭಾಸ್ಕರ್ ಸಂಗೀತ, ಎಲ್ಲ ನಮ್ಮ ಗ್ಯಾಂಗೆ. ಚಿತ್ರ ಕನ್ನಡ ಚಿತ್ರರಂಗದಲ್ಲೇ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿತು. ಆ ಬೆಳ್ಳಿ ಮೋಡ ಚಿತ್ರದ ಒಂದು ಹಾಡು

ನಾನು ಸಂಭಾಷಣೆ ಬರೆದ ಲಘು ತಿಳಿಹಾಸ್ಯ ಚಿತ್ರಗಳಲ್ಲಿ ಒಂದು ವಾದಿರಾಜ್ ಜವಹರ್ ಸೋದರರು ಸೇರಿ ತಯಾರಿಸಿದ, ನಮ್ಮ ತಂದೆ ನಿರ್ದೇಶಿಸಿದ ಪ್ರೇಮಕ್ಕೂ ಪರ್ಮಿಟ್ಟೆ ಚಿತ್ರ. ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಪರ್ಮಿಟ್ ಬೇಕಾಗಿದ್ದ ಕಾಲ ಅದು. ಆಗ ಪ್ರೀತಿ ಮಾಡೋಕ್ಕೆ ಸಹ ಪರ್ಮಿಟ್ ಬೇಕೇ ಅನ್ನೋ ಪ್ರಶ್ನೆ ಯುವ ಪ್ರೇಮಿಗಳಲ್ಲಿ ಏಳಬಹುದಾದ್ದು ಸಹಜ. ಕಾಮಿಡಿ ಚಿತ್ರಗಳೇ ಅಪರೂಪವಾಗಿದ್ದ ಕಾಲದಲ್ಲಿ ಮಾಡಿದ ಒಂದು ಯಶಸ್ವಿ ಪ್ರಯೋಗ. ಈ ಚಿತ್ರಕ್ಕೂ ವಿಜಯ್ ಭಾಸ್ಕರ್ ಸಂಗೀತ ನೀಡಿದ್ದಾರೆ, ಪಿ ಸುಶೀಲ ಹಾಡಿದ್ದಾರೆ. ಕೇಳಿ.

ವಿ ಫಾರ್ ವಿಕ್ಟರಿ ಎಂದು ಎರಡು ಬೆರಳಲ್ಲಿ ತೋರಿಸುತ್ತೇವೆ. ಇದರಲ್ಲಿ ಒಂದು ಬೆರಳು ವಿಜಯ್ ಭಾಸ್ಕರ್, ಮತ್ತೊಂದು ಬೆರಳು ಯಾರು ಹೇಳಿ? ಮಾತಿನ ಮಲ್ಲ ಸದಾ ಹಸನ್ಮುಖಿ. ಚಿಂತೆ ಹಾಗೆಂದರೆ ಅರ್ಥ ಅಂತ ಕೇಳೋ ವ್ಯಕ್ತಿ. ಜೀವನ ಒಂದು ಆಟದ ಮೈದಾನ ಅಂತ ತಿಳಿದಿರೋ ಕಲೆಗಾರ. ಎಲ್ಲರ ಜೊತೆಗೂ ಸರಳವಾಗಿ ಸಹಜವಾಗಿ ಮಾತಾಡೋ ಸ್ನೇಹಪ್ರಿಯ. ಧಾಟಿಯನ್ನು ಹಾರ್ಮೋನಿಯಂ ಮೇಲೆ ಕೈ ಆಡಿಸಿದರೆ ಕೇಳುವವರ ಮೈಮರೆಸುವ ಮೋಡಿಗಾರ. ಯಾರು ಗೊತ್ತಾಗಲಿಲ್ವೇ ಆ ಇನ್ನೊಂದು ಬೆರಳು? ದಿ ಗ್ರೇಟ್ ನಾಲೆಡ್ಜಿಯಬಲ್ ವಿ ಜಿ ಕೆ ವಿ ಜಿ ಕೆ ವೆಂಕಟೇಶ್. ಅವರು ನಾನು ಜೋಡಿಯಾಗಿ ತಯಾರಾದ ಚಿತ್ರಗೀತೆಗಳು ಎಷ್ಟೋ, ಆದರೆ ನಾ ಆರಿಸಿರುವ ಈ ಹಾಡು ಸ್ಪೆಷಲ್. ಯಾಕೆಂದರೆ ನನಗೆ ಮೊದಲಿನಿಂದಲೂ ಶಾಸ್ತ್ರೀಯ ಸಂಗೀತ ಅಂದರೆ ತುಂಬ ಅಭಿಮಾನ. ನಾನೇ ವಯಲಿನ್ ನುಡಿಸುತ್ತೇನೆ. ನನ್ನ ಪ್ರಥಮ ಚಿತ್ರ ಪ್ರೇಮದ ಪುತ್ರಿಯಲ್ಲಿ ಹಾಡಿಗೆ ರೀರಿಕಾರ್ಡಿಂಗ್ಗೆ ವಯಲಿನ್ ನುಡಿಸಿ ಸಹ ಇದ್ದೇನೆ. ಬಹಳ ದಿನದಿಂದ ಒಂದು ಶಾಸ್ತ್ರೀಯ ಸಂಗೀತದ ಹಾಡನ್ನು ಚಿತ್ರಕ್ಕೆ ಅಳವಡಿಸಬೇಕೆಂಬ ಆಸೆ ಇತ್ತು. ನಾನು ನಿರ್ದೇಶನ ಮಾಡಿದ ಮರೆಯದ ಹಾಡು ಚಿತ್ರದಲ್ಲಿ ಅಂಥ ಅವಕಾಶ ಒದಗಿಸಿಕೊಂಡೆ. ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿದ್ದ ಮುತ್ತಯ್ಯ ಭಾಗವತರ್ ಅವರು ರಚಿಸಿದ ಈ ಹಾಡನ್ನು ನನ್ನ ಚಿತ್ರದ ಸನ್ನಿವೇಶಕ್ಕೆ ಅನುಗುಣವಾಗಿ ಉಪಯೋಗಿಸಿಕೊಂಡೆ. ಈ ಹಾಡನ್ನು ಶ್ರೀಮತಿ ಎಸ್ ಜಾನಕಿಯವರು ಅಮೋಘವಾಗಿ ಹಾಡಿದ್ದಾರೆ. ಸ್ವರಪ್ರಸ್ತಾರಗಳಲ್ಲಿ ಜಿ ಕೆ ವಿ ಅವರ ಅನುಭವವನ್ನು ನೋಡುತ್ತೀರಿ. ಈಗ ಕೇಳಿ ಆ ಹಾಡು.

0: ಆಕಾಶ ಬುಟ್ಟಿ ಸರಣಿ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರರಂಗದ ಚಿತ್ರ ಸಾಹಿತಿ ಹಾಗೂ ನಿರ್ದೇಶಕ ಆರ್ ಎನ್ ಜಯಗೋಪಾಲ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮ ಕೇಳಿದ್ರಲ್ಲ, ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ.
1: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಂ ಸತ್ಯ ಸಂವೀಕ್ಷೆ. ಬುದ್ಧಿ ಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಂ ಸತ್ಯ ಸಂವೀಕ್ಷೆ. ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ.
1: ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ.

ಇಲ್ಲಿ ಡಿವಿಜಿಯವರು ಈ ಲೋಕವನ್ನು, ಇಲ್ಲಿಯ ಅನುಭವಗಳನ್ನು ಎತ್ತರ ಜಿಗಿತಕ್ಕೆ ಉಪಯೋಗಿಸುವ ಕೋಲಿನಂತೆ ಎತ್ತರವನ್ನು ಮುಟ್ಟಿದ ಮೇಲೆ, ದಾಟಿದ ಮೇಲೆ ಆ ಕೋಲನ್ನು ಬಿಟ್ಟು ಬಿಡುತ್ತಾನೆ. ಆಚೆ ದಡವನ್ನು ಸೇರಿ ನಿರಾಳನಾಗುತ್ತಾನೆ, ಗುರಿಯನ್ನು ತಲುಪುತ್ತಾನೆ. ಪರತತ್ವವೆಂದರೆ, ಜ್ಞಾನವೆಂದರೆ ಅದರ ಅನುಭವವೇ ಅದೇ ತಾನಾಗಿ ಬಿಡುವುದು. ಅದು ಆತ್ಮಾನಾತ್ಮ ವಿವೇಕದಿಂದ ಪ್ರಾಪ್ತವಾಗುತ್ತದೆ. ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವಾದ ಮೇಲೆ ಇನ್ನೇನು ಉಳಿಯಿತು? ಜೀವನ ಸಾರ್ಥಕ್ಯಗೊಳ್ಳುತ್ತದೆ, ಎಲ್ಲವೂ ಸ್ಪಷ್ಟವಾಗಿ ತಿಳಿಯುತ್ತದೆ, ಎಲ್ಲವೂ ಸ್ಪಷ್ಟದ ಗೋಚರಿಸಲಿಕ್ಕೆ ಹತ್ತುತ್ತದೆ, ದಾರಿ ಸುಗಮವಾಗುತ್ತದೆ, ಅನುಭವದಲ್ಲಿ ನೆಲೆ ನಿಲ್ಲುತ್ತಾನೆ. ಹೀಗೆ ಮನುಷ್ಯನು ವಿವೇಕಯುತವಾದ ಬುದ್ಧಿಯ ಪ್ರಕಾಶದಿಂದ ನಮಗಾದ ಅನುಭವಗಳನ್ನು ಶೋಧನೆ ಮಾಡಿದಾಗ ಮಾತ್ರ ಒಂದು ಸತ್ಯ ದರ್ಶನವಾಗುತ್ತದೆ. ನಮ್ಮ ಅನುಭವಗಳಿಂದ ಲೋಕದಲ್ಲಿ ಬೆಲೆ ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರದು, ಯಾವ ಬಾಂಧವ್ಯಗಳಿಗೆ ಲಾಭಗಳಿಗೆ ಹೇಗೆ ಬೆಲೆ ಕಟ್ಟಬೇಕು ಎಂಬುದನ್ನು ವಿಮರ್ಶೆ ಮಾಡಿ ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು. ವಿಮರ್ಶೆ ಬುದ್ಧಿ ಬಹಳ ಇಂಪಾರ್ಟೆಂಟ್. ಇಂಥ ಅನುಭವ ಪರಾಮರ್ಶೆಯಿಂದ ಶಾಶ್ವತವಾದದ್ದು ಯಾವುದು ಎಂಬುದರ ಅರಿವು ನಮಗೆ ಬರುತ್ತದೆ. ಅದೇ ಶೋಧಿಸದ ಶುದ್ಧ ಸತ್ವ. ಆ ಸತ್ಯವನ್ನು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡಾಗ ಅದು ಧರ್ಮವೆನಿಸುತ್ತದೆ, ಅದು ಜೀವನ ಸಾರ್ಥಕ್ಯಕ್ಕೆ ದಾರಿಯನ್ನು ತೋರಿಸುತ್ತದೆ.

0: ತೇಜೋಸಿ ತೇಜೋಮಯಿ ದೇಹಿ, ಬಲೋಸಿ ಬಲಮಯಿ ದೇಹಿ ಕೇಳಿಕೊಂಡರೂ ಅದಕ್ಕಿಂತ ಮುಖ್ಯವಾದದ್ದು ವೇದದ ಸಾರವಾದ ಗಾಯತ್ರಿ ಮಂತ್ರವು ಶ್ರೇಷ್ಠವಾದದ್ದು ಎಂದು ನಮ್ಮ ಮಹರ್ಷಿಗಳು ಕರೆದಿದ್ದಾರೆ. ಬುದ್ಧಿಶಕ್ತಿಯನ್ನು ಪ್ರಚೋದಿಸಲು ಅಂತ ಕೇಳಿಕೊಂಡರು. ಬರೇ ವಿದ್ಯೆಯು ನಮಗೆ ಜೀವೋನ್ನತಿ, ಜೀವದ ಉತ್ಕರ್ಷವನ್ನು ತರಲಾರದು. ಮಂಗಳಕರವಾಗಬೇಕಾದರೆ ವಿದ್ಯೆ ಜೊತೆಗೆ ಸದ್ಬುದ್ಧಿಯೂ ಬೇಕಾಗುತ್ತದೆ. ಬ್ರಹ್ಮಶಕ್ತಿ ಶ್ರೀಶಾರದೆಯೇ ಬ್ರಹ್ಮಜ್ಞಾನವ ಕೊಡುತ್ತಾಯೇ, ವೀಣಾಪಾಣಿ ಸರಸ್ವತಿಯೇ ವಿದ್ಯಾಬುದ್ಧಿಯ ದೇವತೆಯೇ. ಪುರಂದ್ರದಾಸರು ಕೂಡ ತಮ್ಮ ಕೀರ್ತನೆಯಲ್ಲಿ ಕೇಳಿಕೊಂಡಿದ್ದಾರೆ, ಸರಸ್ವತಿ ಕೊಡುಬೇಗ ದಿವ್ಯಮತಿ. ಗಾಯತ್ರಿ ಮಂತ್ರದಲ್ಲಿ ಜ್ಯೋತಿರ್ಮಯವೂ ಪ್ರತ್ಯಕ್ಷ ದೈವೂ ಆದ ಸೂರ್ಯ ಭಗವಂತನು ನಮ್ಮ ಧಿ ಎಂದರೆ ಬುದ್ಧಿಶಕ್ತಿಯನ್ನು ಪ್ರಚೋದನೆಗೊಳಿಸಲಿ ಎಂಬುದು ಈ ಮಂತ್ರದ ಸಾಮಾನ್ಯವಾದ ಅರ್ಥ. ಈ ಮಂತ್ರದ ಧ್ಯಾನದಿಂದ ಬರತಕ್ಕದ್ದು ಶ್ರೇಯಸ್ಸು, ಅದು ಧೀಶಕ್ತಿಯ ಮಹಿಮೆಯಿಂದ ಸಾಧ್ಯವಾಗುತ್ತದೆ. ಅದರಿಂದಲೇ ಜೀವೋನ್ನತಿ, ಅದರಿಂದಲೇ ಜೀವನದ ಉತ್ಕರ್ಷ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೆ ರಾವ್ ಅವರೊಡನೆ ಸಂದರ್ಶನ, ಇವರೊಂದಿಗೆ ಆಶಾ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಕುರಿತು ಡಾಕ್ಟರ್ ಕೀರ್ತಿರಾಜ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಲತೀಶ್ ಪಾಲ್ದಾನೆ. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ನೀಲಿ ಕ್ರಾಂತಿ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಸಮಯ ಆಗಿದೆ 9:00.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಗಮನಿಸಿ, ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಾಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ಮಧ್ಯಾಹ್ನ 12:40 ರಸಮಂಜರಿ, ಶ್ರೀ ಸುರಭಾರತಿ ಸಂಸ್ಕೃತ ಹಾಗೂ ಸಾಂಸ್ಕೃತಿಕ ಸಂಘದ ಸದಸ್ಯರಿಂದ ಸಂಸ್ಕೃತ ನಾಟಕ ಯಶೋ ರಹಸ್ಯಂ ಕೇಳಿ. ಇಂದು ಮಧ್ಯಾಹ್ನ 2:40 ರಸಮಂಜರಿ ಕಾರ್ಯಕ್ರಮದಲ್ಲಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
2: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಒಂಬತ್ತು ಗಂಟೆ 30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
1: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
4: ಮೇರಿ ಭೀಗಿ ಭೀಗಿ ಸಿ ಪಲ್ ಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
5: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
1: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಇಂದು ಸಂಜೆ 7:45 ಕೊಂಡಗುಳಿ ಕೇಶಿರಾಜ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್ ಅವರು. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ.

0: ಸಮಯ ಆಗಿದೆ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಿಯ ಕೇಳುಗರಿಗೆ ನಮಸ್ಕಾರ. ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ. ಈ ಸಂದರ್ಭದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ದಿನ ಮತ್ತು ಉದ್ದೇಶಗಳ ಕುರಿತಾಗಿ ಒಂದು ಸಂವಾದ ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣುವಿನೋದ್ ಕೆಎಸ್. ಸಂವಾದವನ್ನು ನಡೆಸಿಕೊಡುತ್ತಾರೆ ಕೃಷ್ಣಮೋಹನ ತಲೆಂಗಳ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ಅಂದ್ರೆ 3 ತಾರೀಕನ್ನ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ಈ ಪತ್ರಿಕಾ ಸ್ವಾತಂತ್ರ್ಯದ ಕುರಿತ ಚರ್ಚೆಗಳು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ನಡೀತಾನೆ ಇರ್ತವೆ. ನಮ್ಮ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪತ್ರಿಕೆಗಳ ಪಾತ್ರ ಬಹಳ ಮುಖ್ಯವಾಗಿರುವಂತಹದ್ದು. ಆ ಕಾಲದಲ್ಲೂ ಕೂಡ ಈ ಪತ್ರಿಕಾ ಸ್ವಾತಂತ್ರ್ಯದ ಚರ್ಚೆ ನಡೀತಾ ಇತ್ತು. ಇವತ್ತಿನ ಈ ಕಾಲದಲ್ಲೂ ಕೂಡ ಪತ್ರಿಕಾ ಸ್ವಾತಂತ್ರ್ಯದ ಚರ್ಚೆಗಳು ನಡೀತಾನೆ ಇದ್ದಾವೆ. ಇವತ್ತು ಮಾಧ್ಯಮ ಅಂತ ಹೇಳಿದ್ರೆ ಕೇವಲ ಪತ್ರಿಕೆ ಅಲ್ಲ, ಅದು ಬೇರೆ ಬೇರೆ ಆಯಾಮಗಳಿಗೆ ವ್ಯಾಪಿಸಿದೆ. ಹೀಗಾಗಿ ಈ ಪತ್ರಿಕಾ ಸ್ವಾತಂತ್ರ್ಯವನ್ನ ನಾವು ಮಾಧ್ಯಮ ಸ್ವಾತಂತ್ರ್ಯ ಅಂತ ಕೂಡ ಕರಿಬಹುದಾಗಿದೆ. ಹಾಗಾಗಿ ಈ ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ ಏನು, ಅದರ ಉದ್ದೇಶ ಏನು, ಇವತ್ತಿನ ಈ ಒಂದು ಬದಲಾಗುತ್ತಿರುವಂತಹ ಪರಿಸ್ಥಿತಿಯಲ್ಲಿ, ಬದಲಾಗುತ್ತಿರುವಂತಹ ಜಗತ್ತಿನಲ್ಲಿ ಈ ಪತ್ರಿಕಾ ಸ್ವಾತಂತ್ರ್ಯ ಅರ್ಥಾತ್ ಮಾಧ್ಯಮ ಸ್ವಾತಂತ್ರ್ಯದ ಮಹತ್ವ ಏನು, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದು ಸಂವಾದವನ್ನ ನೀವು ಕೇಳಲಿಕ್ಕಿದ್ದೀರಾ. ಈ ಚರ್ಚೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಿಟ್ಟೆ ಮಾಧ್ಯಮ ಮತ್ತು ಸಂವಹನ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರು, ಹಾಗೆಯೇ ಉದಯವಾಣಿ ಪತ್ರಿಕೆಯ ಮಂಗಳೂರು ಮುಖ್ಯ ವರದಿಗಾರರಾಗಿರುವಂತಹ ವೇಣು ವಿನೋದ್ ಕೆಎಸ್ ಅವರು. ಈ ಸಂವಾದವನ್ನ ನಡೆಸಿಕೊಡಲಿಕ್ಕಿದ್ದಾರೆ ಕನ್ನಡ ಪ್ರಭಾ ಪತ್ರಿಕೆಯ ಮಂಗಳೂರಿನ ಉಪಸಂಪಾದಕರಾಗಿರುವಂತಹ ಕೃಷ್ಣಮೋಹನ ತಲೆಂಗಳ ಇವರು.
3: ನಮಸ್ಕಾರ ಕೇಳುಗರೆ. ಪತ್ರಿಕಾ ಸ್ವಾತಂತ್ರ್ಯ ದಿನ ಎಂದು ನಾವು ಕರೆದರೂ ವಿಶಾಲಾರ್ಥದಲ್ಲಿ ಇದು ಮಾಧ್ಯಮ ಸ್ವಾತಂತ್ರ್ಯ ದಿನ. ಮಾಧ್ಯಮದಡಿ ಮುದ್ರಣ, ದೃಶ್ಯ, ಶ್ರವ್ಯ ಹಾಗೂ ಈಗ ಆನ್ಲೈನ್ ಮಾಧ್ಯಮಗಳು ಸೇರುತ್ತವೆ. ಪತ್ರಿಕೆ ಇರಲಿ, ಟಿವಿ ಇರಲಿ, ರೇಡಿಯೋ ಇರಲಿ, ಅದು ಓದುಗರು ಅಥವಾ ಶ್ರೋತೃಗಳು ವೀಕ್ಷಕರನ್ನು ತಲುಪುವ ಹಿಂದೆ ದೊಡ್ಡ ತಂಡದ ಪ್ರಯತ್ನ ಇರುತ್ತದೆ. ನಮಗದು ಕಾಣಿಸುವುದಿಲ್ಲ. ಮನೆ ಬಾಗಿಲಿಗೆ ಪತ್ರಿಕೆ ಬರುತ್ತದೆ, ಸ್ವಿಚ್ ಆನ್ ಮಾಡಿದ ಕ್ಷಣ ಟಿವಿ ರೇಡಿಯೋ ಕಾಣುತ್ತದೆ, ಕೇಳಿಸುತ್ತದೆ. ಆದರೆ ಈ ಮಾಧ್ಯಮಗಳ ಮೂಲಕ ನಮಗೆ ಸುದ್ದಿಯನ್ನು ತಲುಪಿಸುವಲ್ಲಿ ವರದಿಗಾರರು, ಉಪಸಂಪಾದಕರು, ಕ್ಯಾಮರಾಮ್ಯಾನ್ಗಳು, ಸುದ್ದಿ ನಿರ್ಮಾಪಕರು, ಗ್ರಾಫಿಕ್ಸ್ ವಿಭಾಗದವರು, ಕಂಠದಾನ ಸಿಬ್ಬಂದಿ, ಉದ್ಘೋಷಕರು, ಹೀಗೆ ನೂರಾರು ಮಂದಿಯ ದುಡಿಮೆ ಅಗೋಚರವಾಗಿರುತ್ತದೆ. ವಿವಿಧ ಹಂತಗಳಲ್ಲಿ ದೃಢೀಕರಿಸಲ್ಪಟ್ಟು, ಸುಧಾರಿಸಲ್ಪಟ್ಟು ನಿಮ್ಮನ್ನು ತಲುಪುವ ಸುದ್ದಿ, ಸುದ್ದಿಯ ರೂಪ ಪಡೆಯುವುದರ ಹಿಂದೆ ಹಲವರ ಶ್ರಮ ಇದೆ. ಆ ಶ್ರಮ ಸಾರ್ಥಕವಾಗಬೇಕಾದರೆ ಸುದ್ದಿ ಸಂಗ್ರಹ, ಪ್ರಸ್ತುತಿಗೆ, ಮಾಧ್ಯಮ ಕ್ಷೇತ್ರಕ್ಕೆ ಸ್ವಾತಂತ್ರ್ಯ ಮತ್ತು ರಕ್ಷಣೆ ಬೇಕೇ ಬೇಕು. ಹಾಗಾದರೆ ಏನಿದು ಪತ್ರಿಕಾ ಸ್ವಾತಂತ್ರ್ಯ ದಿನ? ಈ ದಿನದ ವಿಶೇಷ ಏನು? ಯಾಕೆ ಶುರುವಾಯಿತು? ದಿನದ ಉದ್ದೇಶ ಎಷ್ಟರ ಮಟ್ಟಿಗೆ ಈಡೇರಿದೆ? ಮತ್ತಿತರ ವಿಚಾರಗಳನ್ನು ಈ ಪುಟ್ಟ ಸಂವಾದದಲ್ಲಿ ತಿಳಿದುಕೊಳ್ಳೋಣ. ಮೊದಲಿಗೆ ಮೌಲ್ಯ ಮೇಡಮ್ ಅವರನ್ನು ಕೇಳೋಣ. ಪತ್ರಿಕಾ ಸ್ವಾತಂತ್ರ್ಯ ದಿನದ ಕಲ್ಪನೆ ಯಾವಾಗ ಶುರುವಾಯಿತು, ಇದರ ಉದ್ದೇಶ ಏನು ಅಂತ?
4: ಇದು 1991 ಆಫ್ರಿಕಾದಲ್ಲಿ ವಿಂಡೋಕ್ ಡಿಕ್ಲರೇಷನ್ ಅಂತ ಒಂದಾಗುತ್ತೆ. ಅಂದ್ರೆ ಆಫ್ರಿಕಾದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಮತ್ತು ಬಹುತ್ವದ ಮಾಧ್ಯಮದ ಕಲ್ಪನೆಯಲ್ಲಿ ಡಿಕ್ಲರೇಷನ್ ಅನ್ನ ತರ್ತಾರೆ. ಯುನೆಸ್ಕೋ ಇದನ್ನೇ ಮೋಟಿವೇಶನ್ ಆಗಿ ತಗೊಂಡು 1993 May 3 ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತದೆ, ಸೂಚನೆಯನ್ನ ಕೊಡ್ತದೆ. ಅದರ ಹಿನ್ನೆಲೆಯಲ್ಲಿ

0: ಇದೀಗ ನಾವು ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತಾ ಇದ್ದೇವೆ. ಇದು ಮೇನ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ಸೆನ್ಸಾರ್ಶಿಪ್ ವಿರುದ್ಧವಾಗಿ ಒಂದು ಹೋರಾಟ ಅಥವಾ ನಿಲುವು, ಅದರ ಪ್ರತಿಫಲವಾಗಿ ಈ ಡಿಕ್ಲರೇಷನ್ ಬಂದದ್ದು. ಪ್ರತಿ ವರ್ಷ ಯುನೆಸ್ಕೋ ಈ ದಿನವನ್ನ ಅಬ್ಸರ್ವ್ ಮಾಡ್ತದೆ. ಮಾಧ್ಯಮ ವೃತ್ತಿಪರರನ್ನ, ಯುಎನ್ ಸಂಸ್ಥೆಗಳನ್ನ, ಪ್ರೆಸ್ ಫ್ರೀಡಂಗೆ ಪೂರಕವಾಗಿರುವಂತಹ ಸಂಸ್ಥೆಗಳನ್ನ ಒಂದೇ ಸೂರಿನಡಿ ತಂದು ವಿಶ್ವದಾದ್ಯಂತ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನ ಒಂದು ಇವ್ಯಾಲ್ಯುವೇಟ್ ಮಾಡುವ, ಮೌಲ್ಯಮಾಪನ ಮಾಡುವಂತಹ, ಒಂದು ವಿಶ್ಲೇಷಿಸುವಂತಹ ಒಂದು ಹೆಜ್ಜೆಯನ್ನ ಅದು ಇಟ್ಟಿದೆ ಅಂತ ಹೇಳಬಹುದು. ಈ ಪತ್ರಿಕಾ ಸ್ವಾತಂತ್ರ್ಯದ ಅಂದ್ರೆ ಏನೇ ಸಮಸ್ಯೆಗಳಿದ್ರು ಕೂಡ ಇದಕ್ಕೆ ಸಂಬಂಧಿಸಿದಾಗೆ ಅದಕ್ಕೆ ಪರಿಹಾರಗಳನ್ನ ಏನ್ ಮಾಡಬಹುದು ಅಂತ ಚರ್ಚೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಗುಡ್ ಗವರ್ನೆನ್ಸ್, ಈ ಪೆನಾಲ್ಟಿ ಮುಕ್ತ ಪತ್ರಿಕೋದ್ಯಮ, ಈ ಸಂಘರ್ಷದ ನಂತರ ದೇಶಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಲ್ಲ ಮಾಧ್ಯಮದ ಪಾತ್ರ ಏನು ಅನ್ನುವ ಬಹಳಷ್ಟು ಕನ್ಸರ್ನ್ ಗಳನ್ನ ಇಟ್ಟುಕೊಂಡು ಪ್ರೆಸ್ ಫ್ರೀಡಂ ಡೇಯನ್ನ ಏನು ಅಬ್ಸರ್ವ್ ಮಾಡಬೇಕು ಅಂತ ಒಂದು ಆಶಯ ಇದೆ. ಈ ಬಾರಿ ಶಾಂತಿಯುತ ಭವಿಷ್ಯವನ್ನ ರೂಪಿಸುವುದು, ಮಾನವ ಹಕ್ಕುಗಳು, ಅಭಿವೃದ್ಧಿ ಮತ್ತು ಭದ್ರತೆಗಾಗಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಉತ್ತೇಜಿಸುವುದು, ಈ ಥೀಮನ್ನ ಯುನೆಸ್ಕೋ ಅನೌನ್ಸ್ ಮಾಡಿದೆ.
1: ಪ್ರತಿ ಬಾರಿಯೂ ಒಂದು ಕಲ್ಪನೆಗಳನ್ನು ಇಟ್ಟುಕೊಂಡು ಈ ದಿನವನ್ನು ವಿಶೇಷವಾಗಿ ಆಚರಿಸುವ ಒಂದು ಹಿನ್ನೆಲೆಯನ್ನು ಹೊಂದಿದೆ.
0: ಹೌದು
1: ವೇಣು, ಮಾಧ್ಯಮಗಳಿಗೆ ಸ್ವಾತಂತ್ರ್ಯ ಬೇಕು ಅಂತ ಯಾಕೆ ಆಗ್ರಹಿಸುತ್ತೇವೆ? ಅಂದ್ರೆ ಮಾಧ್ಯಮ ಸಂಸ್ಥೆಗಳ ಸ್ವಾತಂತ್ರ್ಯಕ್ಕೆ ಯಾವ ಸಂದರ್ಭ ಕುತ್ತು ಬರ್ತದೆ, ಆಪತ್ತು ಬರ್ತದೆ, ಅದರಿಂದ ಏನು ಕಷ್ಟ ಆಗ್ತದೆ ಮಾಧ್ಯಮ ಸಂಸ್ಥೆಗಳಿಗೆ ಅಂತ?
2: ನಾವೀಗ ಯಾವುದೇ ವೃತ್ತಿಯನ್ನು ತಗೊಂಡ್ರು ಕೂಡ ಅವರು ಮುಕ್ತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಇರಬೇಕು ಅನ್ನೋದು ಒಂದು ಒಂದು ವ್ಯಕ್ತಿಯ ಸ್ವಾತಂತ್ರ್ಯ. ಇದನ್ನೇ ನಾವು ಬಹುಶಃ ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಕೂಡ ಅನ್ವಯ ಮಾಡಿ ಮಾತನಾಡಬಹುದು. ಇದು ಅಂದ್ರೆ ನನಗೆ ಮಾತಾಡ್ತಾ ಇರುವಂಥದ್ದು ಕೇವಲ ಒಂದು ವ್ಯಕ್ತಿಯಾಗಿ ಒಬ್ಬ ವರದಿಗಾರನ ಅಥವಾ ಒಬ್ಬ ಪತ್ರಿಕಾ ಪ್ರತಿನಿಧಿಯ ವಿಷಯ ಅಲ್ಲ. ಒಂದು ಅದನ್ನು ನಾವು ಮಾಧ್ಯಮ ಅಂತಲೇ ತಗೊಂಡ್ರು ಕೂಡ, ಒಂದು ಪತ್ರಿಕೆ ಇರ್ಬೋದು, ಒಂದು ಮಾಧ್ಯಮ ಸಂಸ್ಥೆ ಇರ್ಬೋದು, ಅದು ಸಮರ್ಪಕವಾಗಿ ಅಂದರೆ ಈಗ ನಾವು ಬೇರೆ ಉತ್ಪನ್ನಗಳನ್ನು ನಾವು ಮಾಧ್ಯಮದ ಕಂಟೆಂಟಿಗೆ ಅದನ್ನು ನಾವು ಹೋಲಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಬೇರೆದು ಉತ್ಪಾದನೆ, ಅದು ಕನ್ಸಂಪ್ಷನ್ ಅಲ್ಲಿಗೆ ಅದು ಸೀಮಿತ ಆಗುತ್ತೆ. ಆದರೆ ಮಾಧ್ಯಮ ಒಂದು ಈಗ ವಸ್ತುವಿನಲ್ಲೇ ನಾವು ಒಂದು ಪರಿಗಣನೆ ಆದರೂ ಕೂಡ ಅಲ್ಟಿಮೇಟ್ಲಿ ಮಾಧ್ಯಮದ ಉದ್ದೇಶಗಳಿರುವಂಥದ್ದು ಬೇರೆ. ಅದು ಒಂದಷ್ಟು ಉನ್ನತವಾದಂತಹ ಧ್ಯೇಯಗಳನ್ನು ಇಟ್ಟುಕೊಂಡಿರುವಂಥ ಸಂಸ್ಥೆ, ಪ್ರಾಫಿಟ್ ಮೋಟಿವೇ ಇರಲಿ, ಲಾಭಕ್ಕಾಗಿ ಇದ್ದರೂ ಕೂಡ ವ್ಯಕ್ತಿಗೆ ಮಾಹಿತಿ ಕೊಡುವಂಥದ್ದು ಇರ್ಬೋದು, ವ್ಯಕ್ತಿಯ ದೃಷ್ಟಿಕೋನವನ್ನು ರೂಪಿಸುವಂತಹ ಹೊಣೆ ಇರ್ಬೋದು, ಒಟ್ಟಾರೆ ಗ್ರೇಟರ್ ಕಾಮನ್ ಗುಡ್ ಅನ್ನುವಂತಹ ಒಂದು ಸಾಮಾನ್ಯವಾದಂತಹ ನಿಲುವನ್ನು ಹೊಂದಿರುವಂತಹ ಮಾಧ್ಯಮ ಸಮೂಹಗಳು ಕಾರ್ಯನಿರ್ವಹಿಸುತ್ತವೆ. ಅದು ಮುಕ್ತವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಆದರೆ ಅದಕ್ಕೆ ಒಂದು ಕನಿಷ್ಠವಾದಂತಹ ಸ್ವಾತಂತ್ರ್ಯದ ಅಗತ್ಯ ಇದೆ. ಅಂದರೆ ನೀನು ಇದನ್ನು ಪ್ರಕಟ ಮಾಡಬಾರದು ಅಂತ ಅವರಿಗೆ ಒಂದು ಹೇರಿಕೆಯನ್ನು ಮಾಡುವಂತಹ ಯಾವುದೇ ಕಟ್ಟುಪಾಡುಗಳು ಸಾಮಾನ್ಯವಾಗಿ ಇರಬಾರ್ದು. ಅದು ಕೂಡ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅನ್ನುವಂಥದ್ದು ಸಾಮಾನ್ಯವಾಗಿ ಒಪ್ಪುವಂತಹ ಒಂದು ನಿಲುವು. ಈಗ ಒಂದು ಮಾಧ್ಯಮ ಸಂಸ್ಥೆಗೆ ಅಥವಾ ಒಬ್ಬ ಪತ್ರಿಕಾ ವರದಿಗಾರನಿಗೆ ಅಥವಾ ಮಾಧ್ಯಮ ಪ್ರತಿನಿಧಿಗೆ ಬೇರೆ ಬೇರೆ ಹಂತಗಳಲ್ಲಿ ಅವನು ಒಂದು ಸಾಮಾಜಿಕ ನಿಲುವನ್ನು ಪ್ರಕಟ ಮಾಡದಿರುವಂತಹ ಒತ್ತಡಗಳು ಬರ್ಬೋದು. ಅದು ಸರ್ಕಾರದಿಂದಲೇ ಇರ್ಬೋದು. ಅಂದರೆ ಯಾವುದೋ ಒಂದು ವಿಷಯವನ್ನು ಜನರ ಬಳಿಗೆ ಇದು ಬರಬಾರದು ಎನ್ನುವಂತಹ ಒಂದು ನಿಲುವನ್ನು ಹೊಂದಿದ್ದಾಗ ಸರ್ಕಾರಗಳು ಹೇರಿಕೆ ಮಾಡಬಹುದು. ಖಾಸಗಿ ಮಾಫಿಯಾಗಳು ಅಂತ ಹೇಳ್ತವೆ, ಅಂತ ಯಾವುದೇ ಒಂದು ದುರುದ್ದೇಶಪೂರಿತವಾದಂತಹ ಸಂಸ್ಥೆಗಳು ಈ ಮಾಧ್ಯಮಗಳಿಗೆ ಯಾವುದೇ ಒಂದು ವಿಷಯವನ್ನು ಜನರಿಗೆ ಅದನ್ನು ತಲುಪದ ರೀತಿಯಲ್ಲಿ ಒತ್ತಡವನ್ನು ಹೇರ್ಬೋದು. ಆಮೇಲೆ ಈಗಿನ ನಾವು ಲೇಟೆಸ್ಟ್ ಈಗ ಡಿಜಿಟಲ್ ಯುಗಕ್ಕೆ ಬಂದರೆ ಇದು ಒಂದು ರೀತಿ ಪರೋಕ್ಷವಾಗಿ ಕೂಡ ಮಾಧ್ಯಮಗಳ ಮೇಲೆ ಇದನ್ನು ಒಂದು ರೀತಿಯ ಪ್ರಭಾವವನ್ನು ಬೀರ್ತಾ ಇರುವಂಥದ್ದು ನೀವು ನೋಡಿರ್ಬೋದು. ಅಂದರೆ ಆರ್ಥಿಕವಾಗಿ ಮಾಧ್ಯಮಗಳು ಒಂದು ರೀತಿ ಬಳಲುವ ರೀತಿ ಮಾಡ್ತಾ ಇದೆ. ಕೆಲವೇ ಒಂದೆರಡು ಸಂಸ್ಥೆಗಳು, ಅದು ಮಾಧ್ಯಮಕ್ಕೆ ನೇರವಾಗಿ ಸಂಬಂಧಪಡದ ಸಂಸ್ಥೆಗಳು ಕೂಡ ಇಡೀ ಕಂಟೆಂಟನ್ನು ತಮ್ಮ ಹತೋಟಿಯಲ್ಲಿ ಇಟ್ಕೊಂಡು ಯಾವುದೇ ಪತ್ರಿಕಾ ಸಂಪಾದಕ ಇರ್ಬೋದು, ಮಾಧ್ಯಮದ ಯಾವುದೇ ಸಂಪಾದಕನ ಕೈಯಲ್ಲಿ ಇವತ್ತು ಏನು ಅಂತ ಕಂಟೆಂಟ್ ಯಾವುದು ಅಂತ ಡಿಸಿಷನ್ ತಗೊಳ್ಳುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಕೂಡ ಆಲ್ಗೋರಿಥಮ್ ಬೇಸ್ಡ್ ಆಗಿ ಬಹುರಾಷ್ಟ್ರೀಯ ಸಂಸ್ಥೆಗಳು ಇದನ್ನು ತಮ್ಮ ಕೈಗೆ ತಗೊಳ್ತಾ ಇರುವಂಥದ್ದು ಕೂಡ ಇದು ಒಂದು ರೀತಿ ಮಾಧ್ಯಮಗಳ ಸ್ವಾತಂತ್ರ್ಯಕ್ಕೆ ಒಂದು ರೀತಿಯ ಮಾರಕವಾಗಬಲ್ಲದು ಅನ್ನುವಂಥದ್ದು ಎಲ್ಲ ಇಂದಿನ ಮಾಧ್ಯಮ ತಜ್ಞರು ಅಭಿಪ್ರಾಯ ಪಡುವಂತಹ ಒಂದು ಸಂಗತಿ.
1: ಅಂದ್ರೆ ಒತ್ತಡ ಅಥವಾ ನಿರ್ಬಂಧ ಅವೆರಡೂ ಇಲ್ಲದೆ ಮುಕ್ತವಾಗಿ ವಿಷಯವನ್ನ ಓದುಗರಿಗೆ ಅಥವಾ ಕೇಳುಗರಿಗೆ ವೀಕ್ಷಕರಿಗೆ ತಲುಪಿಸುವ ತರ ಇರಬೇಕು ಅಂತ. ಮೌಲ್ಯ ಮೇಡಮ್, ಈಗ ಮಾಧ್ಯಮ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುವಂತಹ ಅಥವಾ ಅದಕ್ಕೆ ಪೂರಕವಾಗಿ ವರ್ತಿಸುವಂತಹ ಒಂದು ಅವಕಾಶಗಳನ್ನ ಆಡಳಿತ ಸಂವಿಧಾನ ಅಥವಾ ವ್ಯವಸ್ಥೆ ಯಾವ ತರ ಕೊಟ್ಟಿದೆ ಮಾಧ್ಯಮಗಳಿಗೆ ಅಂತ?
0: ಈಗ ಭಾರತವನ್ನ ನೋಡಿದ್ರೆ ಪತ್ರಕರ್ತರನ್ನ ಅದು ಏನು ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ, ಅಥವಾ ಪತ್ರಿಕೋದ್ಯಮವನ್ನ ಪ್ರತ್ಯೇಕವಾಗಿ ನೋಡ್ತಾ ಇಲ್ಲ. ಈಗ ಅಮೆರಿಕದ ಕಾನ್ಸ್ಟಿಟ್ಯೂಷನ್ ಅನ್ನ, ಸಂವಿಧಾನವನ್ನ ನೀವು ನೋಡಿದ್ರೆ ಅಲ್ಲಿ ಫ್ರೀಡಮ್ ಆಫ್ ಪ್ರೆಸ್ ಅನ್ನೋದು ಒಂದು ಸಪರೇಟ್ ಆರ್ಟಿಕಲ್ ಇದೆ. ಇಲ್ಲಿ ಭಾರತದಲ್ಲಿ ನಾವು ನಮ್ಮ ಕಾಮನ್ ಪ್ರಜೆಗಳಿಗೆ ಏನಿದೆಯೋ ಆರ್ಟಿಕಲ್ 19 Clause 1A
2: ಏನಿದೆಯೋ,
0: ವಾಕ್ ಮತ್ತೆ ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಅಡಿಯಲ್ಲಿಯೇ ಪತ್ರಿಕಾ ಸ್ವಾತಂತ್ರ್ಯವನ್ನ ಎಂಜಾಯ್ ಮಾಡುವಂತಹ ಒಂದು ಅವಕಾಶ. ಅದಕ್ಕೆ ತಕ್ಕ ಹಾಗೆ ಅದೇ ಮತ್ತೆ ಅದೇ ಸಿಟಿಸನ್ಸ್ಗೆ ಸಂಬಂಧಪಟ್ಟಾಗೆ ಆರ್ಟಿಕಲ್ 19 Clause 2 ಅಲ್ಲಿ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ಗಳು ಕೂಡ ಇದೆ. ಅಂದ್ರೆ ಯಾವಾಗ ಇದು ನ್ಯಾಷನಲ್ ಸೆಕ್ಯೂರಿಟಿಗೆ ಸೌಹಾರ್ದತೆಗೆ ಧಕ್ಕೆ ಆಗ್ತದೋ ಅಂತ ಕಂಟೆಂಟ್ಗಳನ್ನ ಖಂಡಿತವಾಗ್ಲೂ ಕೂಡ ಒಬ್ಬ ಸಾಮಾನ್ಯ ಜನ ಕೂಡ ಎಕ್ಸ್ಪ್ರೆಸ್ ಮಾಡೋ ಹಾಗಿಲ್ಲ, ಒಬ್ಬ ಪತ್ರಕರ್ತನಿಗೆ ಕೂಡ ಅದು ಅನ್ವಯ ಆಗ್ತದೆ ಅನ್ನುವಂಥದ್ದು. ಇನ್ನು ವಿಶೇಷವಾಗಿ ಹೇಳೋದಿದ್ರೆ ಆರ್ಟಿಕಲ್ 361A ಅದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದು ಒಂದು ಸ್ಪೆಷಲ್ ಪ್ರೊವಿಷನ್. ಏನಂದ್ರೆ ಈ ಪಾರ್ಲಿಮೆಂಟರಿ ಮತ್ತೆ ಹೌಸ್ ಸ್ಟೇಟ್ ಪ್ರೊಸೀಡಿಂಗ್ಸ್ ಏನಿದೆ ಅದರ ನೈಜ ವರದಿಯನ್ನ, ಅಂದ್ರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಗಳು ಇಲ್ಲದೆ ಯಾವುದೇ ಕ್ರಿಮಿನಲ್ ಅಥವಾ ಸಿವಿಲ್ ಲಾಗಳಿಗೆ ಅಡಿಗೆ ಬಾರದ ಹಾಗೆ ಪಬ್ಲಿಷ್ ಮಾಡುವಂತಹ ಪ್ರಸಾರ ಮಾಡುವಂತಹ ಒಂದು ಸ್ಪೆಷಲ್ ರೈಟ್ ಅನ್ನ, ಹಕ್ಕನ್ನ ಪತ್ರಿಕೆಗಳಿಗೆ ಕೊಟ್ಟಿದೆ ಅಂತ ಹೇಳುವಂಥದ್ದನ್ನ ನಾವು ನೋಡಬಹುದು. ಇನ್ನೊಂದು ವಿಶೇಷವಾಗಿ ಭಾರತದಲ್ಲಿ ಇತ್ತೀಚೆಗಿನ ಬೆಳವಣಿಗೆ ಅಂದ್ರೆ ಕಳೆದ 20 ವರ್ಷಗಳಿಂದ ನಾವು ನೋಡ್ತಾ ಇರೋದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಸೊ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂದ್ರೆ ಯಾವ ರೀತಿಯಲ್ಲಿ ಪೂರಕ ಆಗಿದೆ ಅಂತ ಹೇಳಿದ್ರೆ, ಈ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಆಗಿರ್ಬೋದು ಅಥವಾ ಒಂದು ಡೆವಲಪ್ಮೆಂಟ್ ಜರ್ನಲಿಸಂ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಕೋದ್ಯಮಿಗಳು ಸರ್ಕಾರದ ಕಡತಗಳನ್ನ ಪರಿಶೀಲಿಸುವಂತದ್ದಾಗಿರ್ಬೋದು ಅಥವಾ ಅಲ್ಲೂ ರಿಸ್ಟ್ರಿಕ್ಷನ್ಸ್ ಇದೆ, ಅದೇ ಮತ್ತೆ 19 Clause 2 ಅಲ್ಲಿ ಏನೇನು ರಿಸ್ಟ್ರಿಕ್ಷನ್ಸ್ ಗಳು ಬರುತ್ತೋ ಅದರ ಹೊರತಾಗಿ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಏನಿದೆ ಅದಕ್ಕೆ ಆಕ್ಸೆಸ್ ಅನ್ನು ಕೊಡುವಂತ ಒಂದು ಅವಕಾಶ ಈ RTI ಅಲ್ಲಿ ಇದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ಒಂದು ಸ್ಪೆಷಲ್ ಅಂದ್ರೆ ಲೀಗಲ್ ಪ್ರೊಟೆಕ್ಷನ್ ಏನಿದೆ ಅಂತ ಹೇಳಿದ್ರೆ, ಪತ್ರಕರ್ತರಿಗೆ ನ್ಯೂಸ್ ಸೋರ್ಸ್ಗಳು, ಸುದ್ದಿ ಮೂಲಗಳು ತುಂಬಾ ಇಂಪಾರ್ಟೆಂಟ್. ಇದು ಕೆಲವು ತುಂಬಾ ಬಹಳಷ್ಟು ಕೇಸ್ಗಳಲ್ಲಿ ಅದು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಪತ್ರಕರ್ತರು ತಮ್ಮ ಸುದ್ದಿ ಮೂಲಗಳನ್ನ ಸಂರಕ್ಷಿಸಿಕೊಳ್ಬಹುದು, ಅದನ್ನ ರಿವೀಲ್ ಮಾಡುವಂತ ಯಾವ ನೆಸೆಸಿಟಿಗಳು ಕೂಡ ಇಲ್ಲ ಅನ್ನೋದನ್ನ ಬಹಳಷ್ಟು ಕೇಸ್ಗಳಲ್ಲಿ ಎತ್ತಿ ಹಿಡಿದಿದೆ. ಸೊ ಇದೆಲ್ಲ ಬಹುಶಃ ಒಂದು ರೀತಿಯಲ್ಲಿ ಆ ಸ್ವಾತಂತ್ರ್ಯವನ್ನ ಎಂಜಾಯ್ ಮಾಡಲಿಕ್ಕೆ ಲೀಗಲಿ ಕಾನೂನಾತ್ಮಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಇರುವಂತಹ ಏನು ಒಂದು ಅವಕಾಶಗಳು ಅಂತ ಹೇಳ್ಬಹುದು.
1: ವೇಣು, ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥ ಆಗದಂತ ಒಂದು ವಿಷಯ ಅಂದ್ರೆ ಮೀಡಿಯಾ ಎಕನಾಮಿಕ್ಸ್, ಮಾಧ್ಯಮದ ಆರ್ಥಿಕ ವ್ಯವಸ್ಥೆ. ಸಹಜವಾಗಿ ಜಾಹೀರಾತನ್ನು ಮಾಧ್ಯಮಗಳು ಅವಲಂಬಿಸಬೇಕಾಗ್ತದೆ, ಅದು ಅನಿವಾರ್ಯ ಹೌದು. ಆದರೆ ಆರ್ಥಿಕ ಅವಲಂಬನೆಗೋಸ್ಕರ ಜಾಹೀರಾತನ್ನು ಅವಲಂಬಿಸುವುದು ಮತ್ತು ಸುದ್ದಿ ಪ್ರಸಾರ ಇದರಲ್ಲಿ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು, ಈ ಎರಡನ್ನು ನಾವು ಹೇಗೆ ನೋಡಬಹುದು ಅಂತ.
2: ನಿಮ್ಮ ಪ್ರಶ್ನೆಯಲ್ಲಿ ಒಂದು ಉತ್ತರ ಕೂಡ ಹೊಂದಿದೆ. ಒಂದು ಖಚಿತವಾದ ಹಾಗೂ ಒಂದು ವಿಶ್ವಾಸಾರ್ಹವಾದಂತಹ ಸುದ್ದಿ ಅಥವಾ ಕಂಟೆಂಟ್ ಅನ್ನು ಇವತ್ತಿನ ಜನರಿಗೆ ನಾವು ಕೊಡುವಾಗ ಒಂದಷ್ಟು ಚಾಲೆಂಜ್ಗಳಿದೆ. ಅಂದರೆ ಇವತ್ತಿನ ನಮ್ಮ ಸಮಾಜದ ಟ್ರೆಂಡ್ ಅನ್ನು ನೋಡಿದರೆ ಸಾಂಪ್ರದಾಯಿಕ ಮಾಧ್ಯಮಗಳೇನಿದೆ ಇದು ಒಂದಷ್ಟು ಆರ್ಥಿಕವಾದಂತಹ ಒತ್ತಡಗಳನ್ನು ಎದುರಿಸ್ತಾ ಇದೆ ಡಿಜಿಟಲ್ ಮಾಧ್ಯಮಗಳಿಗೆ ಹೋಲಿಸಿದರೆ. ಅಂದರೆ ಡಿಜಿಟಲ್ನಲ್ಲಿ ಅಷ್ಟು ಬೇರೆ ಸಾಂಪ್ರದಾಯಿಕ ಮಾಧ್ಯಮದಷ್ಟು ವೆಚ್ಚ ಬರುವುದಿಲ್ಲ, ಅವರಿಗೆ ಕನಿಷ್ಠ ಜಾಹೀರಾತನ್ನು ಇಟ್ಟುಕೊಂಡು ಕೆಲಸ ಮಾಡುವಂತಹ ಒಂದು ಸಾಮರ್ಥ್ಯ ಇದೆ. ಆದರೆ ಸಾಂಪ್ರದಾಯಿಕ ಮಾಧ್ಯಮಗಳು ಇಂದು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಬೇಕಾದ್ರೆ ಅದೇ ರೀತಿಯ ಆದಾಯವನ್ನು ಹಿಂದೆ ಏನು ಪಡ್ಕೊಳ್ತಾ ಇದ್ರು ಅದನ್ನು ಬೈ ಎಟ್ ಎನಿ ಕಾಸ್ಟ್ ಅದನ್ನು ಪಡೆಯಲೇಬೇಕು ಅನ್ನುವಂಥ ಒತ್ತಡಕ್ಕೆ ಸಿಲುಕಿದೆ. ಹಾಗಾಗಿ ಎಲ್ಲರೂ ಹಾಗೆ ಮಾಡ್ತಾರಂತೆಲ್ಲ ಇಟ್ ಮೇ ಲೀಡ್ ಟು ಅಂದರೆ ಪೇಯ್ಡ್ ನ್ಯೂಸ್ ಇರ್ಬೋದು, ಇಂತಹ ಒಂದು ಸ್ವಲ್ಪ ತಮ್ಮ ಉದ್ದೇಶದಿಂದ ಬದಿಗೆ ಸರಿದು ಕಾರ್ಯನಿರ್ವಹಿಸಲೇಬೇಕಾದ ಒತ್ತಡಕ್ಕೆ ಸಿಲುಕ್ತಾ ಇದೆ. ಇಲ್ಲ ಅಂದರೆ ಜನರೇ ಇದನ್ನು ಸಪೋರ್ಟ್ ಮಾಡುವಂತಹ ವ್ಯವಸ್ಥೆ ಬರಬೇಕು. ಈಗ ನಮ್ಮ ದೇಶದಲ್ಲೂ ಒಂದಷ್ಟು ಕೆಲವು ವೆಬ್ಸೈಟ್ಗಳು ಇದನ್ನು ಮಾಡ್ತಾ ಇದೆ. ಅಂದರೆ ಜನರು ನಿಜವಾದ ಒಂದು ಖಚಿತವಾದ ವಿಶ್ವಾಸಾರ್ಹವಾದಂಥ ಸುದ್ದಿ ನನಗೆ ಬೇಕು ಅಂತ ಹೇಳಿ ಆದರೆ ಆ ವೆಬ್ಸೈಟನ್ನು ಸಪೋರ್ಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡುವ ಮೂಲಕ ಒಂದು ಇಂತಿಷ್ಟು ಮೊತ್ತ ಅಂತೇಳಿ ಪಾವತಿಸಿದರೆ ಆಗ ಆ ಸಂಸ್ಥೆ ಕೂಡ ಯಾವುದೇ ಅವಲಂಬನೆ ಬೇರೆ ಮೂರನೇ ವ್ಯಕ್ತಿಯ ಅಥವಾ ಜಾಹೀರಾತುದಾರರ ಅವಲಂಬನೆ ಇಲ್ಲದೆ ಸ್ವತಂತ್ರವಾಗಿ ಕೆಲಸ ನಿರ್ವಹಿಸಬಹುದು. ಅಂತಹ ಇದಕ್ಕೆ ಜನರು ಅವಕಾಶ ಮಾಡಿಕೊಡ್ಬೇಕು, ಅಂದರೆ ಸುದ್ದಿ ಗ್ರಾಹಕರು. ಮೂರನೇದು ನಮಗೆ ಇರುವಂಥದ್ದು ಜಾಹೀರಾತು. ಜಾಹೀರಾತು ಹಿಂದಿನ ಫ್ಲೋದಲ್ಲಿ ಬರದೆ ಹೋದಾಗ ಈ ರೀತಿ ಸಂಸ್ಥೆಗಳು, ಪತ್ರಿಕೆಗಳು ಅಥವಾ ಮಾಧ್ಯಮಗಳು ಒತ್ತಡಕ್ಕೆ ಒಳಗೊಳ್ಳುವಂಥದ್ದು ಇದು ಈ ಥರ ನಡ್ಕೊಂಡು ಬರ್ತಾ ಇದೆ. ಈಗಾಗಲೇ ಹೇಳಿದ್ರಿ ಸುದ್ದಿ ಮನೆಯ ವೆಚ್ಚಗಳು ಹೆಚ್ಚುತ್ತಿರುವ ಬಗ್ಗೆ. ಈಗ ನಮ್ಮ ಇತ್ತೀಚೆಗಿನ ಡೆವಲಪ್ಮೆಂಟ್ ನೋಡಿದರೆ ನಮ್ಮ ಇರಾನ್ ಮತ್ತು ಮಧ್ಯಪ್ರಾಚ್ಯದ ಸಂಘರ್ಷದಿಂದಾಗಿ ಎಲ್ಲೆಡೆ ಬೇರೆ ಬೇರೆ ರೀತಿಯ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಉಂಟಾಗ್ತಾ ಇದೆ. ಎಲ್ಲ ವೆಚ್ಚ ಹಚ್ಚುತ್ತಾ ಇರುವಂಥದ್ದು ಕಚ್ಚಾ ತೈಲ ಇರ್ಬೋದು. ಅದೇ ರೀತಿ ಈಗ ನ್ಯೂಸ್ ಪ್ರಿಂಟಿನ ವೆಚ್ಚ ಕೂಡ ಶೇಕಡ 10ರಷ್ಟು ಹೆಚ್ಚಬಹುದು ಅನ್ನುವಂಥದ್ದು ಈಗ ಲೇಟೆಸ್ಟ್ ಈಗ ಮಾಹಿತಿ. ಪತ್ರಿಕೆಯ ಮೇಲೆ ಕೂಡ ಇದು, ಕಾರ್ಯನಿರ್ವಹಣೆಯ ಮೇಲೆ ಕೂಡ ಇದು ಹೊಡೆತ ಬೀಳ್ಬೋದು ಅನ್ನುವಂಥ ಒಂದು ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಸೊ ಇದು ಒಟ್ಟಾರೆ ನಾವು ಯೋಚನೆ ಮಾಡ್ತಾ ಹೋದರೆ ಈ ಎಲ್ಲ ಎಕನಾಮಿಕ್ಸ್ ಹೊರತಾಗಿ ಜನರು ಹಾಗೂ ಸರ್ಕಾರಗಳು ಮನಸ್ಸು ಮಾಡಿದರೆ ಈ ಎಲ್ಲ ಪತ್ರಿಕಾ ಸಂಸ್ಥೆಗಳಿರ್ಬೋದು, ಮಾಧ್ಯಮ ಸಂಸ್ಥೆಗಳಿರ್ಬೋದು, ಇದನ್ನು ಒಂದು ಹಂತದಲ್ಲಿ ನಾವು ಸಮತೋಲನದಿಂದ ನಡೆಸ್ಕೊಂಡು ಬರ್ಬೋದು. ಈಗಿನ ಹೊಸ ಜನರೇಷನ್ ಯಾವ ಥರ ಇದೆ ಅಂತ ಹೇಳಿದರೆ ಜನರಿಗೆ ನ್ಯೂಸ್ ಬೇಡ ಎನ್ನುವಂಥ ಪರಿಸ್ಥಿತಿ ಇದೆ. ನಮಗೆ ಕೇವಲ ಮನೋರಂಜನೆ ಸಾಕು, ರೀಲ್ಸಲ್ಲಿ ಸಿಗುವ ಇದು ಬೇರೆ ಯಾವುದು ಬೇಡ ಎನ್ನುವಂಥದ್ದು ಈಗಿನ ಜೆನ್ ಜಿ ಜೆನ್ ಅಲ್ಫಾದವರ ಕತೆ ಇದೆ. ಇದು ಮುಂದೆ ಹೇಗೆ ಹೋಗ್ತದೆ ಅನ್ನುವಂಥದ್ದು ನಾವಿನ್ನು ಕಾದು ನೋಡಬೇಕು. ಅದು ಹೇಗಿದೆ ಅಂದರೆ ಆ ಜನಾಂಗ ಇನ್ನು 10 ವರ್ಷ ಕಳೆದ್ರೆ ಯಾವ ರೀತಿ ಅವರ ಬೌದ್ಧಿಕ ಮಟ್ಟ ಹೇಗಿರ್ಬೋದು, ವಿಶ್ಲೇಷಣೆ ಮಟ್ಟ ಹೇಗಿರ್ಬೋದು, ಇದು ಒಂದು ಈಗಿನ ಹೊಸ ಅಧ್ಯಯನಕ್ಕೆ ಒಂದು ಅವಕಾಶ ಕೂಡ ಕಲ್ಪಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹಿಂದಿನ ಇದು ಜನರೇಷನ್ ಸರಿತಾ ಹಿಂದೆ ಹೋಗ್ತಾ ಇದ್ದಾಗೆ ಹೊಸ ಜನರೇಷನ್ ಟೇಕ್ ಓವರ್ ಮಾಡ್ತಾ ಇದೆ. ಅವರ ನ್ಯೂಸ್ ಕನ್ಸಂಪ್ಷನ್ ಯಾವ ರೀತಿ ಇದೆ ಅನ್ನುವಂಥದ್ದೇ ಒಂದು ಸ್ಪೆಷಲಿ ಭಾರತ ಹಾಗೂ ಭಾರತದಂತಹ ಅಭಿವೃದ್ಧಿ

0: ವಿಪರೀತವಾಗಿದೆ. ಅವುಗಳಿಗೆ ಕಟ್ಟುಪಾಡುಗಳಿರ್ಬೋದು, ನಿರ್ಬಂಧಗಳಿರ್ಬೋದು, ಅವುಗಳ ತಲುಪುವಿಕೆಯನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ. ಹಾಗಿರುವಾಗ ಜಾಲತಾಣ ಇಷ್ಟು ವಿಜೃಂಭಿಸ್ತಾ ಇರುವಾಗ ಈ ಪತ್ರಿಕಾ ಸ್ವಾತಂತ್ರ್ಯ ದಿನದ ಬಗ್ಗೆ ನಾವು ಮಾತನಾಡೋದು, ಈ ಬಗ್ಗೆ ನೀವು ಏನು ಹೇಳ್ತೀರಿ?
1: ಈಗ ನಾನೊಬ್ಬಳು ಪತ್ರಿಕೋದ್ಯಮ ಶಿಕ್ಷಕಿಯಾಗಿರುವ ಕಾರಣ ಮೈನ್ ಸ್ಟ್ರೀಮ್ ಮಾಧ್ಯಮಗಳಿಗಿಂತ ಹೆಚ್ಚು ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ, ಇದನ್ನೇ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳ ಜೊತೆ ನಾವು ಮಾತಾಡುವಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ ಇವಾಗ. ಏಕೆಂದರೆ ಶಿಕ್ಷಣ ಕೂಡ ಬದಲಾಗಬೇಕು ಟ್ರೆಂಡಿನ ಜೊತೆಗೆ ಅಂತ ಹೇಳುವಂಥದ್ದು. ಹೆಚ್ಚು ಡೆಮೋಕ್ರಟೈಸ್ ಆಗಿದೆ ಸೋಷಿಯಲ್ ಮೀಡಿಯಾದ ಮೂಲಕ, ನ್ಯೂಸ್ ಆಗಿರ್ಬೋದು, ಸುದ್ದಿಯ ಪ್ರಸಾರಗಳಾಗಿರ್ಬೋದು, ಎಷ್ಟು ಸತ್ಯನೋ ಅದೇ ಸಂದರ್ಭದಲ್ಲಿ ಹೊಸ ಚಾಲೆಂಜ್ಗಳು, ಹೊಸ ಸವಾಲುಗಳನ್ನು ನಾವು ಎದುರು ಗೊಳ್ತಾ ಇದ್ದೇವೆ ಅನ್ನುವಂಥದ್ದು. ಒಂದು ಮಿಸ್ ಇನ್ಫಾರ್ಮೇಶನ್ ಅನ್ನುವಂಥದ್ದು, ಬಹುಶಃ ಎಲ್ಲರೂ ಕೂಡ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನುವಂಥದ್ದನ್ನ ವಿಶ್ಲೇಷಿಸುವಂತ ಅಥವಾ ಅದನ್ನ ಯಾವುದು ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಕಷ್ಟ ಆಗುವಂತ ಒಂದು ಸಂದರ್ಭದಲ್ಲಿ ನಾವು ಇದ್ದೇವೆ
0: ಅನ್ನುವಂಥದ್ದು.
1: ಫ್ಯಾಕ್ಟ್ ಚೆಕಿಂಗ್ ಮಾಡ್ತಾನೆ ಇರಬೇಕು, ಬಟ್ ಅದರ ಬಗ್ಗೆ ಅವೇರ್ನೆಸ್ಗಳು, ಜಾಗೃತಿ ಎಷ್ಟು ಜನರಿಗಿದೆ ಅಂತ. ಈಗ ನನ್ನ ಅಪ್ಪ ಅಮ್ಮನನ್ನೇ ನೋಡಿದ್ರೆ, ಪಾಪ ಅವರಿಗೆ ಫ್ಯಾಕ್ಟ್ ಚೆಕಿಂಗ್ ಅಂದ್ರೆ ಏನು ಅಂತಾನೆ ಗೊತ್ತಿರುವುದಂತ ಒಂದು ಸಂದರ್ಭ. ಆ ತರದ ಒಂದು ಪಾಪ್ಯುಲೇಷನ್ ಇವತ್ತಿಗೂ ನಮ್ಮ ಭಾರತದ ಹಳ್ಳಿಗಳಲ್ಲಿ ಇದ್ದಾರೆ ಅಂತ. ನಾವೇನು ಡಿಜಿಟಲ್ ಡಿವೈಡ್ ಅಂತ ಹೇಳ್ತೇವೆ, ಅದು ಇತ್ತೀಚೆಗಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ಇನ್ನೂ ಹೆಚ್ಚು ಹೆಚ್ಚು ಡಿವೈಡ್ ಆಗ್ತಿದೆಯೇ ಹೊರತು ಡಿಜಿಟಲ್ ಡಿವೈಡ್ ಅನ್ನು ನೋಡ್ತಿದ್ದೇವೆ ಹೊರತು ಅದು ಎಲ್ಲೂ ಕಡಿಮೆ ಆಗಿಲ್ಲ ಅನ್ನುವಂಥದ್ದು. ಇನ್ನೊಂದು, ಆನ್ಲೈನ್ ಹರಾಸ್ಮೆಂಟ್ಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಈಗ ನೀವು ಪತ್ರಕರ್ತರ ಪ್ರೊಟೆಕ್ಷನ್ ಬಗ್ಗೆ ಹೇಳಿದ್ದೀರಾ, ಈಗಿನ ಡಿಜಿಟಲ್ ಈ ಕ್ರಾಂತಿಕಾರಕ ಅಂದರೆ ಆ ಕ್ರಾಂತಿ ಆಗ್ತಾ ಇರುವ ಸಂದರ್ಭದಲ್ಲಿ ತುಂಬ ಯೋಚನೆ ಮಾಡುವಂಥ ಇನ್ನೊಂದು ವಿಷಯ ಅಂತ ಹೇಳೋದೇನಂದ್ರೆ ಪತ್ರಕರ್ತರ ಜೀವಕ್ಕೆ ಇನ್ನೂ ಅಪಾಯಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು. ವೇಣು ಸರ್ ಅವರು ಹೇಳಿದ್ರು ಏನಂದ್ರೆ, ಜನರ ಸರ್ವೇಲೆನ್ಸ್ ಅಲ್ಲಿ ನಾವಿದ್ದೇವೆ ಅಥವಾ ಇಂಟರ್ನ್ಯಾಷನಲ್ ಸಂಸ್ಥೆಗಳ ಸರ್ವೇಲೆನ್ಸ್ ಅಲ್ಲಿ ನಾವಿದ್ದೇವೆ, ಅದು ಒಂದು ಡಿಜಿಟಲ್ ಸರ್ವೇಲೆನ್ಸ್ ಅನ್ನೋದು. ಇನ್ನೊಂದು ಮಾಬ್ ಸೆನ್ಸಾರ್ಶಿಪ್ ಅಂತ. ಮಾಬ್ ಸೆನ್ಸಾರ್ಶಿಪ್ ಅಂದ್ರೆ ಜನರೇ ನಮ್ಮನ್ನ, ಯಾರೋ ಒಬ್ಬ ಪತ್ರಕರ್ತ ಓಪನ್ ಆಗಿ ಯಾವುದೋ ಒಂದು ಪಾರ್ಟಿಯ ಬಗ್ಗೆ ಅಥವಾ ಗವರ್ಮೆಂಟಿನ ಬಗ್ಗೆ ಮಾತಾಡಿದಾಗ ಅಲ್ಲಿ ಆಂಟಿ ಗವರ್ಮೆಂಟ್ ಅಥವಾ ಪ್ರೋ ಗವರ್ಮೆಂಟ್ ಅನ್ನುವ ಒಂದು ಡಿವಿಷನ್ ಬಂದು ಒಂದು ದೊಡ್ಡ ಏನು ವಾದಕ್ಕೆ, ವಿವಾದಗಳಿಗೆ,
2: ಆನ್ಲೈನ್ ಹರಾಸ್ಮೆಂಟ್
1: ವೇದಿಕೆ ಆಗುವಂಥದ್ದು, ಮತ್ತೆ ಆ ಪತ್ರಕರ್ತ ಹರಾಸ್ಮೆಂಟ್ಗೆ ಒಳಗಾಗೋದಿದೆಯಲ್ಲ, ಇದೆಲ್ಲವೂ ಬಹುಶಃ ಸ್ವಾತಂತ್ರ್ಯದ ಬಗ್ಗೆ ಇನ್ನೂ ಹೆಚ್ಚು ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಅಂತ ನಾನು ಅನ್ಕೊಳ್ತಾ ಇದ್ದೇನೆ.
0: ಅದೇ ನಾವು ಮುಖ್ಯವಾಹಿನಿಯ ಪತ್ರಿಕಾ ಸ್ವಾತಂತ್ರ್ಯ ಬಗ್ಗೆ ಮಾತನಾಡುವಾಗ ಅದರ ಇನ್ನೊಂದು ಮಗ್ಗುಲು ಅಂತ ಈ ವಿಚಾರವನ್ನು ತಕೊಳ್ಬಹುದು.
1: ಹೌದು, ಅಂದ್ರೆ ಮತ್ತೆ ಇನ್ನೊಂದು ಏನಂದ್ರೆ, ಈ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛಾಚಾರಕ್ಕೆ ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಬೇಕು ಅಂತ ಹೇಳುವಂಥದ್ದು.
0: ವೇಣು, ಈಗ ಪತ್ರಿಕೆ, ಟಿವಿ, ರೇಡಿಯೋ ಈ ಪಾರಂಪರಿಕ ಮಾಧ್ಯಮಗಳನ್ನ ಮುಖ್ಯವಾಹಿನಿ ಅಥವಾ ಮೇನ್ ಸ್ಟ್ರೀಮ್ ಮಾಧ್ಯಮ ಅಂತ ಕರೆಯುವುದಾದ್ರೆ, ಸೋಷಿಯಲ್ ಮೀಡಿಯಾವನ್ನು ಇನ್ನೊಂದು ಕಡೆ ಇಟ್ಕೊಂಡು ಈಗ ಪ್ರವರ್ಧಮಾನಕ್ಕೆ ಬರ್ತಾ ಇರೋದು, ಮತ್ತೆ ಜನ ಆ ಕಡೆಗೆ ಹೆಚ್ಚು ಆಕರ್ಷಿತರಾಗ್ತಾ ಇರೋದು, ಇವೆರಡನ್ನೂ ಗಮನದಲ್ಲಿ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾ ವೇದಿಕೆಗಳು ಜನರನ್ನು ತೀವ್ರವಾಗಿ ಮತ್ತು ವೇಗವಾಗಿ ತಲುಪ್ತಾ ಇರುವಾಗ ಈ ಪತ್ರಿಕಾ ಸ್ವಾತಂತ್ರ್ಯದ ಔಚಿತ್ಯ ಏನು? ಮೇಡಮ್ ಕೇಳಿದ ಅದೇ ಪ್ರಶ್ನೆ ನಿಮಗೆ.
2: ಹಿಂದಿಗಿಂತ ಇಂದಿನ ಔಚಿತ್ಯ ಜಾಸ್ತಿ. ಇದರ ಮೂಲಕ ನಿಜವಾದ ಸಮೂಹ ಮಾಧ್ಯಮ ಏನಿದೆ ಅದರ ಜವಾಬ್ದಾರಿಯನ್ನು ಮೆರೆಯುವಂತ ಕ್ಷಣ ಇದು. ಒಬ್ಬ ಪತ್ರಕರ್ತನಿಗೆ ಸವಾಲುಗಳು ಜಾಸ್ತಿ, ಜವಾಬ್ದಾರಿ ಕೂಡ ಜಾಸ್ತಿ ಅನ್ನುವಂಥದ್ದು ನನ್ನ ಮೊದಲ ಅಭಿಪ್ರಾಯ. ಯಾಕೆಂತ ಹೇಳಿದರೆ, ಜನರ ಕೈಯಲ್ಲಿರುವಂತಹ ಮೊಬೈಲ್ನಲ್ಲಿ ಅವರು ನೋಡುವ ಯೂಟ್ಯೂಬ್ನ ವಿಡಿಯೋ ಅಥವಾ ಫೇಸ್ಬುಕ್ಕಲ್ಲಿ ಅವರು ನೋಡುವಂತಹ ಕಂಟೆಂಟ್, ಇದನ್ನು ಅವರ ಇಷ್ಟ ಏನು ಅಂತ ತಿಳ್ಕೊಂಡು ಸ್ವಯಂ ಆಗಿ ಅದನ್ನೇ ಅವರು ನೋಡುವ ರೀತಿ ಮಾಡುವಂತಹ ಡೇಟಾ ಅನಾಲಿಟಿಕ್ಸ್ ಸೈನ್ಸ್ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಆ ಆಲ್ಗೊರಿತಮನ್ನು ಈಗಾಗಲೇ ಅದನ್ನು ತುಂಬ ಯಶಸ್ವಿಯಾಗಿ ಮಾಡಿವೆ. ಹಾಗಾಗಿ ಜನರಿಗೆ ಅವರಿಗೆ ಇಷ್ಟವಾದದ್ದು ಮಾತ್ರ ಬೇಕು. ನೀವು 24 hours ರೀಲ್ಸ್ ನೋಡ್ತಾ ಕೂತರೂ ಕೂಡ ಅವರಿಗೆ ಇಷ್ಟವಾದದ್ದನ್ನೇ ನೋಡ್ಬೋದು. ಇದು ನಿಜವಾಗಿ ಸತ್ಯವಾ ಸುಳ್ಳ, ಅದರಿಂದ ಅವರಿಗೆ ಏನು ಲಾಭ, ಇದನ್ನು ಯಾರು ವಿವೇಚನೆ ಇದೆ ಅವರು ಗಮನಿಸ್ತಾರೆ. ವಿವೇಚನೆ ಇಲ್ಲದಂತಹ, ವಿವೇಚನಾ ಶಕ್ತಿ ಕಡಿಮೆ ಇರುವಂತಹ ಒಂದು ದೊಡ್ಡ ವರ್ಗ ಇದೆ, ಅವರು ಇದರಿಂದ ತುಂಬ ತೊಂದರೆಗೆ ಒಳಗಾಗ್ತಾರೆ. ಸೊ ಇದನ್ನು ನಿಯಂತ್ರಣ ಮಾಡುವಂಥದ್ದು ಈಗ ನಿಜವಾದ ಒಂದು ಪತ್ರಿಕೆ ಇರ್ಬೋದು, ಮಾಧ್ಯಮದ ಹೊಣೆ. ಈಗ ಸುಲಭದಲ್ಲಿ ಒಂದು ಸುಳ್ಳು ಸುದ್ದಿಯನ್ನು ಹರಿಬಿಡ್ಬೋದು, ಅದನ್ನೇ ಜನ ಫಾರ್ವರ್ಡ್ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಗಂಟೆಗಟ್ಟಲೆ ಒಂದೊಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಚರ್ಚೆ ಮಾಡೋದನ್ನು ನಾನು ನೋಡಿದ್ದೇನೆ. ಕ್ಷುಲ್ಲಕ ವಿಷಯ ಇರ್ತದೆ ಅದು, ಅದು ನಿಜವಾಗಿ ಆಗಿರೋದೇ ಇಲ್ಲ. ಇನ್ನೂ ಇನ್ನೊಂದು ಹಂತ ನೀವು ಮುಂದೆ ಹೋದರೆ, ಈಗ ಡೀಪ್ ಫೇಕ್ನ ಯುಗ ಬಂದಾಗಿದೆ. ಮುಂದೆ ಮುಂದೆ ಇದು ಯಾವ ರೀತಿ ಹೋಗ್ಬೋದು ಅಂತ ನಾವು ಊಹಿಸ್ಲಿಕ್ಕೂ ಕೂಡ ಅಸಾಧ್ಯ. ಡೀಪ್ ಫೇಕ್, AI ಇದೇ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ವೇಣು ವಿನೋದ್ ಏನೋ ಮಾಡ್ತಾ ಇರುವಂಥ ಒಂದು ವಿಡಿಯೋವನ್ನು ಇವತ್ತು ಬಹಳ ತುಂಬ ರಿಯಲಿಸ್ಟಿಕ್ ಆಗಿ ಈಗ ಬಿಟ್ಟು ಹಂಚಿಕೊಳ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಿಜವಾದ ಸುದ್ದಿಯನ್ನು, ನಿಜವಾದ ಸತ್ಯ ಯಾವುದು ಎನ್ನುವಂಥದ್ದನ್ನು ಪತ್ರಿಕೆಗಳು ಮರುದಿನ ಕೊಟ್ಟರು ಕೂಡ ಓದುವಂತಹ ಜನ ಇವತ್ತು ಇದ್ದಾರೆ ಅನ್ನುವಂಥದ್ದು ತುಂಬ ಆಶಾದಾಯಕವಾದಂಥ ಬೆಳವಣಿಗೆ. ಸಂವಾದ ಮಾಡಬೇಕಾದ್ರೆ ಏನೋ ಒಂದಷ್ಟು ನಾನು ಕೂಡ ಪ್ರಿಪೇರ್ ಮಾಡ್ತೇನೆ. ಇದರ ಬಗ್ಗೆ ನಾನು ಸ್ಟಡಿ ಮಾಡುವಾಗ ಕಳೆದ 1 ವರ್ಷದ ಅವಧಿಯಲ್ಲಿ ನೋಡಿದರೆ ಪತ್ರಿಕೆಗಳ ಸರ್ಕ್ಯುಲೇಷನ್ ಬಹುಶಃ ನಾನು ಕುಸಿದಿರ್ಬೋದು ಅಂತ ಅಂದ್ಕೊಂಡೆ. 2% ಜಾಸ್ತಿ ಆಗಿದೆ ಓವರ್ ಆಲ್ ಇಂಡಿಯಾದಲ್ಲಿ, 2% ಸಣ್ಣ

0: ಹಂಗಿರ್ಬೋದು, ಆದರೆ ಅಟ್ಲೀಸ್ಟ್ ಇಟ್ ಈಸ್ ಪಾಸಿಟಿವ್. ಇದು ತಜ್ಞರೇ ನಡೆಸಿದ ಅಧ್ಯಯನದ ಪ್ರಕಾರ ಒಂದು ದಿನ ತಡವಾಗಿ ಬಂದ ಸುದ್ದಿ ಆದರೂ ಓಕೆ, ಅದಂದರೆ ಸತ್ಯ ಇರ್ತದೆ
1: ಖಚಿತವಾಗಿ,
0: ನಮ್ಮಿರುವಂಥ ವಿವೇಚನಾ ಶಕ್ತಿ ಇರುವಂಥ ಜನ ನಮ್ಮೊಂದಿಗೆ ಇದ್ದಾರೆ ಅನ್ನುವಂಥದ್ದು ನಮಗೆ ಒಂದು ರೀತಿಯ ಅವಕಾಶ ಹಾಗೂ ಭರವಸೆ ಹಾಗೂ ಆಶಾ ಕಿರಣ ಕೂಡ.
2: ಹೌದು, ನಮಗೊಂದು ಆಶಯ ಏನಂದ್ರೆ ಇತಿಹಾಸ ಮರುಕಳಿಸಬಹುದೇ ಏನೋ ಮತ್ತೆ.
0: ಅಲ್ಲ, ಇತಿಹಾಸ ಮರುಕಳಿಸದಿದ್ರೂ ಪರವಾಗಿಲ್ಲ, ಅಂದ್ರೆ ಒಂದು ಪ್ಯಾರಲಲ್ ಆದಂತಹ ಒಂದು ಗಟ್ಟಿ ಸ್ವರ ಸತ್ಯದ ಕಡೆಗೆ ಹಾಗೂ ಖಚಿತತೆಯನ್ನ ಪ್ರತಿಪಾದನೆ ಮಾಡ್ತಾ ಇದೆ ಅನ್ನುವಂಥದ್ದು ಸಮಾಜಕ್ಕೆ ಇದು ಆರೋಗ್ಯಕ್ಕೆ ಪೂರಕ.
1: ಅಂದ್ರೆ ಮುಕ್ತವಾಗಿ ವಿಪುಲವಾಗಿ ಸಿಗುವ ಮಾಹಿತಿಯನ್ನು ಸರಿ ತಪ್ಪುಗಳನ್ನು ಆರಿಸಿಕೊಳ್ಳುವ ಮತ್ತು ಅದನ್ನು ಕ್ರಾಸ್ ಚೆಕ್ ಮಾಡಿ ಮನನ ಮಾಡಿಕೊಳ್ಳುವಂಥ ಶಕ್ತಿಯನ್ನು, ಆ ಪ್ರಬುದ್ಧತೆಯನ್ನು ಓದುಗರಿರ್ಬೋದು, ಜನ ಅದನ್ನು ಬೆಳೆಸ್ಕೊಳ್ಬೇಕು, ಅದರ ಅಗತ್ಯ ಇದೆ.
0: ನಿಮಗೆ ಇವತ್ತಿಗೂ ಕೂಡ ಜನರ ಪರವಾಗಿ ಜನರ ವಾಯ್ಸ್ ಆಗಿ ಕೆಲಸ ಮಾಡಬೇಕಾದಂತಹ ಮಾಧ್ಯಮಗಳ ಅವಶ್ಯಕತೆ ಇದೆ. ಮುಖ್ಯವಾಗಿ ಆಂಗ್ಲ ಭಾಷಾ ಮಾಧ್ಯಮಗಳಿಗಿಂತಲೂ ಕೂಡ ಈ ಲೋಕಲ್ ಮೀಡಿಯಾ ಅಂತ ಹೇಳ್ತಾರೆ. ಹೌದು, ಪ್ರಾದೇಶಿಕವಾಗಿ ಅಲ್ಲಿಯ ಜನರ ಯಾವುದೋ ಒಂದು ರಸ್ತೆ ಹೊಂಡಗಳ, ಇದು ನಾನೀಗ ಕೆಲಸ ಮಾಡ್ತಾ ಇರುವಂತಹ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ, ನಮಗೆ ಒಂದು ಫೋನ್ ನಂಬರ್ ಕೊಟ್ಟಿದ್ದೇವೆ, ಅದಕ್ಕೆ ದಿನನಿತ್ಯ ನಮ್ಮ ಏರಿಯಾದಲ್ಲಿ ಈ ತರ ಸಮಸ್ಯೆ ಇದೆ ಅನ್ನುವಂಥದ್ದು ಇವತ್ತಿಗೂ ಕೂಡ ಜನ ನಂಬಿ ಕಳಿಸ್ತಾರೆ. ನಾವು ಅದನ್ನ ಮರುದಿನ ಅದನ್ನ ಬರೆದದ್ದನ್ನ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಿ ಸರಿಪಡಿಸಿದಂತ ನೂರಾರು ಘಟನೆಗಳಿವೆ ದಿನನಿತ್ಯ, ಇದು ಆಗ್ತಾ ಇದೆ. ಅಂದರೆ ಇಂದಿ ಕೂಡ ಇದು ಎಷ್ಟು ಪ್ರಚಲಿತವಾಗಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾದ ಸಂಗತಿ. ಹಾಗಾಗಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುವುದು ಹೆಚ್ಚು ಕೆಲಸವನ್ನು ನಾವು ಮಾಧ್ಯಮಗಳು, ಮುಖ್ಯವಾಹಿನಿಯ ಮಾಧ್ಯಮಗಳು ಮಾಡಬೇಕು. ಹಾಗಾಗಿ ಇದರ ಪ್ರಸ್ತುತತೆ ಯಾವತ್ತಿಗೂ ಇರ್ತದೆ ಅನ್ನುವಂಥದ್ದು ನನ್ನ ಯೋಚನೆ.
1: ಮೇಡಮ್, ಈಗ ನಾವು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ದೇವೆ, ಜವಾಬ್ದಾರಿ ಬಗ್ಗೆ, ಮಾಧ್ಯಮದ ಮುಖ್ಯವಾಹಿನಿ ಜವಾಬ್ದಾರಿ ಬಗ್ಗೆ
2: ವೇಣು ಅವರು ಮಾತಾಡ್ತಾ ಹೇಳಿದ್ರು, ಸ್ವಾತಂತ್ರ್ಯ ಯಾವಾಗಲೂ ಜವಾಬ್ದಾರಿ ಜೊತೆ ಬರಬೇಕು ಅಂತ ಹೇಳುವಂಥದ್ದು. ನಮಗೆ ಯಾವುದೇ ಸ್ವಾತಂತ್ರ್ಯಗಳಿದ್ರು ಇದ್ರೂ ಕೂಡ, ಅದು ಸಾಂವಿಧಾನಿಕವಾಗಿರ್ಬೋದು ಏನೇ ಇದ್ರೂ ಕೂಡ, ಸಾಂಸ್ಥಿಕವಾಗಿ ಎಷ್ಟು ಸ್ವಾತಂತ್ರ್ಯ ಇದೆ ಅನ್ನೋದು ಒಂದು ಪ್ರಶ್ನೆ. ಮತ್ತೆ ಸ್ವಾತಂತ್ರ್ಯ ಯಾವಾಗಲೂ ಅಬ್ಸಲ್ಯೂಟ್ ಅಲ್ಲ, ಅದು ಖಂಡಿತ ಕಂಟ್ರೋಲ್ಡ್ ರಿಸ್ಟ್ರಿಕ್ಟೆಡ್ ಯಾವಾಗಲೂ ಕೂಡ. ಹಾಗಿದ್ರೆ ಮಾತ್ರ ಅದರಲ್ಲೊಂದು ಟೇಸ್ಟ್ ಇರ್ತದೆ, ಅದಕ್ಕೊಂದು ರುಚಿ ಇರ್ತದೆ ಅಂತ ಪತ್ರಿಕೋದ್ಯಮಕ್ಕೆ ಅಂತ ಹೇಳುವಂಥದ್ದು, ಅಥವಾ ಅಂತ ಸ್ವಾತಂತ್ರ್ಯಕ್ಕೆ. ಒಂದು ಈಗ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿ ಮತ್ತು ಕಮರ್ಷಿಯಲೈಸೇಷನ್, ಯಾವುದು ಇಂಪಾರ್ಟೆಂಟ್ ಅಂತ ಮಾಧ್ಯಮಕ್ಕೆ ಅರಿವಿರಬೇಕು ಒಂದು. ಇನ್ನೊಂದು, ಅವರು ವಾಚ್ ಡಾಗ್ ಫಂಕ್ಷನ್ ಏನಿದೆ ಅದು ಸರ್ಕಾರ ಮತ್ತು ಏನು ಜನರ ನಡುವಿನ ಒಂದು ಲಿಂಕ್ ಆಗಿ ಕೆಲಸ ಮಾಡುವಂಥ ಏನು ಜವಾಬ್ದಾರಿ ಇದೆ ಅದನ್ನು ಸರಿಯಾಗಿ ನಿರ್ವಹಿಸಬೇಕು. ಇನ್ನೊಂದು, ಎಥಿಕಲ್ ಜರ್ನಲಿಸಮ್ ಅನ್ನುವಂಥದ್ದು, ಆ ನೈತಿಕತೆಯನ್ನು ಮೀರಿ ಜರ್ನಲಿಸಮನ್ನು ಅಥವಾ ಪತ್ರಿಕೋದ್ಯಮವನ್ನು ಮಾಡೋದು ಖಂಡಿತ ಸರಿಯಲ್ಲ ಅಂತ ಹೇಳುವಂಥದ್ದು. ಇನ್ನೊಂದು, ಸೆಲ್ಫ್ ರೆಗ್ಯುಲೇಷನ್. ಈಗ ಬೇರೆ ಯಾವುದೇ ರೆಗ್ಯುಲೇಷನ್ಗಳು ಅದು ಸೆಕೆಂಡರಿ, ತಾನು ಎಷ್ಟು ಜವಾಬ್ದಾರಿಯಿಂದ ಸಾಮಾಜಿಕವಾಗಿ ನಡ್ಕೊಳ್ತೇನೆ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು, ಡಿಜಿಟಲ್ ರೆಸ್ಪಾನ್ಸಿಬಿಲಿಟಿ, ಅಂದ್ರೆ ಎಲ್ಲರೂ ಕೂಡ ಆನ್ಲೈನ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗೆ ಹೋದಾಗ ಅಲ್ಲಿ ನನ್ನ ಜವಾಬ್ದಾರಿ ಏನು ಅಂತ ಹೇಳುವ ಅರಿವು ಒಬ್ಬ ಪತ್ರಕರ್ತನಿಗೆ, ಒಂದು ಸಂಸ್ಥೆಗೆ, ಪತ್ರಿಕಾ ಸಂಸ್ಥೆಗೆ ಇದ್ರೆ ಬಹುಶಃ ಅದು ಹೆಚ್ಚು ಸೂಕ್ತ ಅಂತ ನನಗನ್ನಿಸ್ತದೆ.
0: ನೀವು ಹೇಳಿದ ಅಂಶವನ್ನೇ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗೋದಾದ್ರೆ, ಅದೇ ಇವತ್ತಿನ ಲೇಟೆಸ್ಟ್ ಸೋಷಿಯಲ್ ಮೀಡಿಯಾಕ್ಕೆ ಹಾಗೂ ಸಾಂಪ್ರದಾಯಿಕ ಮಾಧ್ಯಮಕ್ಕೆ ಇರುವ ವ್ಯತ್ಯಾಸ. ಇವತ್ತು ನಾನು ನನ್ನ ಪತ್ರಿಕೆಯಲ್ಲಿ ಒಂದು ಸೆಂಟೆನ್ಸ್ ಬರೆಯುವಾಗ ನಾನು ಜವಾಬ್ದಾರಿಯಿಂದ ಬರೀತೇನೆ. ಯಾಕಂತ ಹೇಳಿದ್ರೆ ಇದನ್ನ ಮೂರು ಹಂತದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ರೇಡಿಯೋದಲ್ಲಿ ಮಾತಾಡ್ತಂತ ಇರುವಂತಹ ವಿಷಯ ಕೂಡ ಇದು ಪ್ರಸಾರಕ್ಕೆ ಯೋಗ್ಯವೇ ಅಲ್ವ ಅನ್ನೋದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಇದರ ಹಿಂದೆ ಒಂದು ತಂಡ ಇರ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಮಾತನಾಡುವ ಯಾವುದೇ ಒಂದು ವರ್ಡಿಂದ ಕೂಡ ಅದು ನೆಗೆಟಿವ್ ಹೋಗಬಾರ್ದು, ಅಥವಾ ಅದು ಸಾಮಾಜಿಕ ಆರೋಗ್ಯಕ್ಕೆ ಅದು ಕುಂದು ತರಬಾರ್ದು. ಆದರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾದ ಇದನ್ನೇ ಕಂಟೆಂಟನ್ನು ತಗೊಂಡು ನೋಡಿದರೆ ತಮ್ಮ ಮೂಗಿನ ನೇರಕ್ಕೆ ಅದು ಸತ್ಯವೋ ಅಲ್ವೋ ಅಂತ ಹೇಳಿ ಹೇಳೋದನ್ನು ಬಿಟ್ಟು ಒಂದಷ್ಟು ಅದಕ್ಕೆ ಫಾಲೋವರ್ಸ್ ಇರ್ತಾರೆ, ಅವರು ಕೂಡ ಅದನ್ನು ವಾ ವಾ ಅಂತೇಳಿ ಹೊಗಳುವರು ಇರ್ತಾರೆ, ಅದನ್ನು ಸರಿ ಉಲ್ಟಾ ಅದಕ್ಕೆ ತಗೊಳ್ಳೋರು ಇರ್ತಾರೆ. ಅಂದರೆ ವಿಶ್ಲೇಷಣೆ ಮಾಡಿ ನೋಡುವವರ ಸಂಖ್ಯೆ
2: ತುಂಬ ಕಡಿಮೆ
0: ಇದೆ. ಅಂದರೆ ಇದಕ್ಕೆ ಡಿಜಿಟಲ್ ಲಿಟ್ರೆಸಿ ಕೂಡ ತುಂಬ ಕಡಿಮೆ ಇದೆ ಅಂತೇಳಿ ಹೇಳ್ಬೋದು. ನಮ್ಮ ಕೈಯಲ್ಲಿ ಫ್ರೀ ಡಾಟಾ ಇದೆ ಬಿಟ್ಟರೆ ಸಾಕ್ಷರತೆ, ಡಿಜಿಟಲ್ ಸಾಕ್ಷರತೆ ತುಂಬ ಕಡಿಮೆ ಇದೆ.
2: ಹೌದು,
0: ಈ ಹಂತದಲ್ಲೇ ನಿಜವಾದ ಸಾಮಾಜಿಕ ಮಾಧ್ಯಮ ಹಾಗೂ ನಿಜವಾದ ಸಾಂಪ್ರದಾಯಿಕ ಜವಾಬ್ದಾರಿಯುತ ಮಾಧ್ಯಮದ ಪಾತ್ರಗಳ ಡಿಫರೆನ್ಸ್ ಅನ್ನು ಕೂಡ ಜನರು ಅರಿತುಕೊಳ್ಬೇಕಾಗುತ್ತೆ.
2: ಹೌದು,
1: ಅಂದ್ರೆ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿ ಬೇಕು, ವಿಶ್ವಾಸಾರ್ಹತೆ ಉಳಿಸಿಕೊಳ್ಬೇಕು, ಭವಿಷ್ಯದಲ್ಲಿ ಮಾಧ್ಯಮ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿಕ್ಕೆ ಕಾರಣ ಆಗ್ತದೆ ಅಂತ ನಾವು ಹೇಳ್ಬಹುದು. ಸರಿ ಕೇಳುಗರೆ, ನಾಗರಿಕ ಜಗತ್ತಿಗೆ ಹಿಂದೆಯೂ ಇಂದಿಗೂ ಮುಂದೆ ಕೂಡ ಸುದ್ದಿ ಅನ್ನೋದು ಉಸಿರಾಟದಷ್ಟೇ ಅಗತ್ಯ. ಸುದ್ದಿಯ ಗುಂಗಿಂದ ಆಚೆ ಬಂದ್ರೆ ನಾವು ಸಾಮಾನ್ಯ ಜ್ಞಾನದ ಸಮಕಾಲೀನ ಬೆಳವಣಿಗೆಗಳ ಪರಿಧಿಯಿಂದ ಹೊರಗೆ ಉಳಿಯುತ್ತೇವೆ. ಸುದ್ದಿಯನ್ನು ಹಿಂದೆ ಪಡೀತಾ ಇದ್ದ ವಿಧಾನ ಇವತ್ತು ಪಡೆಯುತ್ತಿರುವ ಮಾಧ್ಯಮ, ಮುಂದೆ ಪಡೆಯಬಹುದಾದ ರೀತಿ ಬದಲಾಗಿರಬಹುದು, ಬದಲಾಗಬಹುದು. ಆದರೆ ಸುದ್ದಿ ನೀಡುವ ಮಾಧ್ಯಮ ಯಾವುದೇ ಇದ್ದರೂ ಅದು ವಿಶ್ವಾಸಾರ್ಹ ಆಗಿರಬೇಕು. ಸುದ್ದಿಯನ್ನು ಖಚಿತವಾಗಿ ನಿರ್ಭೀತಿಯಿಂದ ನೀಡಲು ಮಾಧ್ಯಮಗಳಿಗೆ ಅವಕಾಶ ಬೇಕು. ಸುದ್ದಿಗಾರರಿಗೆ ರಕ್ಷಣೆ ಬೇಕು, ಸ್ವಾತಂತ್ರ್ಯ ಬೇಕು ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅಂತಹ ಸ್ವಾತಂತ್ರ್ಯವನ್ನು ಪ್ರತಿಪಾದಿಸುವ ಮೇ 3 ಎನ್ನುವ ಈ ವಿಶೇಷ ದಿವಸ ಸಕ್ರಿಯ ಕಾರ್ಯನಿರತ ಪತ್ರಕರ್ತರ ವೃತ್ತಿ ಬದುಕಿನಲ್ಲಿ ಹೆಚ್ಚು ಆತ್ಮವಿಶ್ವಾಸ ತುಂಬಲಿ ಅನ್ನುವ ಆಶಯ ನಮ್ಮದು ಕೂಡ. ಮುದ್ರಣವೇ ಇರಲಿ, ಡಿಜಿಟಲ್ ಇರಲಿ, ಮಾಧ್ಯಮ ಸ್ವಾತಂತ್ರ್ಯ

0: ಬಾಧಿತವಾಗಿರಲಿ, ವಿಶ್ವಾಸಾರ್ಹತೆ ಸದಾ ಜೊತೆಗಿರಲಿ. ಇಷ್ಟು ಹೊತ್ತು ವಿಚಾರದ ಕುರಿತು ಬೆಳಕು ಚೆಲ್ಲಿದ ಡಾಕ್ಟರ್ ಮೌಲ್ಯ ಬಾಲಾಡಿ ಹಾಗೂ ವೇಣು ವಿನೋದ್ ಕೆಎಸ್ ಇಬ್ಬರಿಗೂ ಹಾಗೂ ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಕಾರ್ಯಕ್ರಮ ಆಲಿಸಿದ ಎಲ್ಲ ಪ್ರೀತಿಯ ಕೇಳುಗರಿಗೂ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಮೌಲ್ಯ ಬಾಲಾಡಿ ಮತ್ತು ವೇಣು ವಿನೋದ್ ಕೆಎಸ್. ಸಂವಾದ ನಡೆಸಿಕೊಟ್ಟವರು ಕೃಷ್ಣಮೋಹನ ತಲೆಂಗಳ, ಪ್ರಸ್ತುತಿ ಲತೀಶ್ ಪಾಲ್ದಾನೆ. ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಯಿತು.

ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಗಾನಗಂಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಒಂದು ವಿಷಯದ ಸುತ್ತ ಮಾತನಾಡ್ತಾ ಹೋಗೋಣ, ಹಾಗೇನೆ ಕೆಲವೊಂದು ಗೀತೆಗಳನ್ನು ಸಹ ಆಲಿಸೋಣ. ಇಂದು ವಿಶ್ವ ನಗುದಿನ. ವಿಶ್ವ ನಗುದಿನವನ್ನು ಪ್ರತಿ ವರ್ಷ ಮೇ ತಿಂಗಳ ಮೊದಲ ಭಾನುವಾರದಂದು ಆಚರಿಸಲಾಗುತ್ತೆ ಮತ್ತು ಈ ವರ್ಷ ಅಂದರೆ ಇಂದು ಮೇ 3ರಂದು ನಾವು ಆಚರಿಸ್ತಾ ಇದ್ದೀವಿ. ಈ ದಿನದಂದು ನಿಮ್ಮ ನಗುವನ್ನು ಹೊರಹಾಕಿ ಮತ್ತು ನಿಮ್ಮ ಹೃದಯಕ್ಕೆ ತಕ್ಕಷ್ಟು ನಗಿರಿ. ಶೇಕ್ಸ್ಪಿಯರ್ ಹೇಳಿದಂತೆ ಉಲ್ಲಾಸ ಮತ್ತು ನಗುವಿನೊಂದಿಗೆ ಹಳೆಯ ಸುಖಗಳನ್ನು ಕೂಡ ನಾವು ಬದಲಿಸಬಹುದು. ನೀವು ನಿಮ್ಮ ಜೀವನವನ್ನು ನಗು ಮತ್ತು ಸಂತೋಷದಿಂದ ಕಳೆಯಬೇಕು ಅಂತ ಕೂಡ ನಾವು ಬಯಸ್ತೀವಿ. ಹಾಗಾಗಿ ಇಂದಿನ ವಿಶ್ವ ನಗುದಿನದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಇದು ನಗುವಿನ ಮೂಲಕ ಆರೋಗ್ಯ, ಸಂತೋಷ ಮತ್ತು ವಿಶ್ವಶಾಂತಿಯನ್ನು ಉತ್ತೇಜಿಸುವಂತಹ ಜಾಗತಿಕ ಉಪಕ್ರಮವನ್ನು ಗುರುತಿಸುತ್ತೆ. 1998ರಲ್ಲಿ ಡಾಕ್ಟರ್ ಮದನ್ ಕಟಾರಿಯಾ ಅವರು ಸ್ಥಾಪಿಸಿದಂತಹ ಈ ದಿನ ಹೆಚ್ಚಾಗಿ ನಗು ಯೋಗ ಅವಧಿಗಳು, ಸಮುದಾಯ ಕೂಟಗಳನ್ನು ಕೂಡ ಹೊಂದಿರುತ್ತೆ ಮತ್ತು ಎಲ್ಲ ಸಕಾರಾತ್ಮಕ ಒತ್ತಡ ನಿವಾರಿಸುವಂತಹ ಚಟುವಟಿಕೆಗಳಿಗಾಗಿ ವಿಶ್ವದಾದ್ಯಂತ ಚಳುವಳಿಗೆ ಆಳವಾಗಿ ಸಂಪರ್ಕವನ್ನು ಹೊಂದಿದೆ. ಹಾಗಾದರೆ ವಿಶ್ವ ನಗು ದಿನದ ಕೆಲವು ವಿಷಯಗಳನ್ನು ಮಾತನಾಡ್ತಾ ಹೋಗೋಣ. ಏನು ಥೀಮ್ ಅಪ್ಪ ಈ ಸರಿ ಇದು ಅಂತ ಕೂಡ ನಾವು ಮಾತನಾಡೋಣ. ಮೊದಲಿಗೆ ಒಂದು ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಬಂಗಾರದ ಮನುಷ್ಯ ಚಿತ್ರದ ಗೀತೆ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕು.

0: ಕಾರ್ಯಕ್ರಮಕ್ಕೆ ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವಿಶ್ವ ನಗು ದಿನದ ಮೂಲವನ್ನ ಮುಂಬೈ ಮೂಲದ ವೈದ್ಯ ಡಾಕ್ಟರ್ ಮದನ್ ಕಟಾರಿಯಾ ಅವರು 1990ರ ದಶಕದ ಆರಂಭಾಂತ್ಯದಲ್ಲೇ ನಗುವಿನ ಆರೋಗ್ಯ ಪ್ರಯೋಜನಗಳ ಕುರಿತು ವೈದ್ಯಕೀಯ ಸಾಹಿತ್ಯವನ್ನ ಅಧ್ಯಯನ ಮಾಡ್ತಾ ಇದ್ರು. ಹಾಸ್ಯ ಅಥವಾ ಹಾಸ್ಯದಿಂದ ಸ್ವತಂತ್ರವಾಗಿ ನಗುವನ್ನು ವ್ಯಾಯಾಮದ ಒಂದು ರೂಪವಾಗಿ ಅಭ್ಯಾಸ ಮಾಡಬಹುದು ಅಂತ ಮನವರಿಕೆ ಮಾಡಿಕೊಂಡಂತಹ ಅವರು ಮಾರ್ಚ್ ತಿಂಗಳಲ್ಲಿ 1995ರಂದು ಮುಂಬೈ ಉದ್ಯಾನವನದಲ್ಲಿ ಕೇವಲ 5 ಜನರ ಭಾಗವಹಿಸುವಿಕೆಯ ಮೂಲಕ ಮೊದಲ ನಗು ಯೋಗ ಕ್ಲಬ್ಬನ್ನು ಕೂಡ ಪ್ರಾರಂಭಿಸ್ತಾರೆ. ಪರಿಕಲ್ಪನೆಯು ಆಮೂಲಾಗ್ರವಾಗಿತ್ತು. ಭಾಗವಹಿಸುವವರು ಯೋಗದ ಉಸಿರಾಟದ ತಂತ್ರಗಳೊಂದಿಗೆ ಸ್ವಯಂ ಪ್ರೇರಿತ ನಗು ವ್ಯಾಯಾಮಗಳಲ್ಲಿ ತೊಡಗುತ್ತಾರೆ ಮತ್ತು ದೇಹವು ಸ್ವಯಂ ಪ್ರೇರಿತ ನಗುವಿನಂತೆ ಅದೇ ಶಾರೀರಿಕ ಪ್ರಯೋಜನಗಳೊಂದಿಗೆ ಕೂಡ ಪ್ರತಿಕ್ರಿಯಿಸುತ್ತೆ. ಈ ಆಂದೋಲನ ವೇಗವಾಗಿ ಬೆಳೆಯಿತು. ಕೆಲವೇ ವರ್ಷಗಳಲ್ಲಿ ನಗು ಯೋಗ ಕ್ಲಬ್ಗಳು ಭಾರತಾದ್ಯಂತ ಹಾಗೇನೆ ಇತರೆ ದೇಶಗಳಿಗೂ ಕೂಡ ಹರಡಿತು. May 10, 1998ರಂದು ಡಾಕ್ಟರ್ ಕಟಾರಿಯಾ ಅವರು ಮುಂಬೈನಲ್ಲಿ ಮೊದಲ ವಿಶ್ವ ನಗು ದಿನಾಚರಣೆಯನ್ನು ಆಯೋಜಿಸ್ತಾರೆ. ಸ್ಥಳೀಯ ಮತ್ತು ಅಂತಾರಾಷ್ಟ್ರೀಯ ನಗೆ ಕ್ಲಬ್ಗಳಿಂದ ಸುಮಾರು 12,000 ಜನರು ಭಾಗವಹಿಸ್ತಾರೆ. ಹಾಗೇನೆ ಸಾಮೂಹಿಕ ನಗೆ ಅಧಿವೇಶನಕ್ಕಾಗಿ ಎಲ್ಲರನ್ನು ಕೂಡ ಆಕರ್ಷಿಸ್ತಾರೆ. ಈ ಹಂಚಿಕೆಯ ಅಂದರೆ ನಗುವಿನ ಆರೋಗ್ಯದ ಪ್ರಯೋಜನಗಳನ್ನು ಉತ್ತೇಜಿಸೋದಕ್ಕೆ ಮಾತ್ರ ಅಲ್ಲ, ಒಟ್ಟಿಗೆ ನಗುವ ಮಾನವ ಅನುಭವದ ಹಂಚಿಕೆಯ ಮೂಲಕ ವಿಶ್ವಶಾಂತಿಯನ್ನು ಪ್ರತಿಪಾದಿಸೋದಕ್ಕೆ ಈ ಕಾರ್ಯಕ್ರಮವನ್ನು ವಿನ್ಯಾಸಗೊಳಿಸಲಾಗುತ್ತೆ. ಹಾಗೆಯೇ 2 ವರ್ಷಗಳ ನಂತರ January 2000ರಲ್ಲಿ ಡೆನ್ಮಾರ್ಕ್ನ ಕೋಪನ್ ಹೇಗ್ನಲ್ಲಿ ನಡೆದಂತಹ ವಿಶ್ವ ನಗು ದಿನದ ಸಭೆಯು 10,000ಕ್ಕೂ ಹೆಚ್ಚು ಭಾಗವಹಿಸುವವರನ್ನು ಆಕರ್ಷಿಸುತ್ತೆ. ಹಾಗೆಯೇ ಇದನ್ನು ಗಿನ್ನಿಸ್ ವಿಶ್ವ ದಾಖಲೆ ಕಾರ್ಯಕ್ರಮ ಅಂತ ಕೂಡ ಗುರುತಿಸಲಾಗುತ್ತೆ. ಅಂದಿನಿಂದ ಈ ದಿನವನ್ನು ವಾರ್ಷಿಕವಾಗಿ May 1, 2024 ಆಚರಿಸಲಾಗ್ತಾ ಇದೆ. ನಗರದ ಅನೇಕ ಕಡೆ ಈ ಅಧಿವೇಶನಗಳನ್ನು ಆಯೋಜಿಸಲಾಗುತ್ತೆ. ಹೆಚ್ಚು ಹೆಚ್ಚು ಜನಗಳು ಕೂಡ ಈ ಒಂದು ಅಭಿಯಾನಕ್ಕೆ ಸ್ಪಂದಿಸಿ ತಮ್ಮ ನಗುವನ್ನು ಕೂಡ ವ್ಯಕ್ತಪಡಿಸ್ತಾರೆ, ಆರೋಗ್ಯದ ದೃಷ್ಟಿಯಿಂದ, ಹಾಗೇನೆ ವಿಶ್ವಶಾಂತಿಯ ದೃಷ್ಟಿಯಿಂದ ಕೂಡ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಮ್ಮ ಗಾನಯಾನ ಕಾರ್ಯಕ್ರಮದಲ್ಲಿ ದೀಪಾ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. MN ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ.

0: ಪರ ಚೆಲುವಲಿ ನಗು ನಗು ತಿರುವ
1: ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 9:45. ವಿಶ್ವ ನಗು ದಿನದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ನಗುವಿನಿಂದ ಯಾವ ಯಾವ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಅಂತ ಕೂಡ ನಾವು ನೋಡೋಣ. ನಾವು ನಗುವಾಗ ಎಂಡೋರ್ಫಿನ್ ಎಂಬಂತಹ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುತ್ತೆ. ಇವು ಮೆದುಳಿಗೆ ಉತ್ತಮ ರಾಸಾಯನಿಕಗಳಾಗಿವೆ. ಇವು ನಮ್ಮ ಮನಸ್ಥಿತಿಯನ್ನು ಸಂತೋಷಪಡಿಸುವುದರ ಜೊತೆಗೆ ಸಂತೋಷದಿಂದ ಇರೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆಯೇ ನಗು ಒತ್ತಡವನ್ನು ಕಡಿಮೆ ಮಾಡುತ್ತೆ. ದೇಹದಲ್ಲಿ ಕಾರ್ಟಿಸೋಲ್ ಮಟ್ಟವು ಕಡಿಮೆ ಆಗುತ್ತೆ. ಈ ಹಾರ್ಮೋನ್ ಒತ್ತಡಕ್ಕೆ ಕಾರಣವಾಗಿದೆ. ನಾವು ನಗುವಾಗ ನಿರಾಳವಾಗಿದ್ದೇವೆ ಎಂಬಂತಹ ಕೆಲವೊಂದು ಸಂಕೇತ ನಮ್ಮ ಮೆದುಳಿಗೆ ಹೋಗುತ್ತೆ. ಹಾಗಾಗಿ ಉದ್ವೇಗ ಮತ್ತು ಆತಂಕ ಕೂಡ ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ಒತ್ತಡವು ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಇದು ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನು ಕೂಡ ಬೂಸ್ಟ್ ಮಾಡುತ್ತೆ. ಅಂದರೆ ನಗು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ. ತಲೆನೋವು ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಕೂಡ ಬೇಗ ಬರೋದಿಲ್ಲ. ನಗು ಔಷಧಿಯಂತೆ ಕೆಲಸ ಕೂಡ ಮಾಡುತ್ತೆ. ಹಾಗೆಯೇ ನಗು ಒಂದು ಪೇನ್ ರಿಲೀಫ್ ಅಂತಾನೆ ಹೇಳ್ಬೋದು. ನಗು ನೋವು ನಿವಾರಕವಾಗಿ ಕೂಡ ಕೆಲಸ ಮಾಡುತ್ತೆ. ಎಂಡಾರ್ಫಿನ್ ಇದು ಬಿಡುಗಡೆಯಾದಾಗ ನೋವು ಕಡಿಮೆ ಆಗುತ್ತೆ. ಹಾಗೆಯೇ ಪರಿಹಾರವನ್ನು ಕೂಡ ಅನುಭವಿಸಲಾಗುತ್ತೆ. ನಗು ಇತರರನ್ನ ನಮ್ಮ ಹತ್ತಿರಕ್ಕೆ ತರುತ್ತೆ. ನಗುವ ಮುಖ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಳುವ ಮುಖವನ್ನು ಯಾರೂ ಇಷ್ಟಪಡೋದಿಲ್ಲ ಅಲ್ವಾ? ಹಾಗಾಗಿ ನಗುವ ಮುಖವನ್ನು ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ಇದು ಎಲ್ಲರನ್ನು ನಮ್ಮ ಹತ್ತಿರಕ್ಕೆ ತರುತ್ತೆ. ಸುತ್ತಲೂ ಮುಗುಳು ನಗುವಂತಹ ಶುಭಾಶಯ ಕೋರುವವರಿದ್ರೆ ಎಲ್ಲರೂ ಕೂಡ ಚೆನ್ನಾಗೇ ಇರ್ತಾರೆ. ಹಾಗೆಯೇ ನಗು ಧನಾತ್ಮಕ ಸಂವಹನದ ಒಂದು ರೂಪ. ನಗುವವರ ನಡುವೆ ನಮ್ಮ ಮಾನವ ಸಂಬಂಧಗಳು ಕೂಡ ಗಟ್ಟಿಯಾಗಿರುತ್ತೆ. ಹಾಗೆಯೇ ನಾವು ನಗ್ನಗ್ತಾ ಇದ್ದೀವಿ ಅಂತ ಅಂದರೆ ನಾವು ಇನ್ನೊಬ್ಬರಿಗೆ ಪಾಸಿಟಿವ್ ಆಗಿ ಇರ್ತೀವಿ ಅಂತ ಕೂಡ ಅರ್ಥ ಹೇಳ್ಬೋದು. ಅಲ್ಲದೆ ಅವರು ಕೂಡ ಆರಾಮವಾಗಿರ್ತಾರೆ. ನಮ್ಮ ಎದುರಿಗಿರೋರನ್ನ ಕೂಡ ನಾವು ಸಂತೋಷವಾಗಿ ಇರಿಸಬಹುದು. ನಗುತ್ತಿರುವಂತಹ ಮುಖಗಳು ಹೆಚ್ಚು ಹೆಚ್ಚು ಜನರನ್ನ ಆಕರ್ಷಿಸುತ್ತೆ. ಯಾರೇ ಅವರ ಬಳಿಗೆ ಬರಲಿ ಅಥವಾ ನಗುತ್ತಿರುವವರ ಬಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾರೆ. ಇತರರಿಗೆ ಹತ್ತಿರವಾಗೋದಕ್ಕೆ ನಗು ಕೂಡ ಅತ್ಯುತ್ತಮ ಮಾರ್ಗ ಆಗತ್ತೆ. ಇಷ್ಟೆಲ್ಲ ಇರುವಂತಹ ಈ ನಗು ನಿರಂತರವಾಗಿ ನಗುವ ಜನರು ಹೆಚ್ಚು ಕಾಲ ಬದುಕ್ತಾರೆ ಅಂತಾನೆ ಹೇಳ್ಬೋದು. ನಗುವವರಿಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಒತ್ತಡವನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಆರೋಗ್ಯವು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸುಧಾರಿಸುತ್ತೆ. ಹಾಗಾಗಿ ಎಲ್ಲರೂ ಕೂಡ ನಗ್ನಗ್ತಾ ಚೆನ್ನಾಗಿರೋಣ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನಮ್ಮ ಗಾನಗಂಗೆ ಕಾರ್ಯಕ್ರಮದಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ.

0: ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇಳಯರಾಜ ಅವರ ಸಂಗೀತವಿತ್ತು. ಆರ್ ಎನ್ ಜಯಗೋಪಾಲ್ ಅವರು ಗೀತ ರಚನೆ ಮಾಡಿದರು.
1: ಆಕಾಶವಾಣಿಯ 90 ವರ್ಷದ ಪಯಣ
2: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
2: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
4: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
2: ಪ್ರಸಾರ ಪ್ರಪಂಚದಲ್ಲಿ ಇರಲಿ
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ನಗುವುದು ಒಂದು ಕಲೆಯಾದರೆ ನಗಿಸುವುದು ಇನ್ನೊಂದು ಕಲೆ. ಈ ಕಲೆ ಎಲ್ಲರಿಗೂ ಸಿದ್ಧಿಸೋದಿಲ್ಲ. ಆದ್ರಿಂದಲೇ ತಾನು ನಗಿಸಿ ನಗುತ್ತಾ ನಗಿಸುವ ಬಾಳು ನಿಮ್ಮದಾಗಲಿ ಅಂತ ಹಿರಿಯರು ನಮ್ಮನ್ನು ಆಶೀರ್ವದಿಸ್ತಾರೆ. ಈ ನಗುವಿಗೆ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಇದೆ. ಎಂತಹ ಸಮಸ್ಯೆಯನ್ನು ಪರಿಹರಿಸುವ ಶಕ್ತಿ ಇದೆ. ನಗು ನಮ್ಮ ಬಾಳಿನ ದಿವ್ಯೌಷಧಿ ಇದ್ದ ಹಾಗೆ. ಈ ನಗುವಿನ ಮಹತ್ವವನ್ನು ಗಮನಿಸಿಯೇ ಕೆಲವರು ನಗುವಿಗಾಗಿಯೇ ಒಂದು ದಿನವನ್ನು ಮೀಸಲಿಟ್ಟಿರೋದು. ಸ್ನೇಹಿತರೆ, ನಗು

ಅಂದ ತಕ್ಷಣ ನಾವು ನಮ್ಮ ಚಿತ್ರರಂಗಕ್ಕೆ ಏನಾದರೂ ಅದನ್ನು ನೋಡೋದಾದರೆ ಯಾರು ನೆನಪಾಗ್ತಾರೆ ಹೇಳಿ? ಹೌದು, ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರು ನೆನಪಾಗ್ತಾರೆ. ಹೌದು, ಕನ್ನಡ ಸಾಹಿತ್ಯ ಮತ್ತು ಸಿನಿಮಾದಲ್ಲಿ ಹಾಸ್ಯಕ್ಕೆ ದೀರ್ಘ ಇತಿಹಾಸ ಇದೆ. ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅಂತವರು ತಮ್ಮ ಹಾಸ್ಯ ಪಾತ್ರಗಳ ಮೂಲಕ ಕನ್ನಡಿಗರ ಆಯಸ್ಸನ್ನು ಹೆಚ್ಚಿಸಿದ್ರು ಅಂತ ಕೂಡ ಹೇಳ್ಬೋದು. ನಗು ಎಲ್ಲರಿಗೂ ಹಂಚಬಹುದಾದಂತಹ ಒಂದು ಅಮೂಲ್ಯ ಆಸ್ತಿ ಇದು. ಸಾವಿರದ 1967 ತೆರೆ ಕಂಡಂತಹ ಒಂದು ಚಿತ್ರ ನರಸಿಂಹರಾಜು ಅವರು ನಟಿಸಿದ್ದಾರೆ. ಆ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಬ್ಲ್ಯಾಕ್ ಮಾರ್ಕೆಟ್ ಚಿತ್ರ, ಪಿ ಕಾಳಿಂಗರಾವ್ ಅವರು ಹಾಡಿದ್ದಾರೆ. ಎಂ ನರೇಂದ್ರ ಬಾಬು ಅವರ ಸಾಹಿತ್ಯವಿದೆ. ಸತ್ಯಂ ಅವರ ಸಂಗೀತ.

ಸುಖ ಸಾಕಾಯ್ತಲ್ಲ ತಮಗೆಲ್ಲ ತಿಳಿದಿರಬೇಕಲ್ಲ ಗೇರಣ್ಣಯ ಕುಡಿದಿರಬಹುದಲ್ಲ ಈ ಹೆಣ್ಣಿಗೆ ಬುದ್ಧಿಯು ಬರಲಿಲ್ಲ ಈ ಹೆಣ್ಣಿಗೆ ಬುದ್ಧಿಯು

ಬೆಟ್ಟದ ಹುಲಿ ಚಿತ್ರದ ಗೀತೆಯನ್ನ ಕೇಳಿದ್ರಿ ಎಸ್ ಜಾನಕಿ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಗೀತ ಪ್ರಿಯಾ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪನವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಗಾನಗಂಗೆ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 10:07:40. ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಬಗ್ಗೆ ಮಾತನಾಡ್ತಾ ಇದ್ವಿ. 1960 ಮತ್ತು 70ರ ದಶಕಗಳಲ್ಲಿ ಅವರು ಎಷ್ಟು ಜನಪ್ರಿಯರಾಗಿದ್ರು ಅಂತಂದ್ರೆ, ವಿತರಕರು ನಾಯಕ ನಟನನ್ನ ಅಂತಿಮಗೊಳಿಸುವ ಮೊದಲು ಅವರ ಚಲನಚಿತ್ರಗಳನ್ನ ಬುಕ್ ಮಾಡ್ತಾ ಇದ್ರಂತೆ. ಹಾಗೆಯೇ ಅವರು ಡಾಕ್ಟರ್ ರಾಜ್ ಅವರೊಂದಿಗೆ ನಿಕಟ ಸ್ನೇಹವನ್ನು ಕೂಡ ಹಂಚಿಕೊಂಡಿದ್ರು. ಹಲವಾರು ಅತ್ಯಂತ ಯಶಸ್ವಿ ಚಿತ್ರಗಳಲ್ಲಿ ಕೂಡ ಅವರು ಸಹಕರಿಸಿದರು. ಅವರ ತೆರೆಯ ಮೇಲಿನ ಒಂದು ಕೆಮಿಸ್ಟ್ರಿ ಅಂತ ಏನು ಹೇಳ್ತೀವಿ, ಅದು ಪ್ರೇಕ್ಷಕರಿಗೆ ಒಂದು ದೊಡ್ಡ ಹೈಲೈಟ್ ಕೂಡ ಆಗಿತ್ತು. ಹಾಗೆಯೇ ಅನೇಕ ಪ್ರಸಿದ್ಧ ಹಾಸ್ಯ ನಟರು ಕೂಡ ನಮ್ಮೊಂದಿಗೆ ಇದ್ದಾರೆ, ನಮ್ಮ ಚಿತ್ರರಂಗದಲ್ಲಿ ಇದ್ರು ಅಂತಲೇ ಹೇಳ್ಬೋದು. ಬಾಲಕೃಷ್ಣ ಅವರು ಇದ್ರು, ದ್ವಾರಕೇಶ್ ಅವರು, ಮುಸುರಿ ಕೃಷ್ಣಮೂರ್ತಿಯವರು, ಧೀರೇಂದ್ರ ಗೋಪಾಲ್ ಅವರು, MS ಉಮೇಶ್ ಅವರು, ಬ್ಯಾಂಕ್ ಜನಾರ್ದನ್ ಅವರು, ಹಾಗೆಯೇ ಜಗ್ಗೇಶ್, ಗಣೇಶ್, ಶರಣ್, ಚಿಕ್ಕಣ್ಣ ಅವರು, ಕೋಮಲ್ ಹಾಗೂ ನಾಗಭೂಷಣ್, ಅನೇಕರು ಇದ್ರು. ಹಾಗೆಯೇ ನಮ್ಮ ಮಹಿಳೆಯರಲ್ಲಿ ತಗೊಂಡ್ರೆ ಉಮಾಶ್ರೀ ಅವರು ಕೂಡ ಇದ್ದರು. ಇವರೆಲ್ಲರೂ ಕೂಡ ತಮ್ಮ ಹಾಸ್ಯ ಪ್ರಜ್ಞೆಯಿಂದ ನಮ್ಮನ್ನೆಲ್ಲ ಮುದಗೊಳಿಸ್ತಾ ಇದ್ರು. ಹಾಗೆಯೇ ನಮ್ಮನ್ನೆಲ್ಲ ನಗೆಗಡಲಿಗೆ ತೆಲಿಸದ ಹಾಗೆ ಮಾಡ್ತಾ ಇದ್ರು. ಜೀವನವು ಏರಿಳಿತಗಳ ಸಮ್ಮಿಶ್ರಣ. ಈ ಜಂಜಾಟದಲ್ಲಿ ಬದುಕಿನಲ್ಲಿ ಹಾಸ್ಯ ಎನ್ನುವಂಥದ್ದು ಕೇವಲ ಅದು ಮನರಂಜನೆಯಲ್ಲ, ಅದು ಬದುಕಿನ ಕಹಿ ಘಟನೆಗಳನ್ನು ಮರೆಯುವಂತೆ ಮಾಡುವಂತಹ ಒಂದು ಸಂಜೀವನಿ ಅಂತಲೇ ಹೇಳ್ಬೋದು. ಹಾಸ್ಯ ಪ್ರಜ್ಞೆ ಇದ್ರೆ ಮಾತ್ರ ಜೀವನವನ್ನು ಸುಗಮವಾಗಿ ನಡೆಸೋದಕ್ಕೆ ಸಾಧ್ಯ ಅಂತ ಕೂಡ ತಜ್ಞರು ಅಭಿಪ್ರಾಯ ಪಡ್ತಾರೆ. ಹಾಸ್ಯ ನಮ್ಮ ಜೀವನಕ್ಕೆ ಒಂದು ಹೊಸ ಆಯಾಮವನ್ನೇ ನೀಡುತ್ತೆ ಅಂತ ಹೇಳ್ಬೋದು. ವಾಲ್ಮೀಕಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಘಂಟಸಾಲ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ, ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರ ಸಾಹಿತ್ಯ, ಘಂಟಸಾಲ ಅವರ ಸಂಗೀತ.

1963ರಲ್ಲಿ ತೆರೆ ಕಂಡಂತಹ ವಾಲ್ಮೀಕಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಡಾಕ್ಟರ್ ರಾಜ್ಕುಮಾರ್, ನರಸಿಂಹರಾಜು ಹಾಗೇನೆ ಲೀಲಾವತಿಯವರು ಕೂಡ ನಟನೆ ಮಾಡಿದಂತಹ ಚಿತ್ರ ಇದು.

ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯಕ್ಕೆ ಸುದೀರ್ಘವಾದಂತಹ ಇತಿಹಾಸ ಇದೆ. ಸಿನಿಮಾ ರಂಗದಲ್ಲೂ ಕೂಡ ಅಂತಹದೇ ಇತಿಹಾಸ ಇದೆ. ಈ ಹಾಸ್ಯ ಪ್ರಸಂಗಗಳು ಕೇವಲ ಏಕತಾನತೆಯನ್ನು ಮುರಿಯೋದಕ್ಕೆ ಮಾತ್ರ ಅಲ್ಲ, ಜೀವನದ ತತ್ವಗಳನ್ನು ಸರಳವಾಗಿ ತಿಳಿಸೋದಕ್ಕೂ ಕೂಡ ಬಳಕೆಯಾಗ್ತವೆ. ಹಾಗೆಯೇ ಕನ್ನಡ ಸಾಹಿತ್ಯ ಲೋಕದಲ್ಲಿ ಹಾಸ್ಯವು ಒಂದು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. ಜೀವನದ ಗಂಭೀರ ವಿಚಾರಗಳನ್ನು ಲಘುವಾಗಿ ಮತ್ತು ಮಾರ್ಮಿಕವಾಗಿ ಹೇಳುವಂತಹ ಕಲೆ ಕೂಡ ಇಲ್ಲಿ ಸಿದ್ಧಿಸಿದೆ. ಬಿಜಿಯವರು ಯಾರಿಗೆ ಕೂಡ ತಿಳಿದಿಲ್ಲ, ರಾಯಸಂ ಭೀಮಸೇನರಾವ್ ಅವರು ಕನ್ನಡದ ಬರ್ನಾಡ್ ಶಾ ಅಂತಲೇ ಖ್ಯಾತಿ. ಇವರು ಸೃಷ್ಟಿಸಿದಂತಹ ಬೆಳ್ಳಿತಿಮ್ಮ ಎಂಬ ಪಾತ್ರ ಇಂದಿಗೂ ಕೂಡ ಮನೆಮಾತಾಗಿದೆ. ಇವರ ಪ್ರಮುಖ ಕೃತಿಗಳು ಅಂದರೆ ಬೆಳ್ಳಿತಿಮ್ಮನ ಸರಾಯಿ, ಬುಲೆಟ್ ಬಾಂಬ್ಸ್ ಬಸಣ್ಣ ಹಾಗೂ ಕಮಲೆಯ ಓಲೆಗಳು. ಹಾಗೆಯೇ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕೂಡ ಗ್ರಾಮೀಣ ಬದುಕಿನ ಮುಗ್ಧ ಹಾಸ್ಯವನ್ನು ಪರಿಚಯಿಸ್ತಾರೆ. ಇವರ ಹಳ್ಳಿಯ ಚಿತ್ರಗಳು ಹಾಸ್ಯ ಸಾಹಿತ್ಯದ ಶ್ರೇಷ್ಠ ಕೃತಿಗಳಲ್ಲಿ ಒಂದು ಅಂತಲೇ ಪರಿಗಣಿಸಲಾಗುತ್ತೆ. ಹಾಗೆಯೇ ಟಿ ಸುನಂದಮ್ಮ ಅವರು ಕನ್ನಡದ ಪ್ರಮುಖ ಮಹಿಳಾ ಹಾಸ್ಯ ಲೇಖಕಿ ಅಂತಲೇ ಹೇಳ್ಬೋದು. ಇವರ ಜಂಬದ ಚೀಲ ಮತ್ತು ಪೆಪ್ಪರ್ಮೆಂಟು ಕೃತಿಗಳಲ್ಲಿ ಓದುಗರಲ್ಲಿ ನಗೆಯ ಖಚಗುಳಿಯನ್ನೇ ಇಡುತ್ತೆ. ಹಾಗೆಯೇ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಪ್ರಸ್ತುತ ಕಾಲದ ಪ್ರಸಿದ್ಧ ಹಾಸ್ಯ ಭಾಷಣಕಾರರಿವರು. ಇವರು ನಕ್ಕಾವ ಗೆದ್ದಾವ ಮತ್ತು ನಕ್ತಾ ನಲಿ ಅಳತಾ ಕಲಿ ಪುಸ್ತಕಗಳು ಜನಪ್ರಿಯವಾಗಿವೆ. ಹಾಗೆಯೇ ಆರಾಮಿತ್ರ, ಎಂ ಎಸ್ ನರಸಿಂಹಮೂರ್ತಿ, ಭುವನೇಶ್ವರಿ ಹೆಗಡೆ, ಎಚ್ ದುಂಡಿರಾಜ್ ಅವರು ಕೂಡ ಆಧುನಿಕ ಕನ್ನಡ ಹಾಸ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯನ್ನೇ ನೀಡಿದ್ದಾರೆ. ಗುರು ಶಿಷ್ಯರು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಕೆ ವಿ ಮಹಾದೇವನ್ ಅವರ ಸಂಗೀತ.

ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಾಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಡಿ ವಿ ಜಿ ಅವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ. ಹಸಿತಮ ಪಿಶು ನೇನ ಮನಸ, ಮನಸ್ಸು ಶೂನ್ಯವಾಗಿದ್ರೂ ನಗುವುದು ಎಂಬ ಭರತೃಹರಿಯ ಮಾತು ಒಂದಿದೆ. ಈ ಭರತೃಹರಿಯ ಮಾತನ್ನು ಕೇಳಿದರೆ ನಮಗೂ ಕೂಡ ಒಂಥರ ಏನಪ್ಪ ಹೀಗೆ ಹೇಳಿದ್ದಾರೆ ಅಂತ ಅನಿಸುತ್ತೆ. ಆ ನಗು ದೇಶಾವರಿ ನಗು, ಬೂಟಾಟಿಕೆಯ ನಗು, ಇನ್ನೊಬ್ಬರನ್ನ ಪ್ರಸನ್ನಗೊಳಿಸಲು ತಂದುಕೊಂಡಂತಹ ನಗು. ಆದರೆ ಸಹಜವಾದ ನಗು ಒಂದಿದೆ, ಅದು ಮಮಕಾರವನ್ನು ಬಿಟ್ಟ ನಗು, ಮನಸ್ಸಿನ ಪ್ರಸನ್ನತೆಯಿಂದ ಬಂದಂತಹ ನಗು. ಇದು ಸಹಜವಾಗಿ ಬಂದ ನಗು. ಹೀಗೆ ನಗುವುದು ಕೂಡ ಒಂದು ಧರ್ಮ. ತಾನೇ ತಾನಾಗಿ ಮನುಷ್ಯನು ಇನ್ನೊಬ್ಬರನ್ನು ಸಂತೋಷಪಡಿಸುವುದಕ್ಕಾಗಿಯೇ ಅಲ್ಲದೆ ನಗುವುದು ಸಹಜದ ಧರ್ಮ. ಇನ್ನೊಬ್ಬರನ್ನು ನಗಿಸುವುದು ಶ್ರೇಷ್ಠವಾದಂತಹ ಧರ್ಮ. ಇದಕ್ಕಿಂತ ಮಿಗಿಲಾದಂತಹ ಇನ್ನೊಬ್ಬರು ನಗುವುದನ್ನು ಕೇಳಿ ತಾನು ನಗುವುದು ಅತಿಶಯದ ಧರ್ಮ ಅಂತ ಹೇಳ್ತಾರೆ. ಇಲ್ಲೆಲ್ಲ ನಾನು ನಾನು ಎಂಬಂತಹ ಭಾವನೆ ಇರೋದಿಲ್ಲ, ಆದ್ರಿಂದಲೇ ಅದು ಶ್ರೇಷ್ಠವಾದದ್ದು. ಅದನ್ನು ಒಂದು ವರವನ್ನಾಗಿ ನಾವು ಭಗವಂತನನ್ನ ಕೇಳ್ಕೊಳ್ಬೇಕು ಅಂತ ಇಲ್ಲಿ ನಮ್ಮ ಡಿ ವಿ ಜಿ ಅವರು. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವುದೇ ಬ್ರಹ್ಮ ವಸ್ತುವಿಗೆ ನಾವು ಸಲ್ಲಿಸಬಹುದಾದಂತಹ ಶ್ರೇಷ್ಠವಾದ ಕಾಣಿಕೆ. ಗಾನಗಂಗೆಯಲ್ಲಿ ಮುಂದಿನ ಗೀತೆ ಸ್ಮೈಲ್ ಪ್ಲೀಸ್ ಚಿತ್ರದ ಗೀತೆ ಹಾಡಿದ್ದಾರೆ ಅನೂಪ್ ಸೀಳಿನ್. ಅರಸು ಅಂತಾರೆ ಅವರ ಸಾಹಿತ್ಯ, ಅನೂಪ್ ಸೀಳಿನ್ ಅವರ ಸಂಗೀತ.

ಇಂದು ವಿಶ್ವ ನಗು ದಿನವನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರೂ ನಗುವಿನ ಮೂಲಕ ಆರೋಗ್ಯ ಸಂತೋಷವನ್ನು ಹೊಂದಲಿ ಅಂತ ಆಶಿಸೋಣ. 2026 ವಿಶ್ವ ನಗು ದಿನದ ಥೀಮ್ ಏನು ಅಂದರೆ, ನಗುವಿನ ಮೂಲಕ ವಿಶ್ವಶಾಂತಿ, ಸಂತೋಷದ ಮೂಲಕ ಸಕಾರಾತ್ಮಕ ಜಾಗತಿಕ ಪರಿಣಾಮವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ನಗ್ನಗ್ತಾ ಇರಿ, ನಕ್ಕು ಇತರರನ್ನು ಕೂಡ ನಗಿಸಿ, ಎಲ್ಲರೂ ಕೂಡ ಸಾಮರಸ್ಯದಿಂದ ಇರೋಣ ಅಂತ ಆಶಿಸ್ತಾ ಇಂದಿನ ಗಾನಗಂಗೆಯ ಕೊನೆಯ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಪರಶುರಾಮ್ ಚಿತ್ರದ ಗೀತೆ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸಂಗಡಿಗರು. ಸಂಗೀತ ಹಾಗೂ ಸಾಹಿತ್ಯ ಹಂಸಲೇಖ ಅವರದು.

ಇದುವರೆಗೆ ಗಾನಗಂಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಅನ್ಪಡ್ ಚಿತ್ರದ ಗೀತೆಯನ್ನು ಕೇಳಿದ್ರಿ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ರಾಜಾ ಮೈದಿ ಅಲಿ ಖಾನ್ ಅವರ ಸಾಹಿತ್ಯಕ್ಕೆ ಮದನ್ ಮೋಹನ್ ಅವರ ಸಂಗೀತ ನಿರ್ದೇಶನವಿತ್ತು. ಕೇಳ್ತಾ ಇದ್ದೀರಾ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳನ್ನು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇನ್ನು ಮುಂದೆ ಕೇಳಿ ದಿಲಪ್ನ ಅವ್ರ ಪ್ರೀತ್ ಪರ ಈ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್. ಶೈಲೇಂದ್ರ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ.

0: ಇನ್ನು ಮುಂದೆ ಕೇಳಿ ರಾಂಪುರ್ ಕಾ ಲಕ್ಷ್ಮಣ್ ಚಿತ್ರದ ಗೀತೆ, ಹಾಡಿದ್ದಾರೆ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್.
1: ಕ್ಯಾ ಕಹಾ?

ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನದ ತೇರೆ ಘರ್ ಕೆ ಸಾಮನೆ ಚಿತ್ರದ ಗೀತೆಯನ್ನು ಕೇಳಿದ್ರಿ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ. ಇನ್ನು ಮುಂದೆ ಕೇಳಿ ಲೋಫರ್ ಚಿತ್ರದ ಗೀತೆ ಹಾಡಿದ್ದಾರೆ ಕಿಶೋರ್ ಕುಮಾರ್. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ 2023ರ ವಿಧಾನಸಭೆ ಚುನಾವಣೆಯ ಅಂಚೆ ಮತಗಳ ಮರು ಪರಿಶೀಲನೆ ಹಾಗೂ ಮರು ಮತ ಎಣಿಕೆ ನಿನ್ನೆ ತಡರಾತ್ರಿವರೆಗೆ ನಡೆದಿದ್ದು, ವರದಿಯನ್ನು ಉಚ್ಚ ನ್ಯಾಯಾಲಯ ಹಾಗೂ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ್ದಾಗಿ ಚುನಾವಣಾಧಿಕಾರಿ ಗೌರವ್ ಕುಮಾರ್ ಶೆಟ್ಟಿ ಚಿಕ್ಕಮಗಳೂರಿನಲ್ಲಿ ತಿಳಿಸಿದ್ದಾರೆ.
1: 2023ರಲ್ಲಿ ಆದಂತಹ ಮತ ಎಣಿಕೆಯಲ್ಲಿ ಮೇಲ್ಮನವಿ ಆದಂತಹ ಜೀವರಾಜ್ ಅವರಿಗೆ 692 ಮತಗಳು ಬಿದ್ದಿತ್ತು. ಆವಾಗ ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಮತಗಳು ಬಿದ್ದಿತ್ತು. ಈಗ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ನಾವು ಮರುಪರಿಶೀಲನೆ ಮತ್ತು ಮರು ಎಣಿಕೆ ಮಾಡಿದ್ದೇವೆ. ಅದರಂತೆ ಮೇಲ್ಮನವಿದಾರರಿಗೆ 690 ಮಾನ್ಯ ಮತಗಳು ಚಲಾವಣೆ ಆಗಿದೆ. ಅದೇ ರೀತಿ ಒಂದನೇ ಎದುರುದಾರರಿಗೆ ಅಂದ್ರೆ ಟಿಡಿ ರಾಜೇಗೌಡರಿಗೆ 314 ಮತಗಳು ಚಲಾವಣೆ ಆಗಿದೆ. ಮೇಲ್ಮನವಿದಾರರು ಅಂದ್ರೆ ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ 569 ಇತ್ತು, ಈಗ 314 ಆಗಿದೆ. ಅಂದ್ರೆ ವ್ಯತ್ಯಾಸ 255.
0: ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತುಮಕೂರಿನಲ್ಲಿ ಪ್ರತಿಕ್ರಿಯಿಸಿ, ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರಿಗೆ ಅನ್ಯಾಯವಾಗಿದೆ, ಇದು ಮತದಾರರಿಗೆ ಸಂದ ಜಯ ಎಂದಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ನಾಳೆ ಬೆಳಗ್ಗೆ 8 ಗಂಟೆಗೆ ಆರಂಭವಾಗಲಿದ್ದು, ಮೊದಲು ಅಂಚೆ ಮತಗಳ ಎಣಿಕೆ, ಬಳಿಕ 8:30ಕ್ಕೆ ಇಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮತಗಳ ಎಣಿಕೆ ಆರಂಭವಾಗಲಿದೆ. ಮಧ್ಯಾಹ್ನ 12 ಗಂಟೆ ವೇಳೆಗೆ ಫಲಿತಾಂಶ ಲಭ್ಯವಾಗುವ ನಿರೀಕ್ಷೆಯಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆ ನಗರದ ಡಿಆರ್ಆರ್ ವಿದ್ಯಾಸಂಸ್ಥೆಯಲ್ಲಿ ಹಾಗೂ ಬಾಗಲಕೋಟೆ ಕ್ಷೇತ್ರದ ಮತಗಳ ಎಣಿಕೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ನಡೆಯಲಿದೆ. ಭಾರತ ತನ್ನ ಅಗತ್ಯದ 50% ಅಡುಗೆ ಅನಿಲವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ಳುತ್ತಿದೆ. ದಾವಣಗೆರೆಯಲ್ಲಿ ಮಾತನಾಡಿದ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಈ ವಿಷಯ ತಿಳಿಸಿದರು. ಮಧ್ಯಪ್ರಾಚ್ಯ ಹಾಗೂ ಕೊಲ್ಲಿ ರಾಷ್ಟಗಳ ಮಧ್ಯದ ಸಂಘರ್ಷದ ಪರಿಣಾಮ ಕಚ್ಚಾ ತೈಲ ಹಾಗೂ ಅನಿಲ ಪೂರೈಕೆ ಸರಪಳಿಯಲ್ಲಿ ವ್ಯತ್ಯಯವಾಗಿದೆ. ಹಾರ್ಮೋಸ್ ಜಲಸಂಧಿ ಮೂಲಕ ಅನಿಲ ಪೂರೈಕೆಯಾಗುತ್ತಿದ್ದು ಅಲ್ಲಿನ ಅಸ್ಥಿರತೆ ಬೆಲೆಯ ಮೇಲೆ ಪ್ರಭಾವ ಬೀರಿದೆ ಎಂದು ಕೇಂದ್ರ ಸಚಿವ ಜೋಶಿ ಸ್ಪಷ್ಟಪಡಿಸಿದರು. ಜಾಗತಿಕವಾಗಿ ಅನಿಲ ದರ ಇಳಿಕೆಯಾದ ತಕ್ಷಣ ದೇಶೀಯವಾಗಿಯೂ ದರ ತಗ್ಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ರಾಷ್ಟೀಯ ಪರೀಕ್ಷಾ ಏಜೆನ್ಸಿ ಇಂದು ಮಧ್ಯಾಹ್ನ 2ರಿಂದ ಸಂಜೆ 5 ಗಂಟೆಯವರೆಗೆ ರಾಷ್ಟೀಯ ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026 ಪರೀಕ್ಷೆ ಆಯೋಜಿಸಿದೆ. ಹಾಸನ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ 2025-26 ಸಾಲಿನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಮುಂಗಾರು ಹಂಗಾಮಿನಲ್ಲಿ ಹೈಬ್ರಿಡ್ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗಬಾಧೆ ಕಂಡುಬಂದು ರೈತರಿಗೆ ನಷ್ಟವಾಗಿತ್ತು. 2026-27 ಸಾಲಿನ ಮುಂಗಾರು ಹಂಗಾಮಿಗೆ ಅಗತ್ಯ ಪ್ರಮಾಣದ ಉತ್ತಮ ಗುಣಮಟ್ಟದ ಮುಸುಕಿನ ಜೋಳ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲು ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಡ್ಯದ ಕೃಷಿ ವಿಶ್ವವಿದ್ಯಾಲಯ ಪರೀಕ್ಷೆಗೆ ಒಳಪಡಿಸಿ ಪ್ರಮಾಣೀಕರಿಸಿದೆ. ಗದಗ ಜಿಲ್ಲೆ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ, ಪ್ರಾಚ್ಯ ಅವಶೇಷಗಳ ಅನ್ವೇಷಣೆಯ ಸಪ್ತಾಹ ಆಯೋಜಿಸಿದೆ. ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಖಾತೆ ಸಚಿವ ಎಚ್ಕೆ ಪಾಟೀಲ್ ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ ಅನ್ವೇಷಣಾ ಸಪ್ತಾಹಕ್ಕೆ ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಮೈಸೂರಿನ ಹೆಗ್ಗಡದೇವನಕೋಟೆ ಬಳಿಯ ಸರಗೂರಿನ ಶ್ರೀ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥಾಪಕ ಡಾ ಆರ್ ಬಾಲಸುಬ್ರಹ್ಮಣ್ಯಂ ನೇಮಕಗೊಂಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ಜಿ ಸತ್ಯವತಿ ಅವರನ್ನು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರನ್ನಾಗಿ ನೇಮಿಸಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಆದೇಶಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಿಇಒ ರುಚಿ ಬಿಂದಲ್ ರಾಜ್ಯ ಹಣಕಾಸು ಇಲಾಖೆಯ ಉಪಕಾರ್ಯದರ್ಶಿಯಾಗಿ ನಿಯುಕ್ತಿಗೊಂಡಿದ್ದಾರೆ. ಚಿತ್ರದುರ್ಗದ ಹೊರವಲಯದ ಮೈದಾನದಲ್ಲಿ ಈ ತಿಂಗಳ 9ರಂದು ನಡೆಯಲಿರುವ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವದ ಪೂರ್ವ ಸಿದ್ದತೆಗಳನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ 17 ಕೋಟಿ

0: 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸುತ್ತಿರುವ ಅತ್ಯಾಧುನಿಕ ಸೆಟಲೈಟ್ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಶಾಸಕ ಜಿ ಜನಾರ್ದನ ರೆಡ್ಡಿ ಭೂಮಿಪೂಜೆ ನೆರವೇರಿಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪವರ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದು 3 ದಶಕಗಳಿಗಿಂತ ಹೆಚ್ಚು ಕಾಲ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕು ನೀಡಿದ ಗುರು. ಟೀಚಿಂಗ್ ಮಾತ್ರ ಅಲ್ಲ, ಸಂಶೋಧನೆಗೂ ತಮ್ಮ ಜೀವನವನ್ನು ಸಮರ್ಪಿಸಿದವರು. 100+ ರಿಸರ್ಚ್ ಪೇಪರ್ಸ್, ಹಲವು ತಾಂತ್ರಿಕ ಪುಸ್ತಕಗಳು ಮತ್ತು ಅನೇಕ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ, ಇವೆಲ್ಲವೂ ಅವರ ಶೈಕ್ಷಣಿಕ ಪಯಣದ ಸಾಧನೆಗಳು. ನಿವೃತ್ತಿಯ ನಂತರವೂ ಅವರ ಚಟುವಟಿಕೆ ನಿಂತಿಲ್ಲ. ಡಿಜಿಟಲ್ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಿಗೆ ನೆರವಾಗುವುದು, ಯೋಗ ಮತ್ತು ಆಕ್ಯುಪ್ರೆಷರ್ ಮೂಲಕ ಆರೋಗ್ಯ ಜಾಗೃತಿ ಮೂಡಿಸೋದು, ವಿಶೇಷವಾಗಿ ಮಹಿಳೆಯರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಕೆಲಸ ಮಾಡುವುದು ಇವರ ಇವತ್ತಿನ ಬದುಕಿನ ಗುರಿಗಳು. ವಿಜ್ಞಾನ, ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆ, ಈ ಎಲ್ಲವನ್ನು ಸರಳವಾಗಿ ಒಂದೇ ದಾರಿಯಲ್ಲಿ ಸಾಗಿಸಿದ ವ್ಯಕ್ತಿತ್ವವೇ ಡಾಕ್ಟರ್ ಉಮಾ ಕೆ ರಾವ್ ಅವರು. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರ ಜೀವನದ ಅನುಭವಗಳನ್ನ ನಮ್ಮೊಡನೆ ಹಂಚಿಕೊಳ್ಳಲು ನಮ್ಮ ಸ್ಟುಡಿಯೋಸ್ನಲ್ಲಿದ್ದಾರೆ ಡಾಕ್ಟರ್ ಉಮಾ ರಾವ್. ಉಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ನಮ್ಮೆಲ್ಲ ಮಹಿಳೆಯರಿಗೆ ನಿಮ್ಮ ಶೈಕ್ಷಣಿಕ ಜೀವನ, ವೃತ್ತಿ ಜೀವನದ ಆರಂಭ, ಹಾಗೆಯೇ ಈ ಕ್ಷೇತ್ರವನ್ನ ಆಯ್ಕೆ ಮಾಡೋದಿಕ್ಕೆ ಕಾರಣ ಏನು ಅನ್ನೋದನ್ನ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗ್ಲು. ವೃತ್ತಿ ಜೀವನ ಅಂದರೆ ನಾನು ಶೈಕ್ಷಣಿಕನಲ್ಲೇ ಇರಬೇಕು, ಶಿಕ್ಷಣನಲ್ಲೇ ಮಾಡಬೇಕು ಅಂತ ಉದ್ದೇಶ ಚಿಕ್ಕ ವಯಸ್ಸಿನಿಂದಲೂ ಇತ್ತು. ಬಟ್ ಯಾವ ಡಿಪಾರ್ಟ್ಮೆಂಟು ಅದು ಅದೇನು ಗೊತ್ತಿರಲಿಲ್ಲ. ಅದು ಭಗವದ್ಗೀತೆನಲ್ಲಿ ಕೃಷ್ಣ ಹೇಳ್ತಾರೆ, ಸ್ವಧರ್ಮ ಪರಧರ್ಮ ಅಂತ. ಸ್ವಧರ್ಮ ಅಂದ್ರೆ ನಾವು ಯಾವ ಧರ್ಮಕ್ಕೆ ಹುಟ್ಟಿರ್ತೀವೋ, ನಮ್ಮ ವ್ಯಕ್ತಿತ್ವ ಅಸ್ತಿತ್ವ ಯಾವುದು ಅನ್ನೋದನ್ನ ಹೇಳುತ್ತೋ ಅದು ಸ್ವಧರ್ಮ ಅಂತ. ಆತರ ನನಗಂತೂ ಈ ಶಿಕ್ಷಣ ಅನ್ನೋದು ನಂದು ರಕ್ತದಲ್ಲೇ ಇದ್ದಂಗೆ. ಸೊ ಸ್ಕೂಲ್ನಲ್ಲಿ ಒಂದು 8ನೇ ಕ್ಲಾಸ್ನಲ್ಲಿ ಇದ್ದಾಗ 4ನೇ ಕ್ಲಾಸ್ ಮಕ್ಳಿಗೆ ಪಾಠ ಹೇಳ್ಕೊಡ್ತಾ ಇದ್ದೆ. ಇವತ್ತಿಗೂ ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನ್ಯಾಪಿಸ್ಕೊಂಡ್ರೆ, ಅಯ್ಯೋ ಯಾವಾಗ್ಲೂ ಉಮನ್ ರೂಮ್ನಲ್ಲಿ ಕೂತ್ಕೊಂಡ್ರೆ ಅವಳು ಪಾಠ ಹೇಳ್ಕೊಡೋಳು ಅಂತಿತ್ತು. ಇಂಜಿನಿಯರಿಂಗ್ ಸೇರಿದ್ದು ಅದು ನನ್ನ ಸ್ವಂತ ಇಚ್ಛೆಯಿಂದ ಅಲ್ಲ, ಅಷ್ಟು ಗೊತ್ತು ಇರಲಿಲ್ಲ. ನನಗೆ ಫಿಸಿಕ್ಸ್ ತುಂಬ ಇಷ್ಟ ಆಯಿತು, ನಾನು BSc ಸೇರ್ಕೊಂಡಿದ್ದೆ. ಆದರೆ ಅವಾಗ ಬೆಂಗಳೂರಿಗೆ ಬಂದಾಗ ನನ್ನ ಮಾರ್ಕ್ಸ್ ನೋಡಿ ಎಲ್ಲರೂ, ಅವಾಗಿನ್ನು ನಾವು ಇದ್ದಿದ್ದು ಟ್ರಿಚಿನಲ್ಲಿ, ಅಲ್ಲಿ ಅಷ್ಟು ಇನ್ನೂ ನಮ್ಗೆ ಅವೇರ್ನೆಸ್ ಇರಲಿಲ್ಲ. ಇಲ್ಲಿದ್ದಾಗ ಅಯ್ಯೋ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದು ಇಲ್ಲಿ ಒಂದ್ಸತಿ ಸುಮ್ಮನೆ ಇಂಜಿನಿಯರಿಂಗ್ಗೆ ಅಪ್ಲೈ ಮಾಡು ಅಂತ ಅಂದರು. ನನಗೆ ಅವಾಗ ಇಂಜಿನಿಯರಿಂಗ್ ಮಾಡಿದ್ರೆ ನನಗೆ ಲೆಕ್ಕ ತುಂಬ ಇಷ್ಟ ಇತ್ತು, ಅದಕ್ಕೆ ಎಲೆಕ್ಟ್ರಿಕಲ್ಲು ಅಥವಾ ಎಲೆಕ್ಟ್ರಾನಿಕ್ಸು ಮಾಡಬೇಕು ಅಂತ ಇತ್ತು. ಸೊ ನೋಡಿದ್ರೆ ಒಳ್ಳೆ ಗವರ್ಮೆಂಟ್ ಕಾಲೇಜ್, ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಸೀಟ್ ಸಿಕ್ತು ಎಲೆಕ್ಟ್ರಿಕಲ್ನಲ್ಲಿ. ಆಮೇಲೆ ತುಂಬ ಚೆನ್ನಾಗೇ ಮಾಡಿದೆ ಅದು. ಸೊ ಆಗಿನ ಕಾಲದಲ್ಲಿ ನಾನು ಅವಾಗ 5 ಗೋಲ್ಡ್ ಮೆಡಲ್ ನನಗೆ ಇಂಜಿನಿಯರಿಂಗ್ನಲ್ಲಿ ಬಂದಿತ್ತು. ಐ ವಾಸ್ ದ ಟಾಪರ್. ಆಮೇಲೆ ನನಗೆ ಶಿಕ್ಷಣ ಮಾಡಬೇಕು ಅಂತಿತ್ತಲ್ಲ, ಸೊ ಅದಕ್ಕೆ MTech ಮಾಡಲೇಬೇಕು, ಇಲ್ಲದಿದ್ರೆ ಆಗೋದಿಲ್ಲ. ಸೊ ಅದೇ ನೆಕ್ಸ್ಟ್ ಕ್ವೆಶ್ಚನ್ನೇ ಇರಲಿಲ್ಲ. ಸೊ ಅಲ್ಲೇ ಅದೇ ಕಾಲೇಜಲ್ಲಿ ME ಕಂಟಿನ್ಯೂ ಮಾಡಿದೆ. ME ಐ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್. ಸೊ ME ಮಾಡ್ತಾ ಇರುವಾಗ ಮದುವೆ ಆಯಿತು. ನಮ್ಮನೆಯವರು ವಿಶಾಖಪಟ್ಟಣದಲ್ಲಿ ಇದ್ದರು. ಸೊ ನಾನು ವಿಶಾಖಪಟ್ಟಣಕ್ಕೆ ಹೋದೆ, ME ಮುಗಿಸ್ಕೊಂಡು ಹೋದೆ. ಹೋಗಿ ಅಲ್ಲಿ ಒಂದು ಪ್ರೈವೇಟ್ ಕಾಲೇಜಲ್ಲಿ ನಾನು ಜಾಯ್ನ್ ಆದೆ ಟೀಚಿಂಗ್ನಲ್ಲಿ, ಅಸಿಸ್ಟೆಂಟ್ ಪ್ರೊಫೆಸರ್. ಅವಾಗೆಲ್ಲ ಲೆಕ್ಚರರ್ ಅನ್ನೋರು, ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಾರೆ. ಆಮೇಲೆ ಅಲ್ಲಿ ಒಂದು 2 ವರ್ಷ ಮಾಡಿದ್ಮೇಲೆ ಆಂಧ್ರ ಯೂನಿವರ್ಸಿಟಿನಲ್ಲಿ ಅಡ್ವರ್ಟೈಸ್ಮೆಂಟು ಬಂತು. ಆಂಧ್ರ ಯೂನಿವರ್ಸಿಟಿ ತುಂಬ ಹಳೆಯದು, ಪ್ರಾಮುಖ್ಯ ತುಂಬಾ ಇದೆ ಅದಕ್ಕೆ. ಬಟ್ ಅಲ್ಲಿ ಏನಂದ್ರೆ ಯಾರು ಎಲೆಕ್ಟ್ರಿಕಲ್, ನಂದು ಇಂಜಿನಿಯರಿಂಗ್ನಲ್ಲಿ ಹೆಂಗಸರು ಇರಲೇ ಇರಲಿಲ್ಲ, ತುಂಬ ಕಮ್ಮಿ. ಒಂದು 250 ಜನ ಫ್ಯಾಕಲ್ಟಿಲಿ ಒಂದು 4-5 ಜನ ಹೆಂಗಸರು ಇದ್ರು ಅಷ್ಟೇ, ಅದು ಇಂಗ್ಲಿಷು, ಮ್ಯಾಥಮೆಟಿಕ್ಸು ಆ ಥರ. ಅದಕ್ಕೆ ಎಲ್ಲರೂ ಅಪ್ಲೈ ಮಾಡಿದ್ರು, ನಿಮಗೆ ಸಿಕ್ಕಲ್ಲ, ನೀವು ಲೇಡಿ, ಆಮೇಲೆ ನಾನ್ ಆಂಧ್ರ ಇಟ್ಟು ನಾನು ಕನ್ನಡದವಳು ಅಂದ್ಬಿಟ್ಟು. ಆಮೇಲೆ ಐ ವಾಸ್ ಆಲ್ಸೋ ಪ್ರೆಗ್ನೆಂಟ್ ಅಟ್ ದಟ್ ಟೈಮ್ ವೆನ್ ಐ ಇಂಟರ್ವ್ಯೂಗೆ ಹೋದಾಗ. ಬಟ್ ಆಯ್ತು, ನನಗೆ ಸೆಲೆಕ್ಟ್ ಆಯ್ತು. ಸೊ ನಾನೇ ಫಸ್ಟ್ ಲೇಡಿ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಸೊ 1987 ನಾನು ಜಾಯ್ನ್ ಆಗಿದ್ದು ಇಂಜಿನಿಯರಿಂಗ್ ಟೀಚಿಂಗ್ ಅಲ್ಲಿ. 1990 ಯೂನಿವರ್ಸಿಟಿ ಆದೆ 2003. ಸೊ 1987 ಇನ್ 2003 ವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಲೇಡೀಸ್ ಯಾರು ಇರಲಿಲ್ಲ, ನಾನು ಒಬ್ಳೆ ಹೆಂಗಸು.
0: ಹೇಗೆ ಎಕ್ಸ್ಪೀರಿಯನ್ಸ್, ಎಷ್ಟು ಡಿಫ್ರೆಂಟ್ ಆಗಿತ್ತು?

0: ಉಮಾ ಮೇಡಮ್, ನನಗೆ ಒಂದೇನಂದ್ರೆ ನಂದು ಫೀಲ್ಡ್ ಹಂಗಿದ್ದಿದ್ದು, ಆಮೇಲೆ ನಾನು ತುಂಬಾ ಚೆನ್ನಾಗಿ ಬರೀ ಲೆಕ್ಕ ಅದು ಮಾಡ್ತಿದ್ರಿಂದ ಚಿಕ್ಕ ವಯಸ್ಸಿಂದ ನಾನು ಬರೀ ಗಂಡದ ಹುಡುಗರ ಜೊತೆನೆ ಇರ್ತಾ ಇದ್ದಿದ್ದು. ಯಾಕೆಂದ್ರೆ ಸೊ ಸ್ಕೂಲ್ನಲ್ಲೂ ಅಷ್ಟೇ, ಸೈನ್ಸ್ ತಗೊಳ್ಳೋರು ಗರ್ಲ್ಸ್ ಕಮ್ಮಿ, ಎಲ್ಲ ಬರೀ ಬಾಯ್ಸ್ ಜಾಸ್ತಿ ತಗೊಳ್ಳೋರು, ಗರ್ಲ್ಸ್ ಎಲ್ಲ ಕಾಮರ್ಸು ಬಯಾಲಜಿ ತಗೊಳ್ಳೋರು, ನನಗೆ ಮ್ಯಾಥ್ಸು. ಸೊ ಆಮೇಲೆ ಕಾಂಪಿಟೇಷನ್ ಇರತ್ತಲ್ಲ, ಸೊ ಯಾವಾಗ್ಲೂ ಹುಡುಗರು ಫಸ್ಟ್ ಇರೋರಲ್ಲ, ಸೊ ಯಾವಾಗ್ಲೂ ನನ್ನ ಸುತ್ತಲೂ ಯಾವಾಗ್ಲೂ ಹುಡುಗರೇ ಇರೋರು. ಸೊ ನಂಗೆ ಅಷ್ಟು ಏನು ಇದು ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ಯೂನಿವರ್ಸಿಟಿನಲ್ಲಿ ಏನಂದ್ರೆ, ನಾನು ತುಂಬ ನಂಗೆ 27 ವರ್ಷ ಅವಾಗ ಜಾಯ್ನ್ ಆದಾಗ, ಒಂದು 50% ಡಿಪಾರ್ಟ್ಮೆಂಟು 50 ವರ್ಷಕ್ಕಿಂತ ದೊಡ್ಡವರಿತ್ತು, ತುಂಬ ಸೀನಿಯರ್ ಪ್ರೊಫೆಸರ್ಸ್ ಇದ್ರು. ಬಟ್ ನಾನು ತುಂಬಾನೇ ಕಲಿತೆ ಅಲ್ಲಿ, ಅವರು ತುಂಬ ಒಳ್ಳೆ ಪ್ರೊಫೆಸರ್ಸ್ ಇದ್ರು. ಇನ್ಫ್ಯಾಕ್ಟ್ ಆಂಧ್ರ ಯೂನಿವರ್ಸಿಟಿನಲ್ಲಿ ಸಿ ವಿ ರಾಮನ್ ಅವ್ರ ಥರ ಅವ್ರು ಓದಿದ್ದ ಯೂನಿವರ್ಸಿಟಿ ಅದು. ಆಮೇಲೆ ನನಗೆ 3 ವರ್ಷ ರಜಾ ಸಿಕ್ತು ವಿತ್ ಪೇಯ್ಡ್ ಲೀವ್, ಅದು ಒಂದು ಯೂನಿವರ್ಸಿಟಿನಲ್ಲಿ ಒಂದು ಸ್ಕೀಮ್ ಇದೆ. ಅವಾಗ ನನಗೆ ಮಾಡಿದ್ರೆ ಪವರ್ ಇಂಜಿನಿಯರಿಂಗ್ ತುಂಬ ಇಷ್ಟ ಆಯ್ತು, ಯಾಕಂದ್ರೆ ಅದು ಫುಲ್ಲು ಮ್ಯಾಥಮೆಟಿಕ್ಸು. ಇಲ್ಲಿ ಪ್ರೊಫೆಸರ್ ಪಡಿಯಾರ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ರು, ಅವರು ಅಂತಾರಾಷ್ಟ್ರೀಯ ಇದರಲ್ಲೇ ಪವರ್ ಇಂಜಿನಿಯರಿಂಗ್ ಟಾಪ್ 5 ನಲ್ಲಿ ಒಬ್ರು, ತುಂಬ ಹೆಸರು ಪಡೆದವರು, ಅವ್ರ ಹತ್ರ ಮಾಡಬೇಕು ಅಂತ. ನಂಗೆ ಒಂದು ಚಿಕ್ಕ ನನ್ನ ಮಗಳವಾಗ 3 ವರ್ಷದ ಮಗುನೂ ಇತ್ತು, ಎಲ್ಲರೂ ಬೈದ್ರು ಏನು ಅಷ್ಟು ಇದು ತುಂಬ ಕಷ್ಟಪಡಬೇಕು ಯಾಕೆ ಅಂತ. ಬಟ್ ಅದೇನೋ ಒಂದು ಹಠ ಇತ್ತು. ನನ್ನ ಅದೃಷ್ಟಕ್ಕೆ ಅವರು ಒಪ್ಕೊಂಡ್ರು ನನ್ನ ಗೈಡ್ ಮಾಡೋಕ್ಕೆ. ಸೊ ಬಂದೆ ನಾನು ಇಲ್ಲಿ ಅಲ್ಲಿ ವಿಶಾಖಪಟ್ಟಣಮಿಂದ ಬೆಂಗಳೂರಿಗೆ ಬಂದು, ಅದು ನನಗನ್ಸೋದು ಎಲ್ಲದಕ್ಕೂ ಜೀವನದಲ್ಲಿ ಎರಡಿರಬೇಕು, ಒಂದು ಅವಕಾಶ ಒಂದು ಅದೃಷ್ಟ.
1: ನಿಮ್ಮ ಲೈಫಲ್ಲಿ ನೀವೇ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಹೋಗಿರೋದು ಅನ್ಸ?
0: ಅವಕಾಶಗಳು ಕೆಲವುದು ನಾವು ಸೃಷ್ಟಿ ಮಾಡ್ತೀವಿ, ಬಟ್ ಕೆಲವುದು ಒದಗಿ ಬರುತ್ತೆ. ಇವಾಗ ನಾನು ಯೂನಿವರ್ಸಿಟಿನಲ್ಲಿ ನನಗೆ 3 ವರ್ಷ ರಜಾ ಕೊಟ್ಟು ಪೇಯ್ಡ್ ಸ್ಯಾಲರಿ ಕೊಟ್ಟು ಕಳಿಸೋದು ಅದು ನಂದು ಅವಕಾಶ ಅಂತ ಹೇಳ್ತೀನಿ. ಅದು ಅದನ್ನ ಅದ್ರಲ್ಲಿ ನಂದು ಏನು ಇಲ್ಲ. ಆಮೇಲೆ ನಾನು ಪ್ರೊಫೆಸರ್ ಅಕ್ಸೆಪ್ಟ್ ಮಾಡಿದ್ದು ಅದು ಅದೃಷ್ಟ. ಅದು ಯಾಕೆಂದ್ರೆ ನಾನು ಹೇಳೋದು ನನ್ನಷ್ಟೇ ಬುದ್ಧಿವಂತರು ಎಲ್ಲರೂ ಇರ್ತಾರೆ, ಬಟ್ ಎಲ್ರಿಗೂ ಆ ಅವಕಾಶಗಳು ಅದೃಷ್ಟ ಒಂದೇ ಸಮಯದಲ್ಲಿ ಹೂಡು ಬರಬೇಕು ಎಲ್ಲಾನು, ಅದು ನನಗೆ ಆಯ್ತದು. ಸೊ ಇಲ್ಲೇನೂ ಅವರು ನನಗೆ ತುಂಬಾನೇ ಪ್ರೊಫೆಸರ್ ಪಡಿಯಾರ್ ತುಂಬಾನೇ ಸಹಾಯ ಮಾಡಿದ್ರು. ಆಮೇಲೆ ಆ ಟೈಮಲ್ಲಿ ನಾನು ಒಂದು ಫ್ಲೆಕ್ಸಿಬಲ್ ಎಸಿ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್ ಅಂತ, ಅದು ಅವಾಗಿನ ನಮ್ಮದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಅವಾಗಿನ ಶುರು ಆಗ್ತಾ ಇತ್ತು. ಸೊ ಇಂಡಿಯಾನಲ್ಲಿ ನಾನೇ 1st ಪರ್ಸೆಂಟು ವರ್ಕ್ ಆನ್ ಇಟ್.
1: ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಡಾಕ್ಟ್ರೇಟ್ ಮಾಡಿರೋ ಮೊದಲ ಮಹಿಳೆ ನೀವೇ ಅಂತ?
0: ಇಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಅಲ್ಲ, ಅವಾಗ ಆಂಧ್ರಪ್ರದೇಶ ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ನಲ್ಲಿ ಎಲ್ಲ ಯಾರೂ ಇರಲಿಲ್ಲ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಇದ್ರು, ಅದು ತುಂಬಾ ಹಳೆ ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ರು. ಬಟ್ ನಮ್ಮ ಫೀಲ್ಡ್ ಅಲ್ಲಿ ಟೀಚಿಂಗ್ ನಲ್ಲಿ ಇರೋರು ಎಲ್ಲ ಯಾರೂ ಇರಲಿಲ್ಲ.
1: ಓಕೆ,
0: ಅದು ಆಂಧ್ರಪ್ರದೇಶನಲ್ಲೂ ಎಲ್ಲೂ ಇರಲಿಲ್ಲ. ಅವಾಗ ಎಲ್ಲ ತೆಲಂಗಾಣ ಆಂಧ್ರ ಎಲ್ಲ ಒಂದಾಗಿತ್ತಲ್ಲ. ಅವಾಗ
1: ಐಎಎಸ್ಸಿ ಸೇರೋದೇ ಒಂದು ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರೆ.
0: ಹೌದು,
1: ಅಲ್ಲಿ ಸೇರ್ಕೊಂಡ ಆದ್ಮೇಲೆ ನಿಮ್ಮ ಲೈಫಲ್ಲಿ ಏನ್ ಬದಲಾವಣೆ ಬಂತು ಉಮಾ ಅವರೇ?
0: ಎರಡು ತರ ಬದಲಾವಣೆ. ಒಂದು, ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟೆ. ಯಾಕೆಂದ್ರೆ ಒಂದು, ನಂಗೆ ಮಗು ಚಿಕ್ಕದಿತ್ತು, ನಂಗೆ ಕ್ವಾರ್ಟರ್ಸ್ ಸಿಗ್ಲಿಲ್ಲ, ತುಂಬಾ ಕಾಂಪಿಟೇಷನ್ ಇತ್ತು. ಆಚೆ ಮತ್ತಿಕೆರೆನಲ್ಲಿ ಮನೆ ಮಾಡಿ ಇದ್ದೆ, ತುಂಬಾನೇ ಕಷ್ಟಪಡಬೇಕಾಗಿತ್ತು. ಆಮೇಲೆ ಸ್ವಲ್ಪ ಜನ ಅಪೋಸು ಮಾಡಿದ್ರು, ಯಾಕೆಂದ್ರೆ ಒಂದು ಹೆಂಗಸಾಗಿ ಒಂಥರ ಗಂಡನ ಬಿಟ್ಟು 3 ವರ್ಷ ಬರೋದು ಓದೋದು ಯಾಕೆ, ಅದು ಯೂನಿವರ್ಸಿಟಿ ಕೆಲಸ ಇತ್ತಲ್ಲ, ಪರ್ಮನೆಂಟ್ ಜಾಬ್ ಗೌರ್ಮೆಂಟ್ ಜಾಬ್ ಯಾಕೆ ಅನ್ನೋದು ಒಂದಿತ್ತು. ವಿಪರೀತ ಅಂಡ್ ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಮಾಡೋದು ತುಂಬಾನೇ ಕಷ್ಟ, ಅವ್ರದ್ದು ಸ್ಟ್ಯಾಂಡರ್ಡ್ಸ್ ಆರ್ ವೆರಿ ಹೈ. ಬಟ್ ಒಂದೇನಂದ್ರೆ, ಒಂದು ನಮಗೆ ಮಾಡಬೇಕು ಅನ್ನೋ ಛಲ ಇದ್ರೆ ಯಾವುದು ಕಷ್ಟ ಅನ್ಸಲ್ಲ. ಅದು ಅದು ನಾನು ಕಲ್ತಿದ್ದು, ಅದು ಒಂದು ತುಂಬಾ ಇದು. ಸೊ ಬೆಳಗ್ಗೆ 4 ಗಂಟೆಗೆ ಹೇಳ್ತಿದ್ದೆ, ಯಾಕಂದ್ರೆ 4 ಗಂಟೆಗೆ ನೀರು ಬರೋದು. ಸೊ 4 ಗಂಟೆಗೆ ಎದ್ದು ನೀರು ಹಿಡಿದು ಆಮೇಲೆ ಮಗುನ ಎಲ್ಲೋ ಬಿಟ್ಟುಬಿಟ್ಟು ಡಿಪಾರ್ಟ್ಮೆಂಟ್ಗೆ ಬಂದು ಫುಲ್ಲು ಕೆಲಸ ಮಾಡಿ ಎಲ್ಲ ವಾಪಸ್ ಹೋಗ್ತಿದ್ದೆ. ಆಮೇಲೆ ಅದು ಒಂದು ನನಗೆ ಈಗಲೂ ಹೆಮ್ಮೆ ಏನಂದರೆ, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ನಾರ್ಮಲಿ PhD ಮಾಡೋಕ್ಕೆ 4.5 ವರ್ಷ ಕಾಮನ್, ಅದು ನಮಗೆ 3 ವರ್ಷ ರಜಾ ಕೊಡೋದು ಅಷ್ಟೇ. ಪ್ಲಸ್ ಮಗುದು ನನಗೆ ತುಂಬ ಕಷ್ಟ ಆಗ್ತಾ ಇತ್ತು, ನೋಡಿಕೊಂಡು ಓದೋದು ಎಲ್ಲಾನು. ಸೊ ನಾನು ಮೇ ಬಿ ಫಸ್ಟ್ ಪರ್ಸನ್ ಎಕ್ಸಾಕ್ಟ್ 3 ವರ್ಷದಲ್ಲಿ ಮುಗಿಸ್ದೆ ಅದು
1: ಪಿ ಎಚ್ ಡಿ.
0: ಅದು ನನಗಿಂತ ಹೆಚ್ಚಾಗಿ ನಮ್ಮ ಪ್ರೊಫೆಸರ್ಗೆ ತುಂಬಾ ಹೆಮ್ಮೆ ಆಯಿತು. ನನಗೆ ಏನಂದರೆ ಅಂಥ ಮನುಷ್ಯ ನನ್ನ ನೋಡಿ ಹೆಮ್ಮೆ ಪಡ್ತಾರೆ ಅಂತ ನನಗೆ ಖುಷಿ. ಅವರು ಆಮೇಲೆ ಅವರು ಎಲ್ರಿಗೂ ಬೇರೆ ಸ್ಟೂಡೆಂಟ್ಸ್ ಹೇಳೋರು, ಯಾರು ಏನು ಕಷ್ಟ ಅನ್ಬೇಡಿ, ಉಮಾ ರಾವ್ ಬಂದು ಅವರು 3 ಇಯರ್ಸ್ನಲ್ಲಿ ಮುಗಿಸ್ಕೊಂಡು ಹೋದ್ರು ಅಂತ. ಅದು ಒಂಥರ ಅದು ಒಂದು ಸ್ಟ್ಯಾಂಡರ್ಡ್
1: ಬೆಂಚ್ ಮಾರ್ಕ್
0: ತರ ಆಯ್ತದ.
1: ಉಮಾ ಮೇಡಮ್ ಲೈಕ್

0: ಮೂರು ವರ್ಷ ನಿಮ್ಮ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಖುಷಿ ಕೊಟ್ಟ ಕ್ಷಣಗಳು ನೆನಪಿಸ್ಕೋಬೋದಾ?
1: ಖಂಡಿತವಾಗ್ಲು. ಒಂದು ಟೀಚರ್ಗೆ ನಮ್ಮ ವಿದ್ಯಾರ್ಥಿಗಳು ಜೀವನದಲ್ಲಿ ತುಂಬ ಮುಂದೆ ಬಂದು ಪ್ರಶಸ್ತಿಗಳು ಪಟ್ಟು ಎಲ್ಲ ಮಾಡಿದರೆ ಅದಕ್ಕಿಂತ ಸಂತೋಷ ಇನ್ನು ಯಾವುದೂ ಇಲ್ಲ. ಉದಾಹರಣೆಗೆ ನಂದು ಫಸ್ಟ್ PhD ಸ್ಟೂಡೆಂಟ್ ಡಾಕ್ಟರ್ ಜಯಲಕ್ಷ್ಮಿ ಅಂತ, ಅವರು JNTU ಇಸ್ ಕೌಂಟರ್ ಪಾರ್ಟ್ ಆಫ್ VTU ಕರ್ನಾಟಕದಲ್ಲಿ, ಹೆಂಗೋ ತೆಲಂಗಾಣಲ್ಲಿ JNTU ಅಂತ. ಆ ಯೂನಿವರ್ಸಿಟಿಗೇನೆ ಅವರು ಪ್ರಿನ್ಸಿಪಲ್ ಆದರು. ಆಮೇಲೆ ಇವಾಗ ರೀಸೆಂಟಾಗಿ ತಗೊಂಡ್ರೆ ಫಾಲ್ಗುಣ್ ಅಂತ ಒಂದು ಹುಡುಗ, ಅವನು ಒಂದು 15 US ಪೇಟೆಂಟ್ಸ್ ಮಾಡಿದ್ದಾನೆ. ಪ್ರತಿ ಪೇಟೆಂಟ್ ಮಾಡಿದಾಗ್ಲೂ ನಂಗೆ ಕಳಿಸ್ತಾನೆ, ಮ್ಯಾಮ್ ದಿಸ್ ಇಸ್ ಮೈ ನ್ಯೂ ಪೇಟೆಂಟ್ ಹಂಗೆ ಅಂತ. ಇನ್ಫ್ಯಾಕ್ಟ್ ಇವತ್ತು ಬೆಳಗ್ಗೆ ಜಯಂತ್ ಅಂತ ಅವನು ರೀಸೆಂಟಾಗಿ ಅವನು MS ಹೋದ, MS ಮಾಡಿ PhD ಮುಗಿಸಿ, ಮೇಡಮ್ ನಾನು ಇಲ್ಲಿ ಇವಾಗ ಕೆಲಸ ಸಿಕ್ತು ನನಗೆ, ಮನೆ ತಗೊಂಡೆ ಅಂತ. ಇದಕ್ಕಿಂತ ಹೆಮ್ಮೆ ಖುಷಿ ಕೊಡೋದು ಇನ್ನು ಯಾವುದೂ ಇಲ್ಲ. ನನಗೆ ಸಾಕಷ್ಟು ಪ್ರಶಸ್ತಿಗಳು ಅವಾರ್ಡ್ಸು ಎಲ್ಲ ಬಂದಿದೆ ಖಂಡಿತವಾಗ್ಲೂ, ಅವು ಎಲ್ಲ ಸಂತೋಷದ ಮಾತುಗಳೇ. ಆದರೆ ಇದಕ್ಕೆ ಅದಕ್ಕಿಂತ ಏನಂದ್ರೆ, ನಮ್ಮ ಹಿಂದೂಯಿಸಂನಲ್ಲಿ ಕರ್ಮಫಲ ಅಂತಾರಲ್ಲ, ಅದೇನೋ ಪ್ರಾರಬ್ಧ ಕರ್ಮ ಅಂದ್ರೆ ಪೂರ್ವ ಜನ್ಮದ್ದು ಕರ್ಮ, ಆಮೇಲೆ ಈ ಜನ್ಮದಲ್ಲಿ ಒಳ್ಳೇದ್ ಮಾಡಿದ್ರೆ ಮುಂದೆ
0: ಒಳ್ಳೇದ.
1: ನಂಗೆ ಅದಷ್ಟು ಇದಿಲ್ಲ, ಯಾರಿಗೂ ಗೊತ್ತಿಲ್ಲ. ನಂದದು ಇಂಟರ್ಪ್ರಿಟೇಷನ್ ಆಫ್ ಕರ್ಮ ಫಿಲಾಸಫಿ ಏನಂದ್ರೆ, ನಾವು ನಡೆಯೋ ಹಾದಿನಲ್ಲಿ ಇನ್ನಷ್ಟು ಜನ ನಡೀತಾರೆ. ಕರ್ಮ ಅಂದ್ರೆ ಬೇಸಿಕಲಿ ಆಕ್ಷನ್ ಅಷ್ಟೇ, ಕರ್ಮ ಅಂದ್ರೆ ಆಕ್ಷನ್. ಸೊ ಆ ಹಾದಿಯಲ್ಲಿ ಅವರು ನಡೆಯುವಾಗ ನಮ್ಮ ಕರ್ಮಗಳ ಪ್ರಭಾವ ಅವ್ರ ಮೇಲೆ ಏನಿರುತ್ತೋ, ನನಗನ್ಸೋದು ದಟ್ ಇಸ್ ಕರ್ಮ ಫಿಲಾಸಫಿ ಅಂತ.
0: ಓಕೆ.
1: ಹಂಗೆ ಇವಾಗ ನಂದು ಪ್ರಾರಬ್ಧ ಕರ್ಮ ಅಂದ್ರೆ ನಾನು ಯಾವುದೋ ಹಾದಿಯಲ್ಲಿ ನಡೆದಿರ್ತೀನಿ, ಅದ್ರ ಹಿಂದೆ ಆ ಹಾದಿಯಲ್ಲಿ ಯಾರ್ಯಾರು ಏನು ಗುರ್ತು ಅದು ಬಿಟ್ಟಿದ್ದಾರೋ, ಅದು ಪ್ರಮಾಣ ನನ್ನ ಮೇಲೆ ಹೇಗಿದೆ, ಪ್ರಭಾವ ಹೇಗಿದೆ, ನಾನು ನನ್ನ ಕಾರ್ಯಗಳು ಬೇರೆಯವ್ರ ಮೇಲೆ ಹೇಗಿರುತ್ತೆ ಅಂತ. ಸೊ ನನ್ನ ವಿದ್ಯಾರ್ಥಿಗಳ ಮೇಲೆ ಒಳ್ಳೆ ಪ್ರಭಾವ ಇರೋದು ಕಂಡ್ರೆ ಖಂಡಿತ ಅವರು ಅಚೀವ್ಮೆಂಟ್ಸ್ಗೆ ನಾನು ಒಬ್ಳೇ ಕಾರಣ ಅಲ್ಲ, ಒಂದು ಸಣ್ಣ ಸಾರ್ಸ್ವೆ ಅಷ್ಟು ನಂದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅವರು ಮುಂದೆ ಬಂದರೆ ಅದಕ್ಕಿಂತ ಸಂತೋಷ ಇನ್ನೇನು ಇಲ್ಲ.
0: ಈಗ ನೀವು 400 ಜಾಸ್ತಿ ರಿಸರ್ಚ್ ಪೇಪರ್ಸ್ ಬರೆದಿದ್ದೀರಾ, 12 ಜಾಸ್ತಿ ಟೆಕ್ನಿಕಲ್ ಬುಕ್ಸ್ ಬರೆದಿದ್ದೀರಾ, ಇದರ ಹಿಂದೆ ನಿಮಗೆ ಇನ್ಸ್ಪಿರೇಷನ್ ಏನು?
1: ಇನ್ಸ್ಪಿರೇಷನ್ ಅನ್ನೋದು ಅದು ಆ್ಯಕ್ಚುಲಿ ಒಳಗಡೆಯಿಂದ ಬರಬೇಕು. ನಾ ಯಾವಾಗಲೂ ಹೇಳ್ತೀನಿ, ಮೋಟಿವೇಶನ್ ಆ್ಯಂಡ್ ಇನ್ಸ್ಪಿರೇಷನ್ ಕಮ್ಸ್ ಫ್ರಮ್ ವಿದಿನ್. ಅದೊಂಥರ ದಾಹ ನನ್ನಲ್ಲಿ, ಕಲಿಕೆಗೆ ಒಂದು ಯಾವಾಗಲೂ ದಾಹ ಇದೆ, ಏನಾದರೂ ಕಲಿತಿರ್ಬೇಕು, ಏನಾದರೂ ಮಾಡ್ತಿರ್ಬೇಕು ಅಂತ. ಅದನ್ನ ಹೇಳಿದ್ನಲ್ಲ, ಅದು ಸ್ವಧರ್ಮ ಅಂತ, ಅದು ರಕ್ತದಲ್ಲಿ ಬಂದಿರೋದು ಬಹುಶಃ. ಸೊ ಮಾಡ್ತಾ ಮಾಡ್ತಾ ಅದು ಲೆಕ್ಕ ನನಗೆ, ನಾನು ಯಾವತ್ತೂ ಲೆಕ್ಕ ಇಟ್ಟೇ ಇರಲಿಲ್ಲ, ಎಷ್ಟೋ ವರ್ಷಗಳು ಲೆಕ್ಕ ಇಟ್ಟೇ ಇರಲಿಲ್ಲ. ಆಮೇಲೆ ಏನಾಯ್ತು, ಅಕ್ರೆಡಿಟೇಷನ್ ಎಲ್ಲ ಬಂದಾಗ ಲೆಕ್ಕಗಳು ಕೇಳಕ್ಕೆ ಶುರು ಮಾಡಿದ್ರು, ಹೌ ಮೆನಿ ಪೇಪರ್ಸ್ ಹ್ಯಾವ್ ಯು ಪಬ್ಲಿಷ್ಡ್
0: ಓಕೆ
1: ಅಂತ. ಅವಾಗಲೇ ಲೆಕ್ಕ ನೋಡಿ ಕೊನೆಗೆ ನಾನು ರಿಟೈರ್ ಆಗೋದಕ್ಕೆ ಓ 400
0: ಇವಾಗ ಅನಿಸ್ತಿದೆ ಅದು ಇಂಪಾರ್ಟೆಂಟ್ ಅಂತ.
1: ಇವಾಗ ಅನಿಸ್ತಿಲ್ಲ ಆ ಟೈಮ್ ಅಂದ್ರೆ, ಒಂದು ನಾನು ಹೇಳೋದೇನಂದ್ರೆ, ನಮ್ಗೆ ಯಾವ್ದಾನ ಕಾರ್ಯ ತುಂಬಾ ಇಷ್ಟ ಇದ್ರೆ ಅದು ಮಾಡೋದ್ರಲ್ಲೇ ತೃಪ್ತಿ ಆಗೋಗುತ್ತೆ. ಸೊ ಅದ್ರ ಫಲದ ಹೊತ್ತಿಗೆ ತೃಪ್ತಿ ಆಗಿ ಸಂಪೂರ್ಣ ಆಗೋಗಿರುತ್ತೆ.
0: ಕರೆಕ್ಟ್.
1: ಆ ತರ ಸೊ ತುಂಬಾ ಖುಷಿ ಕೊಡೋದು ನನಗೆ ಒಂದೊಂದು ಪೇಪರ್ ಬರೆಯೋದನ್ನು. ಅಂಡ್ ಸುಮಾರಷ್ಟು ಪೇಪರ್ ಎಲ್ಲ ನಾನು 18 ಸ್ಟೂಡೆಂಟ್ಸ್ನ PhDಗೆ ಗೈಡ್ ಮಾಡಿದ್ದೇನಲ್ಲ, ಸುಮಾರಷ್ಟು ಅವರೆಲ್ಲರೂ ನನ್ನ ಜೊತೆ ಅವರು ವರ್ಕ್ಗೇನೆ ನಾನು ಏನೇನು ಸಲಹೆ ಕೊಟ್ಟು ಮಾಡಿದ್ದು ಪೇಪರ್ಸ್ ಅದು ಎಲ್ಲಾನು. ಆಮೇಲೆ ಪ್ರಾಜೆಕ್ಟ್ ಸ್ಟೂಡೆಂಟ್ಸ್ ಮಾಡೋರಲ್ವಾ ಅವ್ರಿಗೆ ಎಲ್ಲ. ಆಮೇಲೆ ಇವಾಗ ಬೇರೆ ದೇಶಕ್ಕೆ ಹೋಗಿ ಓದೋರು ಮಕ್ಕಳು ಕೇಳೋರು ಪೇಪರ್ ಬರೀಬೇಕು ಅಂತ, ಸೊ ಅವ್ರಿಗೆ ಸ್ವಲ್ಪ ರಿಸರ್ಚ್ ಗೈಡೆನ್ಸ್ ಕೊಟ್ಟು ಬರ್ಸಿದ್ದು ಅದು ಎಲ್ಲ. ಬಟ್ ಅದು ಬರೆಯೋದು ಮಾಡೋದು ಅದೇ ತುಂಬ ಚೆನ್ನಾಗಿತ್ತು. ಸೊ ನಾ ಹೇಳಿದ್ನಲ್ಲ ಲೆಕ್ಕ ಇಟ್ಟೇ ಇರಲಿಲ್ಲ.
0: ನೀವು PhD ವಿದ್ಯಾರ್ಥಿಗಳಿಗೆ ಗೈಡ್ ಆಗಿನೂ ಕೆಲಸ ಮಾಡಿದಿರಲ್ಲ, ಸೊ ಅವರಿಗೆ ಗೈಡ್ ಮಾಡುವಾಗ ನೀವು ಯಾವ ಮೌಲ್ಯಗಳಿಗೆ ಜಾಸ್ತಿ ಒತ್ತು ಕೊಡ್ತೀರಾ?
1: ನಮ್ದ್ರಲ್ಲಿ ಒಂದು ಶ್ರಮ ಪಡಲೇಬೇಕು, ಅದು ನಾನು ಹೇಳಕ್ ಮುಂಚೆನೆ ನನ್ನ ಸ್ಟೂಡೆಂಟ್ಸ್ಗೆ, ಯಾರು ನನ್ನ ಹತ್ರ ಬರ್ತಾರೋ ಅವ್ರಿಗೆ ಗೊತ್ತು, ಯಾಕಂದ್ರೆ ನನ್ನ ನೋಡಿನೇ ಅವ್ರು ಬರೋದು. ಅದು ಒಂದು ಶ್ರಮ ಶ್ರದ್ಧೆ ಫಸ್ಟು ಅದು ಇರಲೇಬೇಕು, ಅದು ಖಂಡಿತ ಇರಲೇಬೇಕು. ಇನ್ನೊಂದು ನಂದು ಒಂದು ಬೆಂಚ್ ಮಾರ್ಕ್ ಸ್ಟ್ಯಾಂಡರ್ಡ್ ಇತ್ತು. ಇವಾಗ PhD ನಾನಾ ವಿಧಾನದಲ್ಲಿ ಸಂಪಾದಿಸ್ಕೋಬಹುದು ಡಿಗ್ರಿ, ಸೊ ನಂದು ಒಂದು ಬೆಂಚ್ ಮಾರ್ಕ್ ಇತ್ತು. ಸೊ ನಾ ಫಸ್ಟು ಬರುವಾಗಲೇ ಹೇಳ್ಬಿಡ್ತಾ ಇದ್ದೆ ನನ್ನ ಸ್ಟೂಡೆಂಟ್ಸ್ಗೆ, ನಂದು ಇದು ಬೆಂಚ್ ಮಾರ್ಕು, ಬೇರೆಯವ್ರದ್ದು ಬೇರೆ ಇರ್ಬೋದು. ಸೊ ಇದು ಕಷ್ಟನೇ ಖಂಡಿತ, ಬೇರೆಯವ್ರಿಗೆ ದೇರ್ ಆರ್ ಈಸಿಯರ್ ವೇಸ್, ಬಟ್ ನೀವು ಇಫ್ ಯು ಆರ್ ಪ್ರಿಪೇರ್ಡ್ ಯು ಜಾಯಿನ್ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಆಮೇಲೆ ನಂಗೆ ಇನ್ನೊಂದು ಏನಿತ್ತು ಅಂದರೆ, ಹೆಂಗಸರಿಗೆ ಸ್ವಲ್ಪ ಕಷ್ಟ ಅದು, ಯಾಕೆ ಅಂದರೆ ಇವತ್ತಿಗೂ ಆಕಾಂಕ್ಷೆಗಳು ಆಮೇಲೆ ಎಕ್ಸ್ಪೆಕ್ಟೇಷನ್ಸ್ ಒಂದು ಹೆಣ್ಣಿನಿಂದ ಇರೋದು ಸಮಾಜದಲ್ಲಿ, ಗಂಡ

0: ಇರೋ ಇಲ್ವೋ, ನಂದು ಕೆಲವು ಸ್ಟೂಡೆಂಟ್ಸ್ ರಾತ್ರಿ 9 ಗಂಟೆಗೆ ಮನೆಗೆ ಬರೋರು, ನನ್ನ ಮಕ್ಳು ಜಗಳ ಕಾಯೋರು, ನೀವು ನಮ್ಮನೆಲ್ಲ ಬಿಟ್ಟು ನೀನ್ ರಾತ್ರಿ 9 ಗಂಟೆಗೆ ಬರ್ತೀಯ ಅಂತ. ಅವ್ರಿಗೆ ಆಗ್ತಾನೆ ಇರ್ಲಿಲ್ಲ ಬರಕ್ಕೆ ಬೆಳಗ್ಗೆ ಹೊತ್ತು, ಏನಾದ್ರೂ ಗೈ ಥೀಸಿಸ್ ಬರೆಯಕ್ಕೋ ಪೇಪರ್ ಬರೆಯಕ್ಕೋ ಹಂಗೆ ಎಲ್ಲಾನು. ಸೊ ಶ್ರದ್ಧೆ ಶ್ರಮ, ಆಮೇಲೆ ನಮ್ದ್ರಲ್ಲಿ ಒಂದು ಎಥಿಕ್ಸ್ ಅಂತ ಇರುತ್ತೆ.
1: ಹೌದು,
0: ವರ್ಕ್ ಇಸ್ ಸೂಪರ್, ಎಲ್ರದ್ದು ತುಂಬಾ ಒಳ್ಳೆ ವರ್ಕ್ ಮಾಡಿದ್ದಾರೆ, ತುಂಬಾ ಹೆಮ್ಮೆ. ಸೊ
1: ಐ ಕ್ಯಾನ್ ಫೀಲ್ ದಟ್ ಪ್ರೌಡ್ನೆಸ್ ಇನ್ ಯೋರ್ ಆನ್ ಯೋರ್ ಫೇಸ್.
0: ಹೌದು, ಆಮೇಲೆ ಅದು ಒಂಥರ ಒಂದು ಪರ್ಸನಲ್ ಸಂಬಂಧ ಬೆಳ್ಕೊಂಡ್ ಬಿಟ್ಟಿದೆ, ಹೆಂಗಸ್ರೇ ಆಗ್ಲಿ ಗಂಡಸ್ರೇ ಆಗ್ಲಿ. ಸೊ ಇವತ್ಗೂ ಎಲ್ಲಾರು ದೇ ಆರ್ ಇನ್ ಟಚ್.
1: ಇಷ್ಟೆಲ್ಲ ನಿಮ್ಮ ವೃತ್ತಿ ಜೀವನದ ಬಗ್ಗೆ, ನಿಮ್ಮ ಅಕಾಡೆಮಿಕ್ ಸೈಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈಗ ನಿವೃತ್ತಿ ಜೀವನ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಸೊ ನಿವೃತ್ತಿ ಅಂದ್ರೆ ಯೂಶ್ವಲಿ ರೆಸ್ಟಿಂಗ್ ಪೀರಿಯಡ್ ಆರ್ ವಿಶ್ರಾಂತಿ ತಗೊಳ್ಳೋ ಟೈಮ್ ಅಂತ ಹೇಳ್ತಾರೆ. ಈ ಸಾಮಾನ್ಯ ಕಲ್ಪನೆಯಿಂದ ನಿಮ್ಮ ನಿವೃತ್ತಿ ಜೀವನ ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತೀರಾ?
0: ಹಾ, ನಿವೃತ್ತಿ ಅನ್ನೋದು ರೆಸ್ಟ್ ತಗೊಳ್ಳೋ ಟೈಮ್ ಅಲ್ಲ. ನಿವೃತ್ತಿ,
1: ದ ಆಕ್ಚುಯಲ್ ಲೈಫ್ ಬಿಗಿನ್ಸ್ ಫ್ರಮ್ ದೇರ್.
0: ನೋ, ನಾಟ್ ಈವನ್ ಆಕ್ಚುಯಲ್ ಲೈಫ್, ಇಟ್ಸ್ ಎ ಚೇಂಜ್, ಇಟ್ಸ್ ಎ ಚೇಂಜಿಂಗ್ ಫೇಸ್ ಐ ವುಡ್ ಸೇ. ಯಾಕೆಂದ್ರೆ ನಾವು ವೃತ್ತಿನಲ್ಲಿ ಇರೋವರೆಗೂ ಎಷ್ಟೊಂದು ಮನುಷ್ಯಂಗೆ ತರ ಇದು ಇರುತ್ತೆ, ಆಕಾಂಕ್ಷೆಗಳು ಏನೋ ಮಾಡಬೇಕು ಅಂತಿರುತ್ತೆ. ವೃತ್ತಿಯಲ್ಲಿ ಇರೋವರೆಗೂ ಅದು ಹೆಂಕಸಿಗಂತೂ ಅದು ಬಿಟ್ಟು ಬೇರೆ ಯೋಚನೆ ಮಾಡೋಕ್ಕೆ ಇದಿರಲ್ಲ. ನನಗೆ ಅದು, ನಾ ಹೇಳಿದ್ನಲ್ಲ, ನಂಗೆ ತುಂಬ ಪ್ಯಾಷನ್ನೂ ಇತ್ತು. ಸೊ ಯಾವಾಗಲೂ ಬುಕ್ ಬರೆಯೋದು, ಯಾವಾಗಲೂ ರಿಸರ್ಚ್ ಮಾಡೋದು, ಅದು ಎಲ್ಲ ಆಯಿತು. ಬಟ್ ಬೇರೆ ಆಸೆಗಳು ತುಂಬಾ ಇತ್ತು, ನನಗೆ ವಿಪರೀತ ಇತ್ತು. ಸೊ ಒಂದು ಒಂದು ಅಂದರೆ ಸಣ್ಣ ಉದಾಹರಣೆಗೆ, ನನಗೆ ಭಗವದ್ಗೀತೆ ಫುಲ್ಲು ಕಲಿಬೇಕು ಕರೆಕ್ಟಾಗಿ ಉಚ್ಚಾರಣೆ ಅಂತಿತ್ತು. ಆಮೇಲೆ ಶಂಕರಾಚಾರ್ಯರದು ಎಷ್ಟೊಂದು ಶ್ಲೋಕಗಳು ಹಂಗೆ ಹೇಳ್ತಿದ್ವಿ, ಬಟ್ ಇನ್ನೊಂದು ಸ್ವಲ್ಪ ಡೀಪಾಗಿ ಕಲಿಬೇಕು ಅಂತಿತ್ತು. ವೇದ ಪಾಠಗಳು ಕೆಲವುದು ಅಟ್ಲೀಸ್ಟ್ ಒಂದು ಸ್ವಲ್ಪ ಬೇಸಿಕ್ಸು, ಅದು ಅಷ್ಟಾದರೂ ಚೆನ್ನಾಗಿ ಉಚ್ಚಾರಣೆ ಮಾಡು, ಈ ಥರದ್ದೆಲ್ಲ ಇತ್ತು. ಯಾವುದಕ್ಕೂ ವೃತ್ತಿಲಿರೋವರೆಗೂ ಟೈಮ್ ಇರಲಿಲ್ಲ, ಸುಮ್ಮನೆ ಏನೋ ಹಾಕೊಳ್ಳೋದು ಕೇಳಿಸ್ಕೊಳ್ಳೋದು ಅದು ಹಾಗೆ ಇತ್ತು. ಸೊ ನನಗೆ 58 ವರ್ಷ ಆದಾಗ ಅಂದ್ಕೊಂಡೆ ಇನ್ನೂ ಕೆಲಸ ಮಾಡ್ಬೋದಾಗಿತ್ತು. ನಂದು RV ಕಾಲೇಜಲ್ಲಿ ನಾನು ರಿಟೈರ್ ಆಗಿದ್ದು, ಅಲ್ಲಿ 65 ವರ್ಗೂ ವರ್ಕ್ ಮಾಡ್ಬೋದು. ಮಾಡ್ತೀರಿ 65ರಲ್ಲಿ ಸ್ವಲ್ಪ ಎಷ್ಟಾದರೂ ಬ್ರೈನ್ ಪವರ್ ಎಲ್ಲ ಕಮ್ಮಿ ಆಗುತ್ತಲ್ಲ, ಬೇಡ ಇವಾಗಲೇ ಇದು ಮಾಡಿ ಬೇರೆದು ಮಾಡೋಣ ಅಂತ. ಸೊ ಆ ಥರ ನಿವೃತ್ತಿ ಅಂದರೆ ವೃತ್ತಿ ಚೇಂಜ್ ಆಯಿತು.
1: ಹೌದು,
0: ಈಗಲೂ ನಂದು ಎಲ್ಲ ಇಂಜಿನಿಯರಿಂಗ್ನಲ್ಲಿ ಇದ್ದೀನಿ ನಾನು. ಐ ಆಮ್ ಅ ಫ್ರೀಲ್ಯಾನ್ಸ್ ಕನ್ಸಲ್ಟೆಂಟ್ ಟು TCS. ಸೊ ಅದು ನಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಮಾಡ್ತೀನಿ, ಬಟ್ ಬೇರೆ ಹಲವಾರು ಇದಿದೆ. ಬಟ್ ಒಂದು ಕಾಮನ್ ಎಲ್ಲದಕ್ಕೂ ಏನಂದರೆ ಎಲ್ಲದರಲ್ಲೂ ನಾನು ಶಿಕ್ಷಕಿಯಾಗೇ ಇರೋದು. ಐ ಆಮ್ ಅ ಟೀಚರ್.
1: ಓಕೆ,
0: ಏನು ನನಗೆ ಕಲ್ತರು, ನನಗೆ ಐ ಫೀಲ್ ನಾಲೆಜ್ ಇಸ್ ಯೂಸ್ಲೆಸ್ ಇಫ್ ಯು ಡೋಂಟ್ ಶೇರ್. ಅದೇ ನನಗೆ ಇದ್ದು, ನನಗೆ ಒಬ್ಳಿಗೆ ಇಟ್ಕೊಂಡು ಅದೇನು ಇಲ್ಲ. ಸೊ ನನಗೆ ಏನಾದರೂ ಕಲ್ತ ತಕ್ಷಣ ನೆಕ್ಸ್ಟ್ ನಾನು ಹುಡುಕೋದು ಇದನ್ನು ಯಾರಿಗೆ ಹೇಳ್ಕೊಡ್ಲಿ ಅಂತ. ಸೊ
1: ನಾವು ಇವಾಗ ಏನು ಪಶ್ಚಾತ್ತಾಪ ಪಡ್ಕೋತಿದ್ದೀವಿ, ನಮ್ಮ ಅಜ್ಜಿ ಗೊತ್ತಿರೋ ರೆಸೈಪ್ಸ್ ಎಲ್ಲ ನಾವು ತಿಳ್ಕೊಂಡಿಲ್ವಲ್ಲ, ಅವ್ರ ಜೊತೆ ಹೊರಟು ಹೋಯ್ತಲ್ಲ ಅದು ಅಂತ ನಾವು ಬೇಜಾರು ಮಾಡ್ಕೊಂಡು ಕಾಲ ಇದು.
0: ಹೌದು.
1: ಓಕೆ, ಈಗ ಸೈಂಟಿಸ್ಟ್ ಆಗಿ ನೀವು ಆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋರು, ಯೋಗ ಮತ್ತೆ ಆಕ್ಯುಪ್ರೆಷರ್ ಕಡೆ ನಿಮ್ಮ ಆಸಕ್ತಿ ಹೇಗೆ ಬೆಳೀತು?
0: ಯೋಗ ನಾನು ತುಂಬಾ ವರ್ಷದಿಂದ ವಿಶಾಖಪಟ್ಟಣದಿಂದಾನು ಯೋಗ ನನಗೆ ಇದಿತ್ತು, ಮಾಡ್ತಾ ಇದ್ದೆ. ಯಾಕೆಂದ್ರೆ ನನಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಆಸ್ತಮಾ ಇತ್ತು, ಆಮೇಲೆ ವಿಶಾಖಪಟ್ಟಣಂ ಸೀ ವೆದರ್ ಅಲ್ಲ. ಸೊ ನಂಗೆ ಅವಾಗ 3-4 ವರ್ಷ ತುಂಬಾ ಒದ್ದಾಡ್ಬಿಟ್ಟೆ ನಾನು, ಆಸ್ತಮಾ ಅದು ಎಲ್ಲ ಆಗಿ ಎಲ್ಲ ಇತ್ತು. ಅವಾಗ ಯೋಗ ನಾನು ಶುರು ಮಾಡಿಕೊಂಡೆ. ಆಮೇಲೆ ನಾನು ಅಲ್ಲಿ ವೈಜಾಗ್ನಲ್ಲಿ, ಆಂಧ್ರ ಯೂನಿವರ್ಸಿಟಿನಲ್ಲಿ ಇದ್ದನಲ್ಲ, ಅಲ್ಲಿ ಒಬ್ರು ಪ್ರೊಫೆಸರು ಹೋಮಿಯೋಪತಿ ತುಂಬಾ ಪ್ರಚಾರ ಮಾಡೋರು. ಸೊ ಅವರು ಶಿಷ್ಯಂದ್ರು ಒಬ್ರ ಹತ್ರ, ನಾನು ಹೋಮಿಯೋಪತಿ ಮೆಡಿಸನ್ಸೇ ತಗೋತಾ ಇದ್ದಿದ್ದೆ, ಅಲೋಪತಿಗೆ ನಾನು ತಗೋತಾನೆ ಇರಲಿಲ್ಲ. ಅವ್ರು ಬರೀ ಫ್ರೀ ಸರ್ವಿಸ್ ಮಾಡೋರು, ಅವರು ದಿನಕ್ಕೆ 100 ಜನಕ್ಕೆ ಫ್ರೀ ಆಗಿ ಕೊಡೋರು. ಸೊ ವಾಲಂಟಿಯರ್ಸ್ ಕರೆಯೋರು. ಸೊ ನಾನು ಹೋಗ್ಬಿಟ್ಟು ಅವ್ರ ಹತ್ರ ವಾಲಂಟಿಯರ್ ಮಾಡಿ ಮಾಡಿ ಕೇಸ್ ಹಿಸ್ಟ್ರಿ ಬರೆಯೋದು ಅದು ಎಲ್ಲ ಮಾಡಿ ಈ ಮೆಡಿಕಲ್ ಫೀಲ್ಡಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಬಟ್ ಅದೇ ಹೇಳಿದ್ನಲ್ಲ,
1: ಇಂಜಿನಿಯರ್ ಟರ್ನ್,
0: ಅದು ಹಂಗೆ ಅದು ಎಲ್ಲೋ ಬ್ಯಾಕ್ಗ್ರೌಂಡ್ ಅಲ್ಲಿ ಇತ್ತು, ಅದಕ್ಕೆ ಟೈಮ್ ಇಲ್ಲ. ಅಲ್ಲಿ ವಾಲಂಟ್ರಿ ಮಾತ್ರ ಮಾಡ್ತಿದ್ದೆ, 6 ವರ್ಷ ಮಾಡಿದೆ. ಬೆಂಗಳೂರಿಗೆ ಬಂದ್ಮೇಲೆ ಅದೇನು ಅಷ್ಟು ಸ್ಕೋಪ್ ಇರಲಿಲ್ಲ. ಅಕ್ಯುಪ್ರೆಷರ್ ಅನ್ನೋದು ನನ್ನ ಕಸಿನ್ ಪ್ರೊಫೆಸರ್ ರವೀಂದ್ರ ಅಂತ ಇದ್ದಾರೆ ಇಲ್ಲಿ ಕತ್ತರಗುಪ್ಪೆಯಲ್ಲಿ, ಅವರು ಶುರು ಮಾಡಿದ್ರು ಅಂತ ನಾನು ಕೇಳಿದ್ದೆ. ಆಮೇಲೆ ಒಂದು ಸತಿ ನನ್ನ ಸ್ನೇಹಿತೆಗೆ ಮಂಡಿ ನೋವು ವಿಪರೀತ ಬಂತು, ಅವಾಗ ಡಾಕ್ಟರು ಏನೇನೋ ಹೇಳಿದ್ರು, ಆರ್ಥೋ ಹತ್ರ ನಾನೇ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಹೇಳಿದೆ, ಇದು ಟ್ರೈ ಮಾಡು ಅಕ್ಯುಪ್ರೆಷರು, ನೋಡೋಣ ಸುಮ್ಮನೆ ಯಾಕೆ ಆಪರೇಷನ್ ಮಾಡಿಸ್ಕೊಳ್ಳೋದು ಅಂತ. ಅದು ಅವಳಿಗೆ 3 ತಿಂಗಳಲ್ಲಿ ಗುಣ ಆಯಿತು. ನನ್ನ ಕಸಿನ್ ಪಾಪ ಅವರು ನನಗೆ ಹೇಳ್ತಾನೆ ಇದ್ರು, ಉಮಾ ನಿನ್ಗೆ ಬುದ್ಧಿ ಇದೆ, ಓದು, ಅದೇ ಒಂದು ಸರ್ಟಿಫಿಕೇಶನ್ ಕೋರ್ಸ್ ಇತ್ತು, ಮಾಡು ಮಾಡು ಅಂತ ನಾನು ಹಂಗೆ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದೆ.
1: ರಿಟೈರ್ ಆದ್ಮೇಲೂ ಓದು ಅಂತ ಹೇಳೋ,
0: ಇದು ರಿಟೈರ್ಮೆಂಟ್ ಮುಂಚೆನೆ, ಕೆಲ್ಸದಲ್ಲಿ ಇದ್ದಾಗ್ಲೇನೆ. ಸೊ ಅವಳಿಗೆ ಯಾವಾಗ ವಾಸಿ ಆಯ್ತೋ ನಂಗೆ ತುಂಬಾ ಐ ಗಾಟ್ ಇಂಟ್ರೆಸ್ಟೆಡ್. ಅದು ಮೇ ಬಿ 2016 ಅಲ್ಲಿ. ಸೊ ಅದೊಂದು ಸಿಕ್ಸ್ ಸೆಮಿಸ್ಟರ್

0: ಕೋರ್ಸ್. ಅದು ಒಂದು
1: ಇನ್ಸ್ಟಿಟ್ಯೂಟ್
0: ಅಕ್ಯುಪ್ರೆಷರ್ದು ಒಂದು ಇನ್ಸ್ಟಿಟ್ಯೂಟ್ ಪ್ರಯಾಗ್ರಾಜ್ ಅಲ್ಲಿದೆ. ಅವ್ರು ಕಂಡಕ್ಟ್ ಮಾಡಿ ಎಕ್ಸಾಮ್ಸ್ ಮಾಡ್ತಾರೆ, ಪ್ರಾಪರ್ ಎಕ್ಸಾಮಿನೇಷನ್ ಅಂದ್ರೆ ನಾವು ಅಸೈನ್ಮೆಂಟ್ ಬರೆದು ವೈವಾ ಫುಲ್ಲು ಎಲ್ಲ ಪ್ರಾಪರ್ ಆಗಿ. ಸೊ ಅದು ತಿಳ್ಕೊಂಡು ತುಂಬ ಇದಿತ್ತು. ಅದೇನಂದ್ರೆ ನಂಗೆ ಫುಲ್ಲು ಅದ್ರ ಮೇಲೆ ಫುಲ್ಲು ಅಷ್ಟು ಡೀಪ್ ಆಗಿ ನನ್ನ ಕಸಿನ್ ಮಾಡೋ ಅಷ್ಟು ನನ್ಗೆ ಇವಾಗ ನಂಗೆ ಮಾಡೋಕ್ಕಾಗಲ್ಲ. ಬಟ್ ಏನಂದ್ರೆ ನಾರ್ಮಲ್ ಏಲ್ಮೆಂಟ್ಸು ಜನಗಳಿಗೆ ಎಲ್ಲಾನು ಔಷಧಿ ಇಲ್ಲದೆ ವಿ ಕ್ಯಾನ್ ಕ್ಯೂರ್ ಮೆನಿ ಮೆನಿ ಥಿಂಗ್ಸ್.
1: ಓಕೆ, ಈಗ ಮಹಿಳೆಯರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸಲು ನಿಮ್ಮ ಆಕ್ಟಿವಿಟೀಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ?
0: ನಂದು ಒಂದು ಆರೋಗ್ಯ ಚಕ್ರ ಅಂತ ಒಂದು ಗ್ರೂಪ್ ಇದೆ. ನಾನು ಒಂದು ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡಿದೆ. ನಾನು ಅದ್ರಲ್ಲಿ ಸುಮಾರು ಅಷ್ಟು ಜನ 800 ಜನ ಇದ್ದಾರೆ ಆ ಗ್ರೂಪಲ್ಲಿ, ಆಲ್ಮೋಸ್ಟ್ ಒಂದು 650 ಜನ 700 ಜನ ಹೆಂಗಸರೆ. ಸೊ ನಾನು ಅದರಲ್ಲಿ ಅವ್ರಿಗೆ ರೆಗ್ಯುಲರ್ ಆಗಿ ಅವ್ರಿಗೆ ಅವ್ರ ಮಕ್ಕಳಿಗೆ ಅಥವಾ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾರ್ಮಲ್ ಏಲ್ಮೆಂಟ್ಸ್ ಲೈಕ್ ಕಾನ್ಸ್ಟಿಪೇಷನ್, ಮೋಷನ್ಸ್, ತಲೆನೋವು ಆ ಥರದ್ದೆಲ್ಲನೂ ಹೆಂಗೆ ಟ್ರೀಟ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ರೆಗ್ಯುಲರ್. ನಾನೆಲ್ಲ ಆಲ್ ಐ ಕಂಡಕ್ಟ್ ಫ್ರೀ ಸೆಷನ್ಸ್. ಆಮೇಲೆ ಏನಾದರೂ ಪ್ರಾಬ್ಲಮ್ ಬಂದರೆ ಫಸ್ಟ್ ಇವಾಗ ಏನಂದರೆ ಡಾಕ್ಟರ್ ಹತ್ರ ಹೋದರೆ ಡಾಕ್ಟರು ನಮಗೆ ಡೌಟ್ ಏನು ಬರುತ್ತೆ ಅಂದರೆ ಅವ್ರು ನಿಜ ಹೇಳ್ತಾ ಇದ್ದಾರೆ ಅಥವಾ ಸುಮ್ಮನೆ ಏನೇನೋ ಹೇಳ್ತಾ ಇದ್ದಾರೆ ಅನ್ನೋದು ಭಯ ಎಲ್ಲರಿಗೂ ಬರುತ್ತೆ. ಯಾಕಂದರೆ ಓದ್ತಾನೆ ಇರ್ತೀವಲ್ಲ. ಆಮೇಲೆ ನಿಂಗೆ ಇವಾಗ ಒಂದು ಆಪರೇಷನ್ ಮಾಡಿಸ್ಕೊ ಅಂದರೆ ನನಗೆ ಆ್ಯಸ್ ಅ ಲೇ ಮ್ಯಾನ್ ಮಾಡಿಸ್ಕೋಬೇಕೋ ಬೇಡವೋ ಗೊತ್ತಿಲ್ಲ. ಅವರು ನಿಂಗೆ ಏನೋ ಕೊಲೊನೋಸ್ಕೋಪ್ ಇದೆ, ದೇರ್ ಇಸ್ ಸಮ್ ಪ್ರಾಬ್ಲಮ್ ವಿತ್ ಯುವರ್ ಲಿವರ್ ಅಂದರೆ ನಮ್ಗೆ ಅದು ಹೆಂಗೆ ಅಂತ ಗೊತ್ತಿಲ್ಲ. ಸೊ ಹೆಂಗೆ ನೀವು ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಬಾಡಿನ ಅದು ಆ ಥರದ್ದೆಲ್ಲ ಅವ್ರಿಗೆ ಹೇಳ್ಕೊಟ್ಟು ಎಲ್ಲ ಮಾಡ್ತೀನಿ. ಆಮೇಲೆ ಆಂಗ್ಸೈಟಿ ಮೇಲೆ ಐ ಕಂಡಕ್ಟ್ ಸಮ್ ಪ್ರೋಗ್ರಾಮ್ಸ್. ಸೊ ಐ ಆಕ್ಟ್ ಆಸ್ ಅ ಕೌನ್ಸಿಲರ್ ಟು ವಿಮೆನ್. ಏನೋ ಫೋನ್ ಮಾಡ್ತಾರೆ, ಒಂದೊಂದ್ಸತಿ ಮಾತಾಡ್ತಾರೆ ಒನ್ ಆನ್ ಒನ್, ಆ ಥರದ್ದು ಎಲ್ಲ ನಡೆಯುತ್ತೆ.
1: ಓಕೆ, ಮಹಿಳೆಯರು ನಿಮ್ಮ ಅವರ ಜೀವನದಲ್ಲಿ ಲೈಕ್ ಬ್ಯಾಲೆನ್ಸ್ಡ್ ಲೈಫ್ ಲೀಡ್ ಮಾಡಬೇಕು ಅಂದರೆ ನೀವೇನಾದರೂ ಸಲಹೆ ನೀಡ್ತೀರಾ?
0: ಹೌದು, ಖಂಡಿತವಾಗ್ಲೂ ಸಲಹೆ. ನನ್ನ ಸಲಹೆ ಏನು ಅಂದರೆ ಮಹಿಳೆಯರು ಸಾಮಾನ್ಯ ತಪ್ಪು ಮಾಡೋದು ಏನು ಅಂದರೆ ನಮಗೆ ಎಲ್ಲವನ್ನು ನಮ್ಗೆ ಎಷ್ಟು ವಿ ವಾಂಟ್ ಟು ಬಿ ದ ಬೆಸ್ಟ್ ಅಂತ, ಅದು ಆಗೋದಿಲ್ಲ.
1: ಇವನ್ ಮಲ್ಟಿಟಾಸ್ಕಿಂಗ್ ಆಲ್ಸೋ,
0: ಮಲ್ಟಿಟಾಸ್ಕಿಂಗ್ ಮಾಡಬಹುದು, ಆದರೆ ಅಂದರೆ ಎಲ್ಲ ಇವಾಗ ನಾನು ಒಂದು ತಾಯಿ ಆದರೆ ನಾನು ಐ ಶುಡ್ ಬಿ ದ ಬೆಸ್ಟ್ ಮದರ್, ಐ ಶುಡ್ ಬಿ ದ ಬೆಸ್ಟ್ ವೈಫ್, ಐ ಶುಡ್ ಬಿ ದ ಬೆಸ್ಟ್. ಇದು ಅದು ಇವಾಗ ವೃತ್ತಿಯಲ್ಲಿರೋ ಹೆಂಗಸರಿಗೆ ಅದು ತುಂಬಾ ಕಷ್ಟ. ಸೊ ಸಾಮಾನ್ಯ ಏನಾಗುತ್ತೆ, ನಾನು ಅದೇ ಇವಾಗ ಕೌನ್ಸಿಲಿಂಗು ಮಾಡ್ತೀನಲ್ಲ, ವಿಮೆನ್ ಸಫರ್ ಫ್ರಮ್ ಗಿಲ್ಟ್.
1: ಎಕ್ಸಾಕ್ಟ್ಲಿ.
0: ಇವಾಗ ಒಂದ್ ಮಗುಗೆ ಒಂದ್ ಜ್ವರ ಬಂದಿದೆ ಅಂದ್ರೆ ಮನೇಲಿ ಬಿಟ್ಟು ಬಂದ್ರೆ ಅಯ್ಯೋ ಬಿಟ್ಟು ಬಂದಲ್ಲ ಅಂತ ಒಂದು ಗಿಲ್ಟ್. ನಾನು ಹೇಳೋದು ಅದಿರಬಾರ್ದು. ಓಕೆ, ಇವಾಗ ಗಂಡು ಅಪ್ಪ ಹೆಂಗೆ ಮಗುನ ಬಿಟ್ಟು ಹೋಗ್ತಾನೋ ತಾಯಿನೂ ಹಂಗೆ ಬಿಟ್ಟು ಹೋಗ್ತಾಳೆ. ನಾವೇನು ಹಂಗೆ ಬಿಟ್ಟು ಬರಲ್ವಲ್ಲ, ಏನೋ ಅರೇಂಜ್ಮೆಂಟ್ ಮಾಡಿರ್ತೀವಿ,
1: ಹೌದು
0: ಇಲ್ಲ, ಯಾರನ್ನೋ ನೋಡ್ಕೊಳಕ್ ಹೇಳಿರ್ತೀವಿ ಅಥವಾ ಎಲ್ಲೋ ಬಿಟ್ಟಿರ್ತೀವಿ. ಅದು ಆ ಗಿಲ್ಟ್ ನ ಹೆಂಗಸರಿಗೆ ಇರಬಾರ್ದು. ಅದೇನು ನನ್ನ ಅದೃಷ್ಟಕ್ಕೆ ನಂಗೆ ಯಾವತ್ತೂ ಇಲ್ಲ. ಯಾಕಂದ್ರೆ ಖಂಡಿತ ನಾನು ಇವಾಗ 12 ಪುಸ್ತಕ ಬರ್ದೆ ಅಂದ್ರೆ ಎಸ್ ಐ ಸ್ಯಾಕ್ರಿಫೈಸ್ ಲಾಟ್ ಆಫ್ ಮೈ ಫ್ಯಾಮಿಲಿ ಟೈಮ್. ನನ್ನ ಮಕ್ಳ ಜೊತೆ ನಾನು ಅದು ಆ ಟೈಮ್ನ ಇರ್ಬೋದಾಗಿತ್ತು, ನನ್ನ ಮಕ್ಳು ಅನ್ಸ್ಬೋದು. ಬಟ್ ಇವಾಗ್ಲೂ ನನ್ನ ಮಕ್ಳಿಗೆ ಹೇಳ್ತೀನಿ, ನಿಮ್ಗೆ ಅನ್ಸಿದ್ರು ನನಗೆ ಗಿಲ್ಟಿ ಇಲ್ಲ. ಯಾಕೆಂದ್ರೆ ನಾನು ಹೇಳಿದ್ನಲ್ಲ, ಅದು ನಮ್ಮ ವ್ಯಕ್ತಿತ್ವ ಅಂತ ಒಂದಿರುತ್ತಲ್ಲ. ಸೊ ಹೆಣ್ಣಿಗೆ ಬರೀ ತಾಯಿ ಆಗಿರೋದು ಹೆಂಡತಿ ಆಗಿರೋದು ಅದು ಒಂದೇ ವ್ಯಕ್ತಿತ್ವ ಅಲ್ವಲ್ಲ, ಬೇರೆ ಒಂದು ಮನುಷ್ಯಳಾಗಿ ಒಂದು ವ್ಯಕ್ತಿತ್ವ ಅಂತಿರುತ್ತಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವೋ ಅದಕ್ಕೆ ಗಿಲ್ಟ್ ಅಂತೂ ಇರಬಾರ್ದು. ಅಥವಾ ಅಪ್ಪ ಅಮ್ಮನ ನೋಡ್ಕೋಬೇಕು ಅಂದ್ರೆ ಇವಾಗ ಎಷ್ಟೊಂದು ಜನ ಓಕೆ ಕೇರ್ ಟೇಕರ್ ನ ಇಟ್ಟರೆ ಅಲ್ಲಿ ಗಿಲ್ಟ್ ಬರುತ್ತೆ, ಅಯ್ಯೋ ನಾನು ನೋಡ್ಕೋಬೇಕಾ, ನಾನು ಕೆಲಸ ಬಿಟ್ಟವ್ರನ್ನ ನೋಡ್ಕೋ. ಬೇಡ, ಖಂಡಿತ ಬೇಡ, ನೋಡ್ಕೊಳ್ಳೋದ್ರಲ್ಲಿನೆ ಥರಾವರಿ ತರ ಇರುತ್ತೆ. ಸೊ ಗಿಲ್ಟ್ ಇರಬಾರ್ದು, ಅದೇ ನಂದು ಪ್ರೈಮರಿ ಮೆಸೇಜ್ ಫಾರ್ ವಿಮೆನ್.
1: ಓಕೆ, ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ನಿಮ್ಮನ್ನು ನೋಡಿ ಹೇಳಬೇಕು ಮೇಡಮ್. ಸೊ ಯು ಆರ್ ಅನ್ ಇನ್ಸ್ಪಿರೇಷನ್ ಟು ಆಲ್ ವಿಮೆನ್ ಔಟ್. ಸೊ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ನಿಮಗೂ ಧನ್ಯವಾದಗಳು, ನನ್ನ ಕರೆದಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್.

0: ಇದು ಇಂದಿನ ವನಿತಾ ವಿಹಾರ. ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ ಡಾಕ್ಟರ್ ಉಮಾ ಕೇರಾವ್ ಅವರೊಂದಿಗಿನ ಸಂದರ್ಶನ ಮೂಡಿ ಬಂತು. ಇವರೊಂದಿಗೆ ಇದ್ದವರು ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಕೆಲವು ಪ್ರಕಟಣೆಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
0: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
3: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
5: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
3: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
5: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
4: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
6: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾಳೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ

0: ಅಮ್ಮ
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
0: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ ನಿಂಗೂ ಬಂತಾ?
0: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
4: ಏನಾಗಲಿ ಮುಂದೆ ಸಾಗುನಿ,
5: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
6: ನಮ್ಮದಲ್ಲತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
5: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
6: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
7: ಆಕಾಶವಾಣಿ ಬೆಂಗಳೂರು, ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
8: ಆಕಾಶವಾಣಿ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಈ ವಿಷಯದ ಕುರಿತು ಡಾಕ್ಟರ್ ಕೀರ್ತಿ ರಾಜ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
9: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕನ್ಸಲ್ಟೆಂಟ್ ಲ್ಯಾಪ್ರೋಸ್ಕೋಪಿಕ್ ಮತ್ತು ಗ್ಯಾಸ್ಟ್ರೋ ಸರ್ಜನ್ ಆಗಿರುವಂತಹ ಡಾಕ್ಟರ್ ಕೀರ್ತಿರಾಜ್ ಅವರು. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ.
10: ನಮಸ್ತೆ.
9: ಮೊದಲನೇದಾಗಿ ಈ ಲ್ಯಾಪ್ರೋಸ್ಕೋಪಿ ಅಂತ ಹೇಳಿದ್ರೆ ಏನಿದು?
10: ಈ ಲ್ಯಾಪ್ರೋಸ್ಕೋಪಿ ಅಂದ್ರೆ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಂತ ಹೇಳ್ತೇವೆ, ಅಥವಾ

0: ಮಿನಿಮಲ್ ಆಕ್ಸೆಸ್ ಟೆಕ್ನಿಕ್ ಅಂತ ಹೇಳ್ತೇವೆ. ನಾವು ಈ ಟೆಕ್ನಿಕ್ ಅಲ್ಲಿ ಚಿಕ್ಕ ಚಿಕ್ಕ ತೂತುಗಳನ್ನ ಮಾಡ್ತೀವಿ, ಅದು ಹೊಟ್ಟೆಯಲ್ಲಿ ಇರಬಹುದು ಅಥವಾ ಯಾವ ಆರ್ಗನ್ ಮೇಲೆ ನಾವು ಆಪರೇಟ್ ಮಾಡ್ತೀವೋ ಆ ಆರ್ಗನ್ಗೆ ಇರಬಹುದು. ಮೇನ್ಲಿ ನಾವು ಹೊಟ್ಟೆ ಮೇಲೆ ಆಪರೇಷನ್ ಮಾಡುವಂತದಕ್ಕೆ ಕೀ ಹೋಲ್ ಟೆಕ್ನಿಕ್ ಅಲ್ಲಿ ಮಾಡುವಂತದಕ್ಕೆ ಲ್ಯಾಪ್ರೋಸ್ಕೋಪಿ ಅಂತ ಅಂತೇವೆ. ಕ್ಯಾಮರಾ ಹಾಕುವಂತದಾಗಿರಬಹುದು, ಒಳಗಡೆ ವಿಜುವಲೈಸೇಷನ್, ನಾವು ಏನ್ ಆರ್ಗನ್ ನೋಡಬೇಕು ಅದನ್ನ ನೋಡಬೇಕು ಅಂತಿದ್ರೆ ಕ್ಯಾಮರಾಗೆ ಒಂದು ತೂತ್ ಬೇಕಾಗತ್ತೆ. ಮತ್ತೆ ನಮ್ಮ ವರ್ಕಿಂಗ್ ಪೋರ್ಟ್ಸ್, ಏನ್ ಇನ್ಸ್ಟ್ರೂಮೆಂಟ್ ಹೋಗಿ ಒಳಗಡೆ ನಾವು ಹೇಗೆ ಕೈಯಲ್ಲಿ ಆಪರೇಷನ್ ಮಾಡ್ತೇವೋ ಅದನ್ನೇ ನಾವು ಇನ್ಸ್ಟ್ರೂಮೆಂಟ್ ಮೂಲಕ ಮಾಡುವಂತದ್ದು ಥ್ರೂ ಅ ಸ್ಮಾಲ್ ಹೋಲ್, 5 mm ನಷ್ಟು ಹೋಲ್ ಮಾಡುವಂತದ್ದು ಅದು ಕೀ ಹೋಲ್ ಸರ್ಜರಿ ಅಥವಾ ಇನ್ ಮೆಡಿಕಲ್ ಟರ್ಮ್ಸ್ ನಾವು ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಹೇಳ್ತೇವೆ.
1: ಡಾಕ್ಟರ್, ಹಾಗಾದ್ರೆ ಇದರಲ್ಲಿ ಕೊಯ್ಯುವಂತದ್ದು ಅಂತ ಏನು ಹೇಳ್ತೇವೆ ನಾವು, ಕತ್ತರಿಯ ಪ್ರಯೋಗ ಇದು ಇರುವುದಿಲ್ವಾ?
0: ಕೊಯ್ಯುವಂತದ್ದು ಇಸ್ ಅ ಟೆಕ್ನಿಕಲ್ ಟರ್ಮ್, ಅದು ಚಿಕ್ಕದಾಗಿ ಮಾಡುವಂತದ್ದು. ಸ್ಮಾಲ್ ಕಟ್ಸ್ ಇರ್ತದೆ, ಈಗ ಕ್ಯಾಮರಾ ಹಾಕ್ಲಿಕ್ಕೆ 1 cm ಅಂದ್ರೆ 10 mm ನಷ್ಟು ಕಟ್ ಮಾಡುವಂತದ್ದು. ಸೊ ಕೊಯ್ಯುವಂತದ್ದು ಇದ್ದೇ ಇರ್ತದೆ, ಅದಿಲ್ಲಿ ಹೋಗಲ್ಲ. ಹೇಗೆ ನಾವು ಓಪನ್ ಸರ್ಜರಿಯಲ್ಲಿ ದೊಡ್ಡದಾಗಿ ಕೊಯ್ತೇವೋ ಆ ತರದನ್ನು ಏನಿರುವುದಿಲ್ಲ. ಸೊ ಈಗ ದೊಡ್ಡದಾಗಿ ಕೊಯ್ದಾಗ ಮೇಲಿಂದ ಈಗ ಎದೆಯಿಂದ ಕೆಳಗಡೆವರೆಗೆ ಕೊಯ್ಯುವಂತದ್ದು ದೊಡ್ಡ ಕೊಯ್ಯುವಂಥದ್ದು, ದಟ್ ಈಸ್ ಓಪನ್ ಟೆಕ್ನಿಕ್. ಸೊ ಈಗ ಆ ತರದೆಲ್ಲ ಏನ್ ಬೇಕಾಗದು ಬರುವುದಿಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ. ಲ್ಯಾಪ್ರೋಸ್ಕೋಪಿಯಲ್ಲಿ ನಾವು ಎಲ್ಲೇ ಈಗ ಹೊಟ್ಟೆಯಲ್ಲಿ ಮೇಲ್ಭಾಗ ಹೊಟ್ಟೆ ಇರಬಹುದು ಅಥವಾ ಅಡಿಭಾಗ ಹೊಟ್ಟೆ ಇರಬಹುದು, ಎಲ್ಲಿ ಬೇಕಾದ್ರೂ ನಾವು ಚಿಕ್ಕ ಚಿಕ್ಕ ತೂತಲ್ಲೇ ಆಕ್ಸೆಸ್ ಮಾಡಬಹುದು. ಎಷ್ಟೇ ದೊಡ್ಡದಿದ್ರು ಈಗ ದೊಡ್ಡ ಜಠರ ತೆಗೆಯುವಂಥದ್ದು ಅಥವಾ ಕರುಳನ್ನೇ ತೆಗೆಯುವಂಥದ್ದು, ಕೊಲೋನ್ ಅಂತ ಹೇಳುವಂಥದ್ದು, ಈಗ ಕ್ಯಾನ್ಸರಿಗೆ ಮಾಡ್ತೇವೆ ಕೊಲೋನ್ ಕ್ಯಾನ್ಸರಿಗೆ ಆಪರೇಷನ್ ಮಾಡುವಂಥದ್ದು, ಎಷ್ಟೇ ದೊಡ್ಡ ಆಪರೇಷನ್ ಇದ್ರೂ ಕ್ಯಾಮರಾದಲ್ಲೇ ಮಾಡುವಂಥದ್ದಾಗತ್ತೆ. ಸೊ ಆಕ್ಸೆಸ್ ಇಸ್ ಅ ನಾಟ್ ಅ ಪ್ರಾಬ್ಲಮ್. ನಾವು ಚಿಕ್ಕದಾಗಿ ತೂತ್ ಇಟ್ಕೊಂಡು ಮಾಡುವಂತದ ಕಾರಣ ಅದನ್ನ ಮಿನಿಮಲ್ ಆಕ್ಸೆಸ್ ಸರ್ಜರಿ ಅಂತ ಹೇಳುವಂತದ್ದು. ಸೊ ಆಕ್ಸೆಸ್ ಇಸ್ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್.
1: ಈಗ ಈ ಒಂದು ಸರ್ಜರಿಯನ್ನ ಎಲ್ಲಾ ಕೇಸಸ್ ಅಲ್ಲೂ ಮಾಡ್ತಾರ ಅಥವಾ ಕೆಲವೊಂದಕ್ಕೆ ಮಾತ್ರ ಇದು ಸೀಮಿತ ಆಗಿರ್ತದ?
0: ಈಗಿನ ಪ್ರೆಸೆಂಟ್ ಗೈಡ್ ಲೈನ್ಸ್ ನೋಡಿದ್ರೆ ಹೊಟ್ಟೆ ಒಳಗಡೆ ಏನು ಸರ್ಜರಿ ಮಾಡಬೇಕು ಅದಕ್ಕೆಲ್ಲ ಅಕ್ಸೆಪ್ಟೆಡ್ ಆಗಿದೆ, ಅನ್ಲೆಸ್ ಹಿಸ್ ಜನರಲ್ ಕಂಡೀಷನ್ ಎಕ್ಸೆಪ್ಟ್ಸ್. ಈಗ ಜನರಲ್ ಕಂಡೀಷನ್, ಅವನು ಜನರಲ್ ಎನೆಸ್ಥೀಶಿಯಾ ತಗೊಳ್ಳುವಂತ ಅವನಿಗೆ ತಾಳುವಂತ ಶಕ್ತಿ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದು ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡುವಾಗ ಒಂದು ರಿಕ್ವೈರ್ಮೆಂಟ್ ಇಸ್ ಜನರಲ್ ಎನೆಸ್ಥೀಶಿಯಾ, ಪೇಷಂಟ್ ಗೆ ಜನರಲ್ ಎನೆಸ್ಥೀಶಿಯಾ ಕೊಡಬೇಕು. ಪೇಷಂಟ್ ತಡ್ಕೊಳ್ತಾನೆ ಅಂತ ಇದ್ರೆ ಡೆಫಿನೆಟ್ಲಿ ಲ್ಯಾಪ್ರೋಸ್ಕೋಪಿ ಇಸ್ ಅ ವೆರಿ ಸೇಫ್.
1: ಅಂದ್ರೆ ಯಾವುದೇ ವಯಸ್ಸಿನವರಿಗೂ ಕೂಡ ಇದನ್ನ ಮಾಡಬಹುದು?
0: ಹೌದು, ಡೆಫಿನೆಟ್ಲಿ ಚಿಕ್ಕ ಮಕ್ಕಳಿಗೂ ಮಾಡ್ತೇವೆ. ಈಗ ಚಿಕ್ಕ ಮಕ್ಕಳಿಗೆ ಹರ್ನಿಯ ಇರಬಹುದು, ಹರ್ನಿಯಗೋಸ್ಕರ ಮಾಡ್ತೇವೆ, ಹೊಟ್ಟೆದ ಏನಾರು ತೊಂದರೆ ಇದ್ದಾಗ ಮಾಡ್ತೇವೆ, ದೊಡ್ಡ ವಯಸ್ಸಿನವರಿಗೂ ಮಾಡ್ತೇವೆ. ಅವರಿಗೆ ಈಗ ಹೇಳಿದಾಗೆ ಕ್ಯಾನ್ಸರ್ ಆಪರೇಷನ್ ಇರಬಹುದು ಅಥವಾ ಹರ್ನಿ ಆಪರೇಷನ್ ಇರಬಹುದು, ಚಿಕ್ಕ ಈವನ್ ಇಫ್ ಇಟ್ ಇಸ್ ಅ ಸ್ಮಾಲ್ ಆಪರೇಷನ್ ಆರ್ ಅ ಮೇಜರ್ ಆಪರೇಷನ್, ಎಲ್ಲ ಲ್ಯಾಪ್ರೋಸ್ಕೋಪಿಯಲ್ಲಿ ಮಾಡಬಹುದು.
1: ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತಾ ಇದ್ದೇವೆ ಅದಕ್ಕೆ ಹೋಲಿಸಿದ್ರೆ ಈ ಲ್ಯಾಪ್ರೋಸ್ಕೋಪಿಯಲ್ಲಿ ಇರುವಂತಹ ಅಡ್ವಾಂಟೇಜಸ್ ಅಂದ್ರೆ ಅನುಕೂಲಗಳು ಏನೆಲ್ಲ ಇದೆ?
0: ತುಂಬಾನೇ ಇದೆ. ಲ್ಯಾಪ್ರೋಸ್ಕೋಪಿ ಇಷ್ಟೊಂದು ಫೇಮಸ್ ಆಗ್ಲಿಕ್ಕೆ ದಿಸ್ ಇಸ್ ಅ ಮೇನ್ ರೀಸನ್. ದ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿ ಬ್ರಿಂಗ್ಸ್ ಇನ್ ಟು ದ ಮೆಡಿಕಲ್ ಸರ್ಜಿಕಲ್ ಫೀಲ್ಡ್ ಅಲ್ವಾ, ಇಟ್ ಇಸ್ ಇಮ್ಮೆನ್ಸ್. ಎಷ್ಟೊಂದು ಹೇಳಿದ್ರೆ ಈಗ ಎವ್ರಿಬಡಿ ವಾಂಟ್ಸ್ ಲ್ಯಾಪ್ರೋಸ್ಕೋಪಿ. ಯಾಕಂತ ಹೇಳಿದ್ರೆ ದ ಅಡ್ವಾಂಟೇಜಸ್ ಈಸ್ ಮೈಲ್ಸ್ ಅಪಾರ್ಟ್. ಫಾರ್ ಎಕ್ಸಾಂಪಲ್, ಸಿಂಪಲ್ ಓಪನ್ ಟೆಕ್ನಿಕ್ ಅಂದ್ರೆ ಅಷ್ಟು ದೊಡ್ಡದಾಗಿ ಓಪನ್ ಮಾಡುವಂತ ಈಗ ನೆಸೆಸಿಟಿನೇ ಇಲ್ಲ. ಚಿಕ್ಕ ಚಿಕ್ಕ ತೂತು 1 cm ಪ್ಲಸ್ ಕಂಪೇರ್ ಟು 10 cm 15 cm ಎಲ್ಲ ಓಪನ್ ಮಾಡುವಂತದ್ದುಂಟು ಹೊಟ್ಟೆಯನ್ನು ಓಪನ್ ಮಾಡುವುದಿದ್ರೆ. ಈಗ ಎಲ್ಲ ಎಷ್ಟು ಚಿಕ್ಕ ಕಟ್ಸ್ ಗಳು. ಸೊ ಅದರಿಂದಾಗಿ ಏನಾಗಿದೆ, ಪೇನ್ ಈಗ ಆಪರೇಷನ್ ಮಾಡಿ ಪೋಸ್ಟ್ ಆಪರೇಟಿವ್ ರಿಕವರಿ ಇದೆಯಲ್ಲ, ಆ ಫೇಸ್ ಅಲ್ಲಿ ಪೇನ್ ಇಸ್ ವೆರಿ ವೆರಿ ಲೆಸ್. ಈಗ ದೊಡ್ಡ ಕಟ್ಟಿದ್ದಾಗ ಅವರಿಗೆ ಮೂವ್ಮೆಂಟ್ ಅಲ್ಲಿ ಎದ್ದು ಕೂತ್ಕೊಳ್ಳಿಕ್ಕೆ, ಬಗ್ಲಿಕ್ಕೆ, ನಡಿಲಿಕ್ಕೆ ಎಲ್ಲ ತುಂಬಾ ಕಷ್ಟ ಓಪನ್ ಸರ್ಜರಿ ಮಾಡಿದಾಗ. ವೆರೆಸ್ ಕಂಪೇರ್ ಟು ಲ್ಯಾಪ್ರೋಸ್ಕೋಪಿ ಕೀ ಹೋಲ್ ಸರ್ಜರಿ ಮಾಡಿದಾಗ ಇಟ್ಸ್ ವೆರಿ ಮಿನಿಮಲ್ ಕಂಪೇರ್ ಟು, ಇಟ್ ಇಸ್ ನೆಗ್ಲಿಜಿಬಲ್ ಅಂತ ಹೇಳಬಹುದು. ಅಷ್ಟು ಕಡಿಮೆ ಇರುತ್ತೆ. ಅವ್ರು ಎಷ್ಟು ಆಕ್ಟಿವ್ ಆಗಿರ್ತಾರೆ ಅಂತ ಹೇಳಿದ್ರೆ ಅವರ ಎನಸ್ಥೀಶಿಯಿಂದ ಹೊರಗಡೆ ಬಂದು ಒಂದ್ಸಲ ಕಾನ್ಶಿಯಸ್ ಆಗಿ ಎಲ್ಲ ಅವರಿಗೆ ಎನ್ವೈರನ್ಮೆಂಟ್ ಅರಿವಾಗತ್ತಲ್ಲ, ಆವಾಗಲೇ ಅವರು ದೇ ಸ್ಟಾರ್ಟ್ ವಾಕಿಂಗ್, ಮೂವಿಂಗ್ ಅರೌಂಡ್, ಅವರಾಗೆ ಟಾಯ್ಲೆಟ್ ಗೆ ಹೋಗಿ ಯೂರಿನ್ ಪಾಸ್ ಮಾಡ್ತಾರೆ. ಸೊ ಅಷ್ಟು ಕಂಫರ್ಟಬಲ್ ಇರುತ್ತೆ. ಸೊ ಮೇನ್ ಥಿಂಗ್ ಇಸ್ ಪೇನ್. ಸೆಕೆಂಡ್ ಥಿಂಗ್ ಇಸ್ ಪೋಸ್ಟ್ ಆಫ್ ರಿಕವರಿ ಅಂತ ಹೇಳ್ತೇವೆ, ಎನ್ಹ್ಯಾನ್ಸ್ಡ್ ರಿಕವರಿ ಹೇಳ್ತೇವೆ ನಾವು. ದಿಸ್ ಇಸ್ ವೆರಿ ಫಾಸ್ಟ್. ಪೇನ್ ಕಮ್ಮಿ ಇದ್ದ ಕಾರಣ ಅವರಿಗೆ ಉಸಿರಾಟ ಕಷ್ಟ ಆಗುದಿಲ್ಲ, ಆರಾಮದಲ್ಲಿ ಅವರು ಉಸಿರಾಡಬಹುದು. ಸೊ ಲಂಗ್ಸ್ ಕಾಂಪ್ಲಿಕೇಶನ್, ಪಲ್ಮನರಿ ಕಾಂಪ್ಲಿಕೇಶನ್ ಏನ್ ಬರುತ್ತೋ, ಎಲ್ಲಿ ನಾವು ಉಸಿರಾಡ್ತಾ ಇಲ್ಲ ಅಂತ ಹೇಳಿದಾಗ ಒಳಗಡೆ ಈ ಕಫ ಎಲ್ಲ ತುಂಬಿಕೊಂಡು ನಿಮೋನಿಯಾ ಆಗುವಂತ ಚಾನ್ಸಸ್ ಎಲ್ಲ ತುಂಬಾ ಕಡಿಮೆ. ಮತ್ತೆ ಒಂಥರ ಫೀಲಿಂಗ್ ಆಫ್ ಸೆಲ್ಫ್ ಹೀಲಿಂಗ್ ತರ ಇರ್ತದೆ ಅವರಿಗೆ, ನಾನು ಎಷ್ಟು ಬೇಗ ಹುಷಾರಾದೆ, ಇಷ್ಟು ದೊಡ್ಡ ಆಪರೇಷನ್ ಆದ್ರೆ ಎಷ್ಟು ಬೇಗ ಹುಷಾರಾಯಿತು, ಇದೆಲ್ಲ ಹೇಳಲಿಕ್ಕೆ ದೊಡ್ಡ ಆಪರೇಷನ್ ಇರಬಹುದು ಬಟ್ ನೋಡಿದ್ರೆ ಅವರು ನಡೀತಾ ಇರ್ತಾರೆ. ಸೊ ಇದೆಲ್ಲ ನೋಡಿದಾಗ ಒಂದು ಅವರಿಗೂ ಒಂಥರ ಖುಷಿ, ಓಹ್ ಆಪರೇಷನ್ ಆಗಿ ನಂಗೇನ್ ಸಫರಿಂಗ್ ಇಲ್ಲ, ನಾನೆಲ್ಲ ಚೆನ್ನಾಗಾಗಿದ್ದೇನೆ ಅಂತ ಅದೊಂದು ಸೆಲ್ಫ್ ಅವೇರ್ನೆಸ್ ಬರುತ್ತೆ ಅವರಿಗೆ, ಒಂಥರ ಸೆಲ್ಫ್ ಕಾನ್ಶಿಯಸ್, ಓ ಚೆನ್ನಾಗಾಗಿದ್ದೇನೆ ಅಂತ ಹೇಳಿ ಅದೊಂದು. ನೆಕ್ಸ್ಟ್ ಇನ್ನೊಂದು ಅಂತ ಹೇಳಿದ್ರೆ ಬೇಗ ಕೆಲಸಕ್ಕೂ ಹೋಗ್ಬೋದು ಅವರು. ಈಗ ಮೊದಲೆಲ್ಲ ಅಪೆಂಡಿಕ್ಸ್ ಆಪರೇಷನ್ ಆದಾಗ, ದೊಡ್ಡ ಓಪನ್ ಅಪೆಂಡಿಸೆಕ್ಟಮಿ ಅಂತ ಮಾಡಿದಾಗ ಅವರು ಒಂದು ವಾರ ಹಾಸ್ಪಿಟಲ್ ಅಲ್ಲೇ ಇರ್ತಿದ್ರು, ಫರ್ಗೆಟ್ ಅಬೌಟ್ ಗೋಯಿಂಗ್ ಟು ದ ವರ್ಕ್. ಇವಾಗ ಎಲ್ಲ 2 days ಹಾಸ್ಪಿಟಲ್ ಸ್ಟೇ, ಮನೇಲಿ ಒಂದ್ 2 ದಿನ 3 ದಿನ ರೆಸ್ಟ್ ಮಾಡಿ, ಒನ್ಸ್ ಈಸ್ ಆಲ್ ಕಂಫರ್ಟಬಲ್ ಹಿ ಗೋಸ್ ಬ್ಯಾಕ್ ಟು ವರ್ಕ್. ಈಗ ಕೆಲವರು ಈಗ ವರ್ಕ್ ಫ್ರಮ್ ಹೋಮ್ ಫೇಮಸ್ ಆದಾಗ ಹಾಸ್ಪಿಟಲ್ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ ವರ್ಕ್ ಫ್ರಮ್ ಹಾಸ್ಪಿಟಲ್ ಅಂತ ಈಗ ಹಾಗೆ. ಸೊ ಆ ಇದು ಅಡ್ವಾಂಟೇಜಸ್ ಆರ್ ವೆರಿ ಸಿಗ್ನಿಫಿಕೆಂಟ್ ಆಸ್ ಕಂಪೇರ್ ಟು ದ ಟ್ರೆಡಿಷನಲ್ ನಮ್ಮ

0: ಮೊದಲಿನ ಓಪನ್ ಟೆಕ್ನಿಕ್ಸ್ ಎಲ್ಲ ನೋಡಿದ್ರೆ. ಅಂಡ್ ದರ್ ಅಡ್ವಾಂಟೇಜಸ್ ಆರ್ ರಿಕ್ವೈರ್ಮೆಂಟ್ಸ್ ಆಫ್ ವೆರಿ ಮಿನಿಮಲ್ ಪೇನ್ ಕಿಲ್ಲರ್ಸ್. ಈಗ ಪೇನ್ ಕಮ್ಮಿ ಇದ್ದ ಕಾರಣ ಅಷ್ಟೊಂದು ಇಂಜೆಕ್ಷನ್ಸ್ ಬೇಕು ಅಂತಿಲ್ಲ. ಚಾನ್ಸಸ್ ಆಫ್ ಇನ್ಫೆಕ್ಷನ್ಸ್ ತುಂಬಾ ಕಮ್ಮಿ. ಈಗ ಅಷ್ಟು ದೊಡ್ಡ ಗಾಯ ಆದಾಗ ಅದು ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಚಿಕ್ಕ ಚಿಕ್ಕ ತೂತಿದ್ದ ಕಾರಣ ಇನ್ಫೆಕ್ಷನ್ ಚಾನ್ಸಸ್ ತುಂಬಾ ಕಡಿಮೆ, ಆದ್ರೂ ಇಟ್ಸ್ ವೆರಿ ಸಿಂಪಲ್ ಟು ಮ್ಯಾನೇಜ್. ಸೊ ಇಷ್ಟೊಂದೆಲ್ಲ ಅಡ್ವಾಂಟೇಜಸ್ ಇದ್ದಾಗ ಎವ್ರಿಬಡಿ ವಾಂಟ್ಸ್, ಇಲ್ಲ ಏನಿದ್ರು ಲ್ಯಾಪ್ರೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಅಂತಲೇ ಹೇಳ್ತಾರೆ. ಸೊ ದಟ್ ಈಸ್ ಒನ್ ವೆರಿ ಸಿಗ್ನಿಫಿಕೆಂಟ್.
1: ಈಗ ಇದು ರೋಗಿಗಳ ಒಂದು ದೃಷ್ಟಿಯಿಂದ ಆಯ್ತು, ವೈದ್ಯರಾಗಿ ನೀವು ಇದನ್ನು ಯಾಕೆ ಪ್ರಿಫರ್ ಮಾಡ್ತೀರಾ?
0: ವೈದ್ಯರಾಗಿ ಯಾಕಂತ ಹೇಳಿದ್ರೆ, ನಮಗೂ ಇಟ್ಸ್ ಅ ವೆರಿ ಈಸಿ ಆಪರೇಷನ್. ನಮಗೆ ಎಲ್ಲ ಈ ಕ್ಯಾಮರಾ ಇದ್ದ ಕಾರಣ ಆರ್ಗನ್ನ ಎಷ್ಟು ಹತ್ತಿರ ಬೇಕಾದ್ರೂ ಹೋಗಿ ನಾವು ನೋಡಬಹುದು. ಸೆಕೆಂಡ್, ನಾವು ಆಪರೇಷನ್ ಮಾಡುವಾಗ ಒಂಥರ ಜೂಮ್ ಕೆಪಬಿಲಿಟೀಸ್ ಇರುತ್ತೆ ಈ ಕ್ಯಾಮರಾಗೆ. ಮತ್ತೆ ಹೈ ಡೆಫಿನೇಷನ್ ಈಗ ಬಂದ ಕಾರಣ ಇಟ್ ಈಸ್ ಸೋ ಕ್ಲಿಯರ್ ಅಂಡ್ ಕ್ರಿಸ್ಪ್ ಅಂತ ಹೇಳಿದ್ರೆ ವಿಡಿಯೋ ಕ್ವಾಲಿಟಿ, ನಮ್ಗೆ ಅದರ ಮೇಲೆ ಇರುವಂತಹ ನರಗಳು, ಅದರ ಮೇಲೆ ಇರುವಂತಹ ರಕ್ತನಾಳಗಳು, ಇಟ್ ಇಸ್ ಸೋ ಕ್ಲಿಯರ್. ಸೊ ನಾವು ಆಪರೇಷನ್ ಮಾಡುವಾಗ ವಿ ಕ್ಯಾನ್ ಕೇರ್ಫುಲಿ ಡೂ ಇಟ್ ಇನ್ ದ ರೈಟ್ ಪ್ಲೇನ್ ಅಂತ ಹೇಳುವಂಥದ್ದು. ಅಂದ್ರೆ ಎಲ್ಲಿ ನಾವು ಆಪರೇಟ್ ಮಾಡಬೇಕು ಅಲ್ಲೇ ಮಾಡಬಹುದು. ಓಪನ್ ಆಪರೇಷನ್ ಮಾಡೋದಿದ್ರೆ ದರ್ ಇಸ್ ಲಾಟ್ ಆಫ್ ಲಿಮಿಟೇಷನ್. ನಾವು ಅಷ್ಟೊಂದು ಹತ್ರ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ. ಅಷ್ಟೊಂದು ಹತ್ರ ಹೋದಾಗ ದರ್ ಇಸ್ ಸೋ ಮಚ್ ಆಫ್ ಚಾನ್ಸ್ ಆಫ್ ಕಂಟಾಮಿನೇಷನ್. ಬೆವರು ಬೀಳುದಿರ್ಬೋದು, ಅಥವಾ ಇದು ನಾವು ಉಸಿರಾಡಿದ ಗಾಳಿ ಒಳಗಡೆ ಹೋಗುವಂತದಿರ್ಬೋದು. ಮತ್ತೆ ಇಟ್ ಇಸ್ ಅ ನ್ಯೂ ಸೆನ್ಸ್. ಈಗ ಇದರಲ್ಲಿ ಇರುವಂತಹ ಆ ಹೈಟೆಕ್ ಹೈ ಡೆಫಿನೇಷನ್, ಈಗ 3D ಬಂದಿದೆ, ಏನೆಲ್ಲ ಈ ವಿಜುವಲ್ ಇದರಲ್ಲಿ ಆಸ್ಪೆಕ್ಟ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬಂದಿದೆಲ್ಲ, 4K ಕ್ಯಾಮರಾಸ್ ಬಂದಿದೆ. ಸೊ ದೇ ಗಿವ್ ವೆರಿ ಗುಡ್, ವೆರಿ ಹೈ ಡೆಫಿನೇಷನ್ ವಿಜುವಲ್ ಒಂಥರ ಔಟ್ಪುಟ್ ಕೊಡ್ತದೆ. ಈಗ ನಾವು ಒಳಗಡೆ ಹೋಗಿ ಒಂದು ಆರ್ಗನ್ ನ ಫುಲ್ ಡಿಫೈನ್ ಮಾಡಬೇಕು ಅಂತಿದ್ರೆ, ಅರ್ಥ ಮಾಡಬೇಕು ಅಂತಿದ್ರೆ, ಇಟ್ಸ್ ಆಲ್ ಅನ್ ವಿಜುವಲ್ ಔಟ್ಪುಟ್ ಅಲ್ವಾ. ಸೊ ಹೇಗೆ ಕಾಣಿಸ್ತದೋ ಆ ಕ್ಯಾಮರಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೊಂದಿದ್ದಾಗ ದ ವಿಷನ್ ಇಸ್ ಸೋ ಗುಡ್, ನಮಗೆ ಆಪರೇಷನ್ ಮಾಡುವಾಗ ಅಷ್ಟೊಂದು ಕಾನ್ಫಿಡೆನ್ಸ್ ಬರುತ್ತದೆ. ಯಾಕಂತ ಹೇಳಿದ್ರೆ ಎವ್ರಿಥಿಂಗ್ ಇಸ್ ಸೋ ಕ್ಲಿಯರ್ ಅಂಡ್ ಕ್ರಿಸ್ಪ್. ಈಗ ನಾನು ಇಲ್ಲಿ ಆಪರೇಷನ್ ಮಾಡುವಾಗ ಇದು ನರ, ಐ ಹ್ಯಾವ್ ಟು ಸೇಫ್ ಗಾರ್ಡ್, ಐ ಹ್ಯಾವ್ ಟು ಸೇಫ್ ಗಾರ್ಡ್ ದ ಬ್ಲಡ್ ವೆಸಲ್ಸ್, ಆ ತರ ಏನಾದ್ರು ವೈಟಲ್ ಸ್ಟ್ರಕ್ಚರ್ ಇದ್ರೆ ಇಟ್ಸ್ ಸೋ ಕ್ಲಿಯರ್ಲಿ ವಿಸಿಬಲ್. ಸೊ ದಟ್ ಈಸ್ ಒನ್ ಥಿಂಗ್, ವಿಷನ್. ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ, ನಮ್ಗೆ ಟಿಶ್ಯೂ ಹ್ಯಾಂಡ್ಲಿಂಗ್ ಅಂತ ಹೇಳ್ತೇವೆ ನಾವು. ಅಷ್ಟೊಂದು ಈಗ ಓಪನ್ ಮಾಡಿ ಮಾಡುವಾಗ ಎಲ್ಲವನ್ನು ಈ ಕಡೆ ರಿಟ್ರಾಕ್ಟ್ ಮಾಡುವಂಥದ್ದು, ಎಳೆದು ಹಿಡಿಯುವಂಥದ್ದು, ಆ ಥರ ಏನು ಅವಶ್ಯಕತೆ ಇಲ್ಲ. ಒಳಗಡೆ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಳಗಡೆ ನಾವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇನ್ಫ್ಲೇಟ್ ಮಾಡ್ತೇವೆ. ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹಾಕಿದಾಗ ನಮ್ಗೆ ಬೇಕಾದಷ್ಟು ರೂಮ್ ಸಿಗ್ತದೆ ಆಪರೇಟ್ ಮಾಡಲಿಕ್ಕೆ. ಸೊ ಆ ಟೈಮಲ್ಲಿ ಸೊ ದರ್ ಇಸ್ ನೋ, ಈಗ ನಮಗೆ ಅಷ್ಟೊಂದು ಅಸಿಸ್ಟೆಂಟ್ ಬೇಕು. ಮೊದಲೆಲ್ಲ ಆಪರೇಷನ್ ಮಾಡುವಾಗ ಇದೊಂದು ಹೇಳಲಿಕ್ಕೆ ಇನ್ನೊಂದು ಜನ, ಇದೊಂದು ಹೇಳಲಿಕ್ಕೆ ಇನ್ನೊಂದು ಅಸಿಸ್ಟೆಂಟ್ ಬೇಕಾಗ್ತಿತ್ತು. ಬಟ್ ಈಗ ಲ್ಯಾಪ್ರೋಸ್ಕೋಪಿ ಬಂದಾಗ ಅಷ್ಟೊಂದೇನು ಬೇಕು ಅಂತಿಲ್ಲ. ಈ ಒಂದು ಆರ್ಗನ್ ಹ್ಯಾಂಡಲ್ ಮಾಡುವಾಗ ಅದನ್ನು ಮಾತ್ರ ಹ್ಯಾಂಡಲ್ ಮಾಡಿದರೆ ಸಾಕು, ಎಲ್ಲವನ್ನು ಹಿಡಿಬೇಕು ಅಂತ ಅವಶ್ಯಕತೆ ಇಲ್ಲ. ಸೊ ಕೊಲ್ಯಾಟ್ರಲ್ ಡ್ಯಾಮೇಜ್ ಟು ಅದರ್ ನೇಬರಿಂಗ್ ಆರ್ಗನ್ಸ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ವೆರಿ ಮಿನಿಮಲ್. ಸೊ ಅದರಿಂದಾಗಿ ವಿ ಕ್ಯಾನ್ ಗಿವ್ ಅ ಬೆಟರ್ ಔಟ್ಕಮ್ ಟು ಪೇಷಂಟ್ಸ್. ಮೂರನೇದು ಏನು ಅಂತ ಹೇಳಿದ್ರೆ, ಟೆಕ್ನಿಕಲಿ ನೋಡಿದ್ರೆ ಇಟ್ ಈಸ್ ವೆರಿ ಈಸಿ, ನಮಗೆ ಅಷ್ಟೊಂದು ಸ್ಟ್ರೈನ್ ಆಗುದಿಲ್ಲ. ಇಟ್ ಈಸ್ ವೆರಿ ಸಿಂಪಲ್. ನಾವು ಇನ್ಸ್ಟ್ರೂಮೆಂಟ್ಸ್ ನಮ್ಮ ಹ್ಯಾಂಡ್ ಕೈಯಲ್ಲಿರುತ್ತೆ, ಕ್ಯಾಮರಾ ಇಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ಸೊ ಎವ್ರಿಥಿಂಗ್ ಇಸ್ ವೆರಿ ಮಚ್ ಕಂಟ್ರೋಲ್ಡ್. ಮತ್ತೆ ನಮಗೆ ಈ ಫಿಯರ್ ಆಫ್ ಇನ್ಫೆಕ್ಷನ್ಸ್ ಇರುವುದಿಲ್ಲ. ದ ಹೋಲ್ ಅಬ್ಡಾಮಿನಲ್ ಕ್ಯಾವಿಟಿ ಒಳಗಡೆ ನೋಡಿದ್ರೆ ಎಕ್ಸ್ಪೋಸ್ ಆಗಿರುವುದಿಲ್ಲ ಎನ್ವೈರ್ಮೆಂಟ್ಗೆ. ಇಟ್ ಈಸ್ ಆಲ್ ಲೈಕ್ ಅ ಚೇಂಬರ್, ಒಂಥರ ಚೇಂಬರ್ ಒಳಗಡೆ ಆಪರೇಟ್ ಮಾಡುವಂಥದ್ದು. ಹೇಗೆ ನಿಮ್ಮ ಇದೊಂಥರ ಸೌಂಡ್ ಪ್ರೂಫ್ ಅಲ್ವಾ, ಅದೇ ಥರ ಒಂಥರ ಇನ್ಫೆಕ್ಷನ್ ಪ್ರೂಫ್ ಥರ ಚೇಂಬರ್ ಇರ್ತದೆ, ಕಂಟೈನರ್ ಆಗುತ್ತೆ. ಸೊ ವೆರಿ ಲೆಸ್ ಚಾನ್ಸ್ ಆಫ್ ಇನ್ಫೆಕ್ಷನ್. ಸೊ ಅಷ್ಟೊಂದು ನಾವು ಮೆಟಿಕ್ಯುಲಸ್ ಆಪರೇಷನ್ ಮಾಡುವಾಗ ದಿಸ್ ಅಂಡ್ ಆಲ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಕನ್ಸಿಡರ್. ಈಗ ಒಂದು ಸರ್ಜರಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ದಿಸ್ ಅಂಡ್ ಆಲ್ ಮ್ಯಾಟರ್ಸ್. ಸೊ ಥ್ರೂ ಲ್ಯಾಪ್ರೋಸ್ಕೋಪಿ ಇಟ್ ಈಸ್ ವೆರಿ ವೆರಿ ಅಚೀವೇಬಲ್ ಅಂಡ್ ಇಟ್ ಈಸ್ ಸೋ ಸಕ್ಸಸ್ಫುಲ್ ದಟ್ ಎವ್ರಿ ಡಾಕ್ಟರ್ ವಾಂಟ್ಸ್ ಟು ಬಿ ಅ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಹಾಗೆ
1: ಅದು ಬಿಟ್ಟು ಯಾವ ರೀತಿಯಾದಂತಹ ಎಕ್ವಿಪ್ಮೆಂಟ್ಸ್ ಗಳು ಇದಕ್ಕೆ ಅಗತ್ಯ ಇರ್ತದೆ?
0: ಮೇನ್ ಆಗಿ ಕ್ಯಾಮರಾ, ನಮಗೆ ವಿಷನ್ ಕೊಡುವಂಥದ್ದು, ನಮ್ಮ ಕಣ್ಣುಗಳು ಒಳಗಡೆ ಹೋಗುವಂಥದ್ದು ಕ್ಯಾಮರಾ ಮೂಲಕನೇ. ಸೆಕೆಂಡ್, ನಮಗೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹೇಳಿದೆ ಅಲ್ಲ, ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಬೇರೆ ಬೇರೆ ತರದ ಇನ್ಸ್ಟ್ರೂಮೆಂಟ್ ಬರ್ತದೆ. ಅದು ಹೇಗೆ ನಾವು ಹೊರಗಡೆ ಸೀಜರ್ಸ್ ಯೂಸ್ ಮಾಡ್ತೇವೋ ಅದೇ ತರ ಚಿಕ್ಕ ಚಿಕ್ಕ ಸ್ಟ್ರೀಜರ್ಸ್ ಒಳಗಡೆನೂ ಹೋಗುತ್ತೆ. ಹೋಲ್ಡ್ ಮಾಡ್ಲಿಕ್ಕೆ ಗ್ರಾಸ್ಪರ್ಸ್ ಬರುತ್ತೆ, ಸೂಚರ್ ಮಾಡ್ಲಿಕ್ಕೆ ನೀಡಲ್ ಹೋಲ್ಡರ್ ಬರುತ್ತೆ. ದೀಸ್ ಆರ್ ಆಲ್ ಟೆಕ್ನಿಕ್ಸ್. ಇನ್ನು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಹೋದಾಗ, ಈಗ ನಾವು ಫಾರ್ ಎಕ್ಸಾಂಪಲ್ ಏನಾದ್ರು ರಕ್ತನಾಳವನ್ನ ಕಟ್ ಮಾಡಬೇಕು, ಈಗ ಹೊರಗಡೆ ಓಪನ್ ಟೆಕ್ನಿಕ್ ಆದ್ರೆ ನಾವು ಅದನ್ನ ಒಂದು ಥ್ರೆಡ್ ಅಲ್ಲಿ ಟೈ ಮಾಡಿ ಕಟ್ ಮಾಡಬೇಕು. ಬಟ್ ಈಗಿನ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ಡ್ ಇದೆ ಅಂತ ಹೇಳಿದ್ರೆ, ವಿ ಕ್ಯಾನ್ ಜಸ್ಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ವೆಸಲ್ ಸೀಲಿಂಗ್ ಡಿವೈಸಸ್. ಈ ರಕ್ತನಾಳವನ್ನ ಸೀಲ್ ಮಾಡಿಬಿಟ್ಟು ಕಟ್ ಮಾಡುವಂಥದ್ದು. ಸೊ ಅಪ್ ಟು 7 mm, ಆಲ್ಮೋಸ್ಟ್ 3.25 centimeters ಇರುವಂತದ್ದು ವೆಸಲ್ಸ್ ಇದ್ರೂ ಧೈರ್ಯವಾಗಿ ನಾವು ಅದರಲ್ಲಿ ಸೀಲ್ ಮಾಡಬಹುದು, ಸೀಲ್ ಮಾಡಿ ಕಟ್ ಮಾಡಬಹುದು. ಸೊ ಅಲ್ಲಿ ಒಳಗಡೆ ಟೈಮ್ ವೇಸ್ಟ್ ಆಗುದಿಲ್ಲ. ಈಗ ಅದನ್ನ ಟೈಮ್ ಮಾಡುವಂಥದ್ದು ಮತ್ತೆ ಕಟ್ ಮಾಡುವಂಥದ್ದೆಲ್ಲ ನಾಟ್ ನೆಸೆಸರಿ. ಸೊ ದಟ್ ಈಸ್ ಒನ್ ವೆರಿ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ. ಸೆಕೆಂಡ್ ಥಿಂಗ್, ವಿ ಹ್ಯಾವ್ ಸಮಥಿಂಗ್ ಲೈಕ್ ಸ್ಟೇಪ್ಲರ್ಸ್. ಸ್ಟೇಪ್ಲರ್ಸ್ ಏನು ಅಂತ ಹೇಳಿದ್ರೆ, ಈಗ ನಾವು ಏನಾದರೂ ಹೊಟ್ಟೆಯ ಭಾಗ ನಾವು ಕಟ್ ಮಾಡಬೇಕು ಅಂತಿದ್ರೆ, ದಿಸ್ ಸ್ಟೇಪ್ಲರ್ಸ್ ಅಂತ ಹೇಳುವಂಥದ್ದು ಇಟ್ ಈಸ್ ಲೈಕ್ ಕ್ಲಿಪ್ಸ್ ಬರ್ತದೆ. ಈಗ ನಾವು ಹೇಗೆ ಪೇಪರ್ಗೆ ಸ್ಟೇಪಲ್ಸ್ ಹಾಕ್ತೇವಲ್ಲ ಅದೇ ತರ ಟೆಕ್ನಾಲಜಿ. ಇದು ಎಲ್ಲಿ ನಾವು ಕಟ್ ಮಾಡಬೇಕು ಅಲ್ಲೇ ಹೋಗಿ ಇದನ್ನ ಇಟ್ಟರೆ ಅದು ಸೀಲು ಮಾಡುತ್ತೆ ಪ್ಲಸ್ ಅದನ್ನ ಕಟ್ಟು ಮಾಡುತ್ತೆ. ದೇರ್ ಆರ್ ಅಡ್ವಾನ್ಸ್ಡ್ ಸ್ಟೇಪ್ಲಿಂಗ್ ಟೆಕ್ನಾಲಜಿ ವೇರ್ ಇಟ್ ವಿಲ್ ಜಾಯಿನ್ ಆಸ್ ವೆಲ್. ಈಗ ಒಂದು ಕರಳನ್ನ ಇನ್ನೊಂದು ಕರಳಿಗೆ ಜಾಯಿನ್ ಮಾಡಬೇಕು ಅಂತ ಹೇಳಿದ್ರು ಆ ಟೆಕ್ನಾಲಜಿ ಸ್ಟೇಪ್ಲಿಂಗ್ ಡಿವೈಸಸ್ ಅಲ್ಲಿ ಇದೆ. ಅಂಡ್ ದಿ ಸ್ಟೇಪ್ಲಿಂಗ್ ಡಿವೈಸಸ್ ಆರ್ ಸೋ ಅಡ್ವಾನ್ಸ್ಡ್ ಈಗ ಅಂತ ಹೇಳಿದ್ರೆ, ಅಂದ್ರೆ ಸೋ ಫೇಲ್ಯೂರ್ ಪ್ರೂಫ್ ಅಂತ ಹೇಳಿದ್ರೆ, ಈಗ ಯಾರು ಸೂಚನೆ ಮಾಡಲ್ಲ. ಮೊದಲು ಕರಳನ್ನು ಜಾಯಿನ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಲೇಯರ್ ಆಯ್ತು, ಎರಡು ಲೇಯರ್ ಆಯ್ತು, ಮೂರು ಲೇಯರ್ ಅಲ್ಲೆಲ್ಲ ಸ್ಟಿಚ್ ಹಾಕ್ತಾ ಇದ್ರು. ಇವಾಗ ಆ ಅವಶ್ಯಕತೆ ಇಲ್ಲ, ಟ್ರೈ ಸ್ಟೇಪ್ಲರ್ ಟೆಕ್ನಾಲಜಿ ಅಂತೆಲ್ಲ ಬಂದಿದೆ. ಮೂರು ಲೇಯರ್ ಅಲ್ಲಿ ಸ್ಟೇಪಲ್ಸ್ ಆಗುತ್ತೆ. ಸೊ ಕರಳನ್ನ ಇನ್ನೊಂದು ಕರಳಿಗೆ ಜಾಯಿನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೇಪಲ್ ಮಾಡಿ ಮುಗೀತು. ಸೊ ದಿಸ್ ಇಸ್ ಸ್ಟೇಪ್ಲಿಂಗ್. ಆ ಸ್ಟೇಪ್ಲಿಂಗ್ ಅಲ್ಲೂ ತುಂಬಾ ಟೆಕ್ನಾಲಜಿ ಇದೆ. ಕೆಲವೊಮ್ಮೆ ಬ್ಲೀಡಿಂಗ್ ಪ್ರಿವೆಂಟ್ ಮಾಡಲಿಕ್ಕೆ ಅದರಲ್ಲಿ ಇರುವಂತಹ ಟೆಕ್ನಾಲಜಿಗಳು, ಈಗ ತುಂಬಾ ಟೈಟ್ ಆಗಿ ಹಾಕಿದ್ರೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ. ಸೊ ಆತರನೂ ಆಗದೆ ಪ್ರಿವೆಂಟ್ ಮಾಡುವಂತದ್ದು, ಹೀಲಿಂಗ್ ಪ್ರೊಸೆಸ್ ಹೆಲ್ಪ್ ಮಾಡುವಂತದ್ದು ಸುಮಾರು ಟೆಕ್ನಾಲಜಿ ಸ್ಟೇಪ್ಲಿಂಗ್ ಡಿವೈಸಸ್ ಅಲ್ಲಿ ಇದೆ. ಸೊ ಈ ತರದ್ದು ಟೆಕ್ನಾಲಜಿ. ಇನ್ನೂ ಅಡ್ವಾನ್ಸ್ಡ್ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಇವಾಗ ನಾವು ಒಂದು ಆರ್ಗನ್ ನ ಪರ್ಫ್ಯೂಷನ್, ರಕ್ತ ಸಂಚಾರ ಹೇಗಿದೆ ಅಂತ ನೋಡ್ಲಿಕ್ಕೂ ಈಗ ಟೆಕ್ನಾಲಜಿ ಬಂದಿದೆ. ವಿ ಕಾಲ್ ಇಟ್ ಆಸ್ ಐಸಿಜಿ ಅಂತ ಹೇಳಿ, ಇಂಡೋಸೈನಿನ್ ಗ್ರೀನ್ ಟೆಕ್ನಾಲಜಿ ಅಂತ ಹೇಳಿ, ಫ್ಲೋರೋಸೆನ್ಸ್ ಇದು ಕ್ಯಾಮರಾ, ಸ್ಪೆಸಿಫಿಕ್ ಐಸಿಜಿ ಕ್ಯಾಮರಾಸ್ ಅಂತ ಹೇಳ್ತೀವಿ ಅದಕ್ಕೆ. ಆ ಕ್ಯಾಮರಾಸ್ ಅಲ್ಲಿ ನಾವು ಈಗ ನಾವು ಒಂದು ಆರ್ಗನ್ ನಲ್ಲಿ ಆಪರೇಟ್ ಮಾಡ್ತಾ ಇರುವಾಗ ಎಲ್ಲಿಯಾರು ರಕ್ತನಾಳವನ್ನ ಕಟ್ ಮಾಡಬೇಕು ಅಂತ ಬಂತು. ಸೊ ಆ ಕಟ್ ಮಾಡಿದ್ರೆ ಎಷ್ಟು ರಕ್ತ ಸಂಚಾರ ಹೋಗ್ತಾ ಇದೆ, ಎಷ್ಟು ಕಟ್ ಆಗಿದೆ, ಆರ್ಗನಿಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ ಹೇಳುವಂತ ಎಲ್ಲ ಫೀಡ್ಬ್ಯಾಕ್ಸ್ ನಮಗೆ ಈ ಕ್ಯಾಮರಾದಲ್ಲಿ ಗೊತ್ತಾಗುತ್ತೆ. ಆಲ್ಸೋ ಈಗ ನಾವು ವೆರಿ ಕ್ರಿಟಿಕಲ್ ಏರಿಯಾಸ್ ಅಲ್ಲಿ ಆಪರೇಟ್ ಮಾಡ್ತಾ ಇರುವಾಗ, ಫಾರ್ ಎಕ್ಸಾಂಪಲ್ ಗಾಲ್ ಬ್ಲಾಡರ್ ಅಥವಾ ಲಿವರ್ ಮೇಲೆ ಆಪರೇಟ್ ಮಾಡುವಾಗ, ದೇರ್ ಆರ್ ಫ್ಯೂ ಕ್ರಿಟಿಕಲ್ ಸ್ಟ್ರಕ್ಚರ್ಸ್, ವೈಟಲ್ ಆರ್ಗನ್ಸ್ ಅಂತ ಹೇಳ್ತೇವೆ, ವೈಟಲ್ ಸ್ಟ್ರಕ್ಚರ್ಸ್. ಸೊ ಅದನ್ನ ಅವಾಯ್ಡ್ ಮಾಡಲಿಕ್ಕೆ ಗೈಡೆನ್ಸ್ ಕೊಡುವಂತ ಸಿಸ್ಟಮ್ಸು ಬಂದಿದೆ ಈಗ ಲ್ಯಾಪ್ರೋಸ್ಕೋಪಿಲಿ. ಇಟ್ ಈಸ್ ಆಲ್ಸೋ ಥ್ರೂ ಐಸಿಜಿ ಓನ್ಲಿ. ಸೊ ಅದು ನಮಗೆ ಕ್ಲಿಯರ್ ಆಗಿ ಅನಾಟಮಿ ಡಿಲಿನೇಟ್ ಮಾಡಿ ಕೊಡ್ತದೆ. ಸೊ ಆಗ ನಮಗೆ ದರ್ ಇಸ್ ಅನ್ ಎಕ್ಸ್ಟ್ರಾ ಆಡೆಡ್ ಅಡ್ವಾಂಟೇಜ್ ಅಂಡ್ ಕಾನ್ಫಿಡೆನ್ಸ್. ಈಗ ಸರ್ಜನ್ ಈಗ ಇಷ್ಟೊಂದು ಕ್ಲಿಯರ್ ಕಟ್ ಎವಿಡೆನ್ಸ್ ನಮಗೆ ಒಳಗಡೆ ಆಪರೇಟ್ ಮಾಡ್ತಾ ಇದ್ದಾಗ, ಲೈವ್ ಅಷ್ಟೊಂದು ಸಿಗ್ತಾ ಫೀಡ್ಬ್ಯಾಕ್ ಸಿಗ್ತಾ ಇದ್ದಾಗ, ಇಟ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಎಶ್ಯೂರಿಂಗ್ ಥಿಂಗ್. ಇಟ್ ಈಸ್ ಎವಿಡೆಂಟ್ ದರ್, ಇಟ್ ಇಸ್ ಪ್ರೂಫ್ ದಟ್ ದ ಬ್ಲಡ್ ಸಪ್ಲೈ ಇಸ್ ಸೋ ಗುಡ್. ಅಲ್ಲಿ ಪರ್ಫ್ಯೂಷನ್ ಆ ಕ್ಯಾಮರಾದಲ್ಲಿ ಚೆನ್ನಾಗಿ ಕಂಡಾಗ, ಇಲ್ಲೇ ಕಟ್ ಮಾಡಬೇಕು, ಈ ಕಡೆ ಕಟ್ ಮಾಡಿದ್ರೆ ರಕ್ತ ಸಂಚಾರ ಕಮ್ಮಿ ಇರಬಹುದು ಅಂತ ಬರುವಂತದ್ದು, ಅಥವಾ ಈ ಕಡೆ ಕಟ್ ಮಾಡಿದ್ರೆ ವೈಟಲ್ ಆರ್ಗನ್ ಇದೆ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ಫೀಡ್ಬ್ಯಾಕ್ ಬರುವಂತದ್ದು. ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಇನ್ನೊಂದೇನು ಅಂತ ಹೇಳಿದ್ರೆ, ಈಗಿನ ಇನ್ನೂ ಫರ್ದರ್ ಟೆಕ್ನಾಲಜಿ ಹೇಳಬೇಕು ಅಂತ ಹೇಳಿದ್ರೆ, AI ಬಂದಿದೆ, ರೋಬೋಟಿಕ್ಸ್ ಬಂದಿದೆ. ಈಗ ರೋಬೋಟಿಂಗ್ ಅಲ್ಲಿ ಫೀಡ್ಬ್ಯಾಕ್ ಹೇಳಬಹುದು, ಟ್ರೆಮರ್ ಮಿನಿಮೈಸೇಷನ್, ಅದೆಲ್ಲ ಸುಮಾರು ಅಡ್ವಾನ್ಸಸ್ ಇದೆ.
1: ಈಗ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡುವ ಮುಂಚೆ ರೋಗಿಗೆ ಏನಾದರೂ ಅವರಿಗೆ ತಯಾರು ಮಾಡಬೇಕಾಗುತ್ತಾ ಅಥವಾ ಪರೀಕ್ಷೆಗಳು ಮಾಡಬೇಕಾಗುತ್ತಾ, ಹೇಗಿರ್ತದೆ ಅದು?
0: ಹೌದು, ಡೆಫಿನೆಟ್ಲಿ ಸೇಫ್ಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಎವ್ರಿ ಡಾಕ್ಟರ್ ಇದು ರೆಸ್ಪಾನ್ಸಿಬಿಲಿಟಿ. ಪೇಷಂಟ್ ಸೇಫ್ಟಿ, ಅಲ್ಟಿಮೇಟ್ಲಿ ಪೇಷಂಟ್ ಸೇಫ್ಟಿ. ಆಪರೇಷನ್ ಅವರು ಮಾಡಿಸ್ಕೊಂಡ್ರು ಹಾಸ್ಪಿಟಲ್ ಇಂದ ಚೆನ್ನಾಗಿ ಹೋಗ್ಬೇಕು. ದ ಕ್ವಾಲಿಟಿ ಆಫ್ ಲೈಫ್ ಶುಡ್ ಆಕ್ಚುಲಿ ಗೆಟ್ ಬೆಟರ್. ಈಗ ಸರ್ಜರಿ ಮಾಡಿಸ್ಕೊಳ್ಳೋದು ಯಾಕಂತ ಹೇಳಿದ್ರೆ, ಅವ್ರದ್ದೇನು ಕ್ವಾಲಿಟಿ ಆಫ್ ಲೈಫ್ ಇಸ್ ಎಫೆಕ್ಟೆಡ್ ಅಲ್ವಾ. ಈಗ ಸರ್ಜರಿ ಮಾಡಿದ ನಂತರ ತೊಂದರೆ ಆಗಬಾರದು. ಸೊ ಆ ಸಂದರ್ಭದಲ್ಲಿ ನಾವು ಏನ್ ಮಾಡಬೇಕು, ಆಫ್ಟರ್ ದ ಸರ್ಜರಿ ಹಿ ಶುಡ್ ಆಕ್ಚುಲಿ ಬಿ ಡೂಯಿಂಗ್ ಮಚ್ ಮಚ್ ಬೆಟರ್. ಸರ್ಜರಿಯಿಂದಾಗಿ ಆದಷ್ಟು ಇಂಪ್ಯಾಕ್ಟ್ ಅವರ ಲೈಫ್ ಅಲ್ಲಿ ಆಗುವಂತದ್ದು ಶುಡ್ ಬಿ ಮಿನಿಮೈಸ್ಡ್ ಬೈ ಅ ಪ್ರೀ ಆಪರೇಟಿವ್ ಚೆಕಪ್ ಅಂತ ಹೇಳ್ತೇವೆ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಅನಸ್ಥೇಷಿಯಾ ಚೆಕಪ್, PAC ಅಂತ ಹೇಳುವಂಥದ್ದು, ಪ್ರೀ ಅನಸ್ಥೇಷಿಯಾ ಚೆಕಪ್. ಸೊ ಇದರಲ್ಲಿ ಅವರದ್ದು ತಡ್ಕೊಳ್ಳುವಂತ ಶಕ್ತಿ, ಅವರು ಈ ಆಪರೇಷನ್ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅವರು ಅದನ್ನು ತಡ್ಕೊಳ್ತಾರ, ಅವರಿಗೆ ಇದು ಆಪರೇಷನ್ ಇಂದಾಗಿ ಏನಾದ್ರು ತೊಂದರೆ ರಿಸ್ಕ್ ಆಗುತ್ತಾ, ಅದರಿಂದಾಗಿ ಮಾರ್ಬಿಡಿಟಿ ಮಾರ್ಟಾಲಿಟಿ ಏನಾದ್ರು ಚಾನ್ಸಸ್ ಇರ್ತದ, ಅವರ ಈ ರಿಕವರಿಯಲ್ಲಿ ಏನಾದ್ರು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಾ, ಏನಾದ್ರು ಅವರ ರಿಕವರಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ, ಸ್ಮೂತ್ ರಿಕವರಿ ಅಂತ ಹೇಳ್ತೇವಲ್ಲ, ಅದಕ್ಕೆ ಏನಾದ್ರು ಮಾಡಬೇಕಾಗುವಂಥದ್ದು ಎಲ್ಲ ಡಿಸಿಷನ್ ಮಾಡುವಂಥದ್ದು ಆಪರೇಷನ್ನ ಮುಂಚೆ. ಸೊ ಈ ಆಪರೇಷನ್ ಮುಂಚೆ ಆಗುವಂಥ ಟೆಸ್ಟ್ ತುಂಬ ಇರ್ತದೆ. ಸಿಂಪಲ್ ಇಂದ ಸ್ಟಾರ್ಟ್ ಮಾಡೋದಿದ್ರೆ ಬ್ಲಡ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಜನರಲ್ ಬ್ಲಡ್ ಟೆಸ್ಟ್ ಇರ್ತದೆ, ಎಲ್ಲ ಬೇಕು ಅಂತಿಲ್ಲ, ಬಟ್ ವೆರಿ ಇಂಪಾರ್ಟೆಂಟ್ ಒನ್ಸ್. ಈಗ ನಿಮ್ಮ ಹಿಮೋಗ್ಲೋಬಿನ್ ಚೆಕ್ ಮಾಡೋದಿರ್ಬೋದು, ಅಥವಾ ಪ್ಲೇಟ್ಲೆಟ್ಸ್ ಚೆಕ್ ಮಾಡುವಂಥದ್ದು ಇರ್ಬೋದು, ಲಿವರ್ ಟೆಸ್ಟ್ ಹೇಗಿದೆ, ಲಿವರ್ ಫಂಕ್ಷನ್ಸ್ ಹೇಗಿದೆ, ಕಿಡ್ನಿ ಫಂಕ್ಷನ್ಸ್ ಹೇಗಿದೆ, ನಿಮ್ಮ ಹಾರ್ಟ್ ಹೇಗಿದೆ, ECG ಮಾಡುವಂಥದ್ದು, ಎಕ್ಸ್ರೇ ಮಾಡುವಂಥದ್ದು, ಲಂಗ್ಸ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇದೆಯಾ ಅಂತ ಹೇಳಿ. ನಾ ಹೇಳಿದಾಗ ಇದು ಜನರಲ್ ಅನಸ್ಥೇಷಿಯಾ. ಸೊ ಲಂಗ್ಸ್ ಅಂಡ್ ಹಾರ್ಟ್ ಶುಡ್ ಈಕ್ವಲಿ ಬಿ ಯುನೋ ಸಪೋರ್ಟಿವ್ ಟು ದ ಡ್ಯೂರಿಂಗ್ ದ ಸರ್ಜರಿ. ಸೊ ಅದು ಹೇಗಿದೆ, ಅದರ ಫಂಕ್ಷನ್ಸ್ ಹೇಗಿದೆ, ಅದೆಲ್ಲ ನೋಡುವಂಥದ್ದು, ಇಟ್ ಇಸ್ ಕಮಿಂಗ್ ಅಂಡರ್ ಸಮಥಿಂಗ್ ಲೈಕ್ ಅ ಪ್ರೀ ಆಪರೇಟಿವ್ ಚೆಕಪ್. ಸೊ ಇದೆಲ್ಲ ಮಾಡಿಬಿಟ್ಟು ಆಯಾ ಡಾಕ್ಟರ್ಸ್ ನೋಡ್ತಾರೆ. ಹಾರ್ಟಿನ ವಿಷಯ ಆದರೆ ಕಾರ್ಡಿಯಾಲಜಿಸ್ಟ್ ಬಂದು, ಓಕೆ ಇವ್ರು ಫಿಟ್ ಇದ್ದಾರಾ, ಆಪರೇಷನ್ ತಡ್ಕೊಳ್ಬೋದಾ, ಅಥವಾ ಏನಾದ್ರು ವೀಕ್ನೆಸ್ ಇದೆಯಾ ಅದನ್ನು ಸರಿ ಮಾಡಬೇಕಾ, ಏನಾದ್ರು ಸರಿ ಮಾಡುವಂಥದ್ದಿದ್ರೆ ಮಾಡಬಹುದು, ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಟೈಮ್ ಕೊಟ್ಟು ರಿಕವರಿ ಆದ ನಂತರ ಮತ್ತೆ ಬೇಕರಿ ಈ ಸರ್ಜರಿಗೆ ಅವ್ರು ಕ್ಲಿಯರೆನ್ಸ್ ಕೊಡುವಂಥದ್ದು. ಅದೇ ಥರ ಲಂಗ್ಸ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ರೆ ಆ ಇನ್ಫೆಕ್ಷನ್ನ ಕ್ಲಿಯರ್ ಮಾಡಿಬಿಟ್ಟು, ಅಥವಾ ಕೆಲವರಿಗೆ ಅಸ್ತಮ ಇರ್ತದೆ, ಅನ್ಕಂಟ್ರೋಲ್ಡ್ ಇರ್ತದೆ, ಅವ್ರು ಮೆಡಿಸಿನ್ ತಗೊಳ್ಳೋದೇ ಇರ್ಬೋದು ಆಗಿರ್ಬೋದು. ಸೊ ಅವಾಗ ಅವರಿಗೆ ಮೆಡಿಸಿನ್ ಕೊಟ್ಟು ಆಪ್ಟಿಮೈಸ್ ಮಾಡಿ ಬ್ರೀದಿಂಗ್ ಎಫರ್ಟ್ಸ್ನ ಚೆನ್ನಾಗಿ ಮಾಡಿ ಕೆಲವೊಮ್ಮೆ ಸ್ಪೈರೋಮೆಟ್ರಿ ಮಾಡ್ಲಿಕ್ಕೆ ಹೇಳ್ತೇವೆ, ಅವರ ಲಂಗ್ ಕೆಪಾಸಿಟಿನ ಇಂಪ್ರೂವ್ ಮಾಡುವಂಥದ್ದು. ಸೊ ದ್ಯಾಟ್ ಈಸ್ ಆಲ್ಸೋ ದೇರ್. ಫಿಸಿಷಿಯನ್ ನೋಡ್ಬಿಟ್ಟು ಬೇರೆ ಏನಾದ್ರು ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಹಿಮೋಗ್ಲೋಬಿನ್ ಹೇಗೆ ಇಂಪ್ರೂವ್ ಮಾಡುವಂಥದ್ದು, ಆ ಥರ ಏನಾದ್ರು ಬೇರೆ ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ರೆ ಅದನ್ನೇನಾದ್ರು ಬೇರೆ ರೀಸನ್ಸ್ ಏನಾದ್ರು ಹುಡುಕುವಂಥದ್ದು. ಸೊ ದೀಸ್ ಆರ್ ಆಲ್ ಇನ್ಕ್ಲೂಡೆಡ್ ಇನ್ ದ ಪ್ರೀ ಆಪರೇಟಿವ್ ಚೆಕ್ ಲಿಸ್ಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂತ ಹೇಳಿದ್ರೆ ಇಟ್ ಆಲ್ ಕಾಂಟ್ರಿಬ್ಯೂಟ್ಸ್ ಟು ದ ಪೇಷಂಟ್ ಸೇಫ್ಟಿ. ಈಗ ಒಂದು ಆಪರೇಷನ್ ಇಂದಾಗಿ ಪೇಷಂಟ್ ಸಕ್ಸಸ್ಫುಲ್ ಆಗಿ ಬರಬೇಕು ಅಂತ ಹೇಳಿದ್ರೆ ಹಿಸ್ ಪ್ರೀ ಆಪರೇಟಿವ್

0: ಚೆಕಪ್. ಹಿಸ್ ಫಿಟ್ನೆಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಡಿಫರೆನ್ಸ್ ಏನಿರಲ್ಲ, ಎಲ್ಲ ಅನಸ್ತೇಷ್ಯಾಗೂ ಎಲ್ಲ ಆಪರೇಷನ್ಗೂ ಅನಸ್ತೇಷ್ಯಾ ಕೊಡಲೇಬೇಕು. ಸೊ ಅದಕ್ಕೆ ಬೇಕಾದಂಥ ಪ್ರೀ ಆಪರೇಟಿವ್ ಚೆಕಪ್ಸ್ ಆಗಲೇಬೇಕು. ಸೊ ಇಟ್ ಈಸ್ ಸೇಮ್.
1: ಈಗ ಸರ್ಜರಿ ಆದ ನಂತರ ಆ ರಿಕವರಿ ಏನಿರ್ತದೆ, ಆ ಒಂದು ಆರೈಕೆ ಏನಿರ್ತದೆ, ಅದು ಹೇಗಿರ್ತದೆ ಇದರಲ್ಲಿ?
0: ಲ್ಯಾಪರೋಸ್ಕೋಪಿಯಲ್ಲಿ ಆತರ ತುಂಬಾ ಕಮ್ಮಿ. ಯಾಕಂತ ಹೇಳಿದ್ರೆ ನಾ ಹೇಳಿದ ಹಾಗೆ ಇಟ್ಸ್ ಅ ವೆರಿ ಸ್ಮಾಲ್ ಕಟ್. ಸೊ ಅದರಲ್ಲಿ ಏನು ನೋಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ನಾವು ಗಮ್ ಯೂಸ್ ಮಾಡ್ತೇವೆ, ಈಗ ಗಾಯಗಳಿಗೆ ಸ್ಟಿಚ್ ಹಾಕುವಂತ ಅವಶ್ಯಕತೆ ಇಲ್ಲ. ಗಮ್ ಹಾಕಿದಾಗ ಇಟ್ ಇಸ್ ಬೋತ್ ವಾಟರ್ ರೆಸಿಸ್ಟೆಂಟ್ ಆಸ್ ವೆಲ್ ಆಸ್ ಡಸ್ಟ್ ರೆಸಿಸ್ಟೆಂಟ್. ಅವನು ಮನೆಗೆ ಹೋಗಿ ಸ್ನಾನನು ಮಾಡಬಹುದು ಒಂದೆರಡು ದಿನದಲ್ಲಿ. ಸೊ ಆತರ ಅಷ್ಟೊಂದು ನಾವು ಕೇರ್ ತಗೊಳ್ಬೇಕು. ಪೇಷಂಟ್ಗೆ ಭಯ, ಅಯ್ಯೋ ಇಲ್ಲಿ ಗಾಯ ಇನ್ಫೆಕ್ಷನ್ ಆಗುತ್ತೋ, ಏನಾದ್ರು ಇದು ತಾಗಿದ್ರೆ ಏನಾಗುತ್ತೋ, ಅದು ಓಪನ್ ಆಗುತ್ತೋ, ಬಿಚ್ಚಿಬಿಡುತ್ತೋ, ಆತರ ಒಂದು ಭಯ ಇರುತ್ತೆ. ಅಷ್ಟೊಂದು ಸೂಕ್ಷ್ಮತೆ ಈಗ ಸದ್ಯಕ್ಕೆ ಈ ಲ್ಯಾಪರೋಸ್ಕೋಪಿ ಯೂಸ್ ಮಾಡೋದ ಕಾರಣ ಬೇಕಾಗಿ ಬರಲ್ಲ. ಈಗ ದೊಡ್ಡ ಆಪರೇಷನ್ ಮಾಡೋದಿದ್ರೆ ಅಲ್ಲಿ ಅದನ್ನ ಹೇಳಿದಾಗೆ ಅಲ್ಲಿಂದ ಕ್ಯೂ ಬರುವಂತದ್ದು ಅಥವಾ ಬ್ಲೀಡಿಂಗ್ ಆಗುವಂತದ್ದು ಓಪನ್ ಆಗುವಂತದ್ದು ಚಾನ್ಸಸ್ ಜಾಸ್ತಿ. ಇದೆಲ್ಲ ಚಿಕ್ಕ ಚಿಕ್ಕ ಕೀಹೋಲ್ ತೂತ್ಗಳ ಆದ ಕಾರಣ ಇಟ್ಸ್ ವೆರಿ ಮಿನಿಮಲ್. ಆಯ್ತಾ? ನೆಕ್ಸ್ಟ್ ನಾಟ್ ಓನ್ಲಿ ಹಿಮ್, ಈಗ ಮನೆಯಲ್ಲಿ ಸಹ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡ ಆಪರೇಷನ್ ಆದಾಗ ಅವ್ರು ಮಲ್ಕೊಂಡೇ ಇರ್ತಾರೆ. ಈಗ ಅವರನ್ನು ನೋಡ್ಕೊಳ್ಳಿಕ್ ಒಬ್ರು ಜನ ಮನೆ ಅವ್ರೇನಾರು ವರ್ಕಿಂಗ್ ಇದ್ರೆ ಮನೆದು ಇನ್ಕಮ್ ಕಮ್ಮಿ ಆಯ್ತು, ಅವ್ರೇನಾರು ಮನೆಯಲ್ಲೇ ಸಪೋರ್ಟ್ ಮಾಡೋರಾದ್ರೆ ಅದೊಂದು ಸಪೋರ್ಟ್ ಕಮ್ಮಿ ಆಯ್ತು. ಸೊ ಇಟ್ ಇಸ್ ಅ ಲಾಟ್ ಆಫ್ ಹಿಂಡ್ರೆನ್ಸ್. ಇದರಲ್ಲಿ ಏನು ಆತರ ಬರಲ್ಲ. ಸೊ ರಿಕವರಿ ಐ ಶುಡ್ ಸೇ ದಟ್ ಮಿನಿಮಲ್ ಟೇಕ್ ಏನವರು ನೋಡ್ಕೊಳ್ಬೇಕು ದಟ್ ಇಸ್ ವೆರಿ ಬೇಸಿಕ್. ಅಷ್ಟೊಂದೇನು ಸಿಗ್ನಿಫಿಕೆಂಟ್ ಆಗಿ ಅಯ್ಯೋ ಅವರನ್ನೊಂದು ರೂಮಲ್ಲಿ ಇಟ್ಕೊಂಡು ಕೂಡಾಕೊಂಡು ಎಲ್ಲೂ ಹೊರಗಡೆ ಬರದಿದ್ದಾಗೆ ಅಷ್ಟೊಂದು ಕೇರ್ಫುಲ್ ಆಗಿ ನೋಡ್ಕೊಳ್ಳೋ ಅವಶ್ಯಕತೆ ಈ ಲ್ಯಾಪರೋಸ್ಕೋಪಿ ಇಂಟರ್ವೆನ್ಷನ್ ಇಂದಾಗಿ ಇಟ್ಸ್ ವೆರಿ ಮಿನಿಮಲ್.
1: ಈಗ ಕೆಲವೊಂದ್ಸಲ ಏನಾಗುತ್ತೆ, ಈ ಸಾಮಾನ್ಯ ಜನರಿಗೆ ಸರ್ಜರಿಯ ನಂತರ ಏನು ಗಾಯದ ಕಲೆ ಹಾಗೆ ಉಳ್ಕೊಳ್ಳುತ್ತಾನೋ ಅಂತ ಒಂದು ಭಯ ಇರುತ್ತೆ, ಇದರಲ್ಲಿ ಹೇಗಿರ್ತದೆ ಡಾಕ್ಟ್ರೆ?
0: ಇದು ತುಂಬಾ ಸಿಗ್ನಿಫಿಕೆಂಟ್ಲಿ ತುಂಬಾ ಕಡಿಮೆ. ಇಟ್ ಇಸ್ ಆಲ್ಮೋಸ್ಟ್ ಕಾಲ್ಡ್ ಎಸ್ ಕಾರ್ಲೆಸ್ ಸರ್ಜರಿ. ಇದೆಲ್ಲ ಚಿಕ್ಕ ಚಿಕ್ಕ ಗಾಯದ ಕಾರಣ ಇಟ್ ಇಸ್ ಲೈಕ್ ನಿಮಗೆ ಒಂದು ನಡ್ಕೊಂಡು ಹೋಗ್ತಾ ಇರುವಾಗ ಕಾಲಿಗೆ ಏನಾದ್ರು ಗಾಯ ಆಯಿತು ಅಥವಾ ಏನಾದ್ರು ಆಣಿ ತಾಗಿತ್ತು. ಸೊ ಇಟ್ ಇಸ್ ಸಚ್ ಎ ಸ್ಮಾಲ್ ಕಟ್. ಇಟ್ ಇಸ್ ಆಲ್ ಒಂಥರ ವಿದಿನ್ 3-4 months ಅಥವಾ 6 months ಅಲ್ಲಿ ಎಲ್ಲ ಇಟ್ ವ್ಯಾನಿಶಸ್ ಆಫ್. ಇಟ್ ಇಸ್ ಅಬ್ಸಲ್ಯೂಟ್ಲಿ ಎಲ್ಲರಿಗೂ ಒಂಥರ, ಈಗ ಕೆಲವರು ಆಕ್ಟ್ರೆಸಸ್ ಮೇಲೆ ಆಪರೇಟ್ ಮಾಡುವಂಥದ್ದು ಇರ್ಬೋದು ಅಥವಾ ವೆರಿ ಈಗ ಜಿಮ್ಮಿಗೆ ಹೋಗುವವರು ಅಥವಾ ಈ ಮಾಡ್ಲಿಂಗ್ ಹೋಗ್ತಾರಲ್ಲ ಅವರಿಗೆಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ನಮ್ ಇದರಲ್ಲಿ ಈಗ ದೇರ್ ಆರ್ ಸೋ ಮೆನಿ ಅದರ್ ಟೆಕ್ನಿಕ್ಸ್ ವೇರ್ ವಿ ಕ್ಯಾನ್ ಮಿನಿಮೈಸ್ ಈವನ್ ದಟ್ ಸ್ಕಾರ್ ಆಸ್ ವೆಲ್. ಈಗ ನಾವು ಕಾಣದಿದ್ದ ಹಾಗೆ ಸ್ಕಾರ್ ಗಳನ್ನ ಮಾಡಬಹುದು. ಈಗ ಹೊಟ್ಟೆ ಒಳಗಡೆ ಆಪರೇಷನ್ ಮಾಡುವಾಗ ಹೊಕ್ಕಳಲ್ಲೇ ಒಂದು ಸ್ಕಾರ್ ಮಾಡಬಹುದು, ಅಲ್ಲಿಂದಲೇ ಹೋಗುವಂತದ್ದು. ಸೊ ಆ ಒಂದು ಸ್ಕಾರ್ ಅಲ್ಲಿ ಹೈಡ್ ಆಗುತ್ತೆ. ಕೆಲವರಿಗೆ ಈ ಬಿಕ್ನಿ ಲೈನ್ ಅಲ್ಲಿ ನಾವು ಸ್ಕಾರ್ ಗಳನ್ನು ಮಾಡುವಂತದ್ದು, ಸೊ ಇಟ್ ಗೆಟ್ಸ್ ಹಿಡನ್ ಬಿಹೈಂಡ್ ಅಂತೇಳಿ. ಕೆಲವರಿಗೆ ಈಗ ಸ್ಕಿನ್ ಕ್ರೀಸ್ ಗಳಲ್ಲಿ ಸ್ಕಾರ್ ಚಿಕ್ಕ ಚಿಕ್ಕ ಗಾಯಗಳನ್ನು ಮಾಡುವಂಥದ್ದು, ಆ ಸ್ಕಿನ್ ಕ್ರೀಸ್ ಅಲ್ಲಿ ಅದು ಅಡಗಿ ಹೋಗುವಂಥದ್ದು. ಕೆಲವೊಮ್ಮೆ ಈಗ ಸುಮಾರು ಈಗ ಈ ಇನ್ಸ್ಟ್ರೂಮೆಂಟ್ ಆ ಇನ್ಸ್ಟ್ರೂಮೆಂಟ್ ಬೇರೆ ಬೇರೆ ಕಡೆ ಹಾಕುವ ಬದಲು ಎಲ್ಲ ಒಂದೇ ಪೋರ್ಟಲ್ ಹಾಕುವಂಥದ್ದು, ಸಮಥಿಂಗ್ ಲೈಕ್ ಸಿಂಗಲ್ ಇನ್ಸಿಷನ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಅಂತ ಬಂದಿದೆ. ವೆನ್ ಪೇಷಂಟ್ ಆಸ್ಕ್ಸ್ ಫಾರ್ ಇಟ್ ವಿ ಶುಡ್ ಆಲ್ವೇಸ್ ಬಿ ವೆರಿ ಗ್ರೇಟ್ಫುಲ್ ದಟ್ ಯು ನೋ ಹಿ ಹ್ಯಾಸ್ ಕಮ್ ಟು ಯು ಫಾರ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಇಟ್ ಬಿಕಮ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಟು ಗಿವ್ ದ ಬೆಸ್ಟ್ ಟು ದೆಮ್. ಸೊ ಅವರು ಸ್ಕಾರ್ ಅಂತ ಹೇಳಿದಾಗ ದೆನ್ ಇಟ್ ಅವರಿಗೆ ಒಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಅಲ್ವಾ. ಈಗ ಅವರಿಗೆ ಸ್ಕಾರ್ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಅವರ ಒಂದು ಹೊರಗಡೆ ಹೋಗಿ ಏನಾದ್ರು ಈಗ ಅದೇ ಇಟ್ಸ್ ಮೇನ್ಲಿ ಕಮ್ಸ್ ಇನ್ ಟು ವೇರ್ ಮಾಡ್ಲಿಂಗ್ ಇಸ್ ಇನ್ ಟು ಅಥವಾ ಆಕ್ಟ್ರೆಸಸ್ ಅಲ್ಲಿ ಇದ್ದಾಗ ಅವರಿಗೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ದೇರ್ ಕರಿಯರ್ ಅಲ್ವಾ. ಸೊ ಹಾಗೆ
1: ಈಗ ತಾವು ಆವಾಗಲೇ ಹೇಳಿದ್ರಿ, ಈಗ ಹೊಸ ರೀತಿಯಾದಂಥ ಎಕ್ವಿಪ್ಮೆಂಟ್ಸ್ ಗಳನ್ನ ಬಳಸ್ತೀರಾ ಈ ಒಂದು ಲ್ಯಾಪ್ರೋಸ್ಕೋಪಿ ಸರ್ಜರಿಯಲ್ಲಿ ಅಂತ ಹೇಳಿ. ಈಗ ನಮ್ಮ ಈ ಕಾರ್ಯಕ್ರಮವನ್ನು ಕೇಳೋರಲ್ಲಿ ಒಂದು ಮನಸ್ಸಲ್ಲಿ ಬರುತ್ತೆ ಏನಂತ ಹೇಳಿದ್ರೆ ಇದು ತುಂಬಾ ಕಾಸ್ಟ್ಲಿ ಇರಬಹುದು, ಎಕ್ಸ್ಪೆನ್ಸಿವ್ ಇರಬಹುದು ಅಂತ ಹೇಳಿ, ಏನ್ ಹೇಳ್ತೀರಾ ಡಾಕ್ಟರ್?
0: ಹೌದು, ಕೆಲವು ಟೆಕ್ನಿಕ್ಸ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಅದು ಯೂಸ್ ಮಾಡಲೇಬೇಕಾಗುತ್ತೋ ದೆನ್ ಇಟ್ ಬಿಕಮ್ಸ್ ಲಿಟಲ್ ಎಕ್ಸ್ಪೆನ್ಸಿವ್, ಬಟ್ ಅಷ್ಟೊಂದೇನು ಎಫೆಕ್ಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ 10 rupees ಇದ್ದದ್ದು 1,000 rupees ಆಗಲ್ಲ, ಇಟ್ ಮೇ ಬಿ ಅರೌಂಡ್ 20 rupees 25 rupees ಅಷ್ಟೇ ಇಂಪ್ಯಾಕ್ಟ್ ಆಗ್ಬೋದು ಒಂದು ಓವರ್ ಆಲ್ ಕಾಸ್ಟ್. ಬಟ್ ಇಟ್ ವಿಲ್ ನಾಟ್ ಜಂಪ್ ಲೀಪ್ಸ್ ಅಂಡ್ ಬೌಂಡ್ಸ್, ಅಷ್ಟೊಂದೇನು ಔಟ್ ಆಫ್ ಪ್ರೊಪೋರ್ಷನ್ ಹೋಗಲ್ಲ. ದೇ ಆರ್ ವೆರಿ ಎಫೆಕ್ಟಿವ್ ಇನ್ಸ್ಟ್ರೂಮೆಂಟ್ಸ್. ಈಗ ಎಲ್ಲಿ ಬೇಕು ಅದನ್ನು ಯೂಸ್ ಮಾಡಲೇಬೇಕು, ಬಿಕಾಸ್ ಸೇಫ್ಟಿ ಮೇಲೆ ವಿ ಶುಡ್ ನಾಟ್ ಕಾಂಪ್ರಮೈಸ್ ಅಲ್ವಾ. ಸೊ ಈಗ ಲ್ಯಾಪ್ರೋಸ್ಕೋಪಿ ಮಾಡುವಾಗ ಒಂದೇನು ಅಂತ ಹೇಳಿದ್ರೆ, ಈಗ ಸಡನ್ ಆಗಿ ಒಳಗಡೆ ಬ್ಲೀಡಿಂಗ್ ಆಯಿತು, ಅವಾಗ ನಾವು ಸಿಂಪಲ್ ಓಲ್ಡನ್ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡಿ ಅಲ್ಲಿ ಸುಟ್ಟು ಸುಟ್ಟು ಸುಟ್ಟು ಸುಟ್ಟು ಆ ಬ್ಲಡ್ ವೆಸಲ್ಸ್ನ ಬ್ಲಾಕ್ ಮಾಡೋ ಬದಲು ದಿಸ್ ಸೀಲಿಂಗ್ ಡಿವೈಸಸ್ ಆರ್ ವೆರಿ ಅಡ್ವಾನ್ಸ್. ಒಂದ್ಸಲ ಅಲ್ಲಿ ಹೋಗಿ ಬಜ್ ಮಾಡಿದಾಗ ಬ್ಲೀಡಿಂಗ್ ನಿಂತಿತ್ತು ಅಂತ ಹೇಳಿದ್ರೆ ದರ್ ಆರ್ ಸೋ ಮೆನಿ ಅಡ್ವಾಂಟೇಜಸ್. ಒಂದೇನು ಅಂತ ಹೇಳಿದ್ರೆ ಅಲ್ಲಿ ಬ್ಲಡ್ ಲಾಸ್ ಕಮ್ಮಿ ಆಯ್ತಾ, ಬೇಗ ಬ್ಲೀಡಿಂಗ್ ಸ್ಟಾಪ್ ಆಯಿತು, ಕೊಲ್ಯಾಟ್ರಲ್ ಡ್ಯಾಮೇಜಸ್ ಏನಿಲ್ಲ. ಅಲ್ಲಿ ನಾವು ಸುಟ್ಟು ಸುಟ್ಟು ಬೇರೆ ಇದು ಮೊದಲಿನ ಟೆಕ್ನಿಕ್ ಕಾಟ್ರಿ ಎಲ್ಲ ಯೂಸ್ ಮಾಡಿದಾಗ ಅಲ್ಲಿ ಕೊಲ್ಯಾಟ್ರಲ್ ಡ್ಯಾಮೇಜಸ್ ಆಗುತ್ತೆ, ಬೇರೆ ಸ್ಟ್ರಕ್ಚರಿಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದೆಲ್ಲ ಕಡಿಮೆ ಆಗುತ್ತೆ. ನಾ ಹೇಳಿದ ಪ್ರಕಾರ ಈ ಇಂಟೆಸ್ಟೈನ್ ನ ಜಾಯಿನ್ ಮಾಡುವಂಥದ್ದು ದೇ ಆರ್ ವೆರಿ ಸೀಲ್ ಪ್ರೂಫ್. ಅಂದ್ರೆ ಒಂದ್ಸಲ ಸ್ಟೀಲ್ ಸೀಲ್ ಆದಾಗ ಲೀಕ್ ಆಗುವಂತ ಚಾನ್ಸಸ್, ನಮ್ಗೆ ಏನಿರುವಂತದ್ದು ಕರುಳುಗಳನ್ನ ಜಾಯಿನ್ ಮಾಡಿದಾಗ ಅದು ಲೀಕ್ ಆಗಬಾರದು. ಲೀಕ್ ಆದ್ರೆ ಏನಾಗುತ್ತೆ, ನಾವು ತಿಂದದೆಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ, ಮೋಷನ್ ಎಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ, ದಟ್ ಈಸ್ ಡೇಂಜರಸ್, ಲೈಫ್ ಥ್ರೆಟ್ನಿಂಗ್. ಆತರ ಕಾಂಪ್ಲಿಕೇಶನ್ಸ್ ಆರ್ ನಾಟ್ ಎಕ್ಸೆಪ್ಟಬಲ್. ಆವಾಗ ಇನ್ ದಟ್ ಸೆನ್ಸ್ ನೋಡಿದಾಗ ಈ ಕಾಂಪ್ಲಿಕೇಶನ್ಸ್ ಬಂದ ನಂತರ ನಾವು ಹೋಗಿ ಪುನಃ ಕ್ಲೀನ್ ಮಾಡುವ

0: ಅಂತದ್ದು ಪುನಃ ಅವನಿಗೆ ಪೇಷಂಟ್ಗೆ ಹಾಸ್ಪಿಟಲ್ ಸ್ಟೇ, ಪುನಃ ಅಡ್ಮಿಷನ್, ಪುನಃ ಆಪರೇಷನ್, ಆ ಖರ್ಚುಗಳನ್ನು ನಾವು ನೋಡಿದಾಗ ದಿಸ್ ಇಸ್ ನಾಟ್ ಅಟ್ ಆಲ್ ವೆರಿ ಸಿಗ್ನಿಫಿಕೆಂಟ್, ಇಟ್ ಇಸ್ ನೆಗ್ಲಿಜಿಬಲ್. ಸೊ ಹಾಗೆ
1: ಡಾಕ್ಟರ್, ಈಗ ತಮ್ಮ ಆಸ್ಪತ್ರೆಯಲ್ಲಿ ಮಂಗಳ ಆಸ್ಪತ್ರೆ ಮತ್ತು ಕಿಡ್ನಿ ಫೌಂಡೇಶನ್ ಆಸ್ಪತ್ರೆ ಏನಿದೆ, ಇಲ್ಲಿ ಯಾವ ರೀತಿಯಾದಂತಹ ಶಸ್ತ್ರಕ್ರಿಯೆ ಸಂಬಂಧಿಸಿದ ವ್ಯವಸ್ಥೆಗಳಿವೆ?
0: ಇಲ್ಲಿ ಮಂಗಳ ಹಾಸ್ಪಿಟಲ್ ಅಲ್ಲಿ ಎವ್ರಿಥಿಂಗ್ ಇಸ್ ಡನ್ ಅವೈಲೇಬಲ್. ಈಗ ಕ್ಯಾನ್ಸರ್ ಆಪರೇಷನ್ ಇರಬಹುದು ಅಥವಾ ವೆರಿ ಸಿಂಪಲ್ ಆಪರೇಷನ್, ಹರ್ನಿಯಾ ಇರಬಹುದು, ಗಾಲ್ ಬ್ಲಾಡರ್ ಇರಬಹುದು, ಎಲ್ಲಾ ಆಪರೇಷನ್ ಮಂಗಳ ಹಾಸ್ಪಿಟಲ್ ಅಲ್ಲಿ ಈಗ ಮಾಡುವಂತ ಪ್ರೊವಿಷನ್ಸ್, ಫೆಸಿಲಿಟೀಸ್, ಎಕ್ವಿಪ್ಮೆಂಟ್ಸ್, ಡಾಕ್ಟರ್ಸ್ ಎಲ್ಲರೂ ಅವೈಲೇಬಲ್ ಇದ್ದಾರೆ. ಸೊ ಅದರಿಂದಾಗಿ ಇಟ್ಸ್ ಲೈಕ್ ಅ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ. ಸೊ ನಾವು ಈಗ ಏನೇ ಆಪರೇಷನ್ ಇದ್ರು ಅದಕ್ಕೆ ಬೇಕಾದ ಸಪೋರ್ಟ್ ಸಿಸ್ಟಮ್, ಅಲ್ಲಿ ಬೇಕಾದ ICU ಕೇರ್, CCU ಕೇರ್, ಪೋಸ್ಟ್ ಆಪರೇಟಿವ್ ಕೇರ್ ಏನು ಹೇಳ್ತೀವೋ, ಅದಕ್ಕೆ ಬೇಕಾದ ಟ್ರೈನ್ಡ್ ನರ್ಸಸ್ ಇರಬಹುದು, ಅವರ ರಿಕವರಿಗೆ ಬೇಕಾಗುವಂತಹ ಫಿಸಿಯೋಥೆರಪಿಸ್ಟ್ ಇರಬಹುದು, ಲಾಟ್ ಆಫ್ ಥಿಂಗ್ಸ್ ಆರ್ ಅವೈಲೇಬಲ್ ಅಟ್ ಮಂಗಳ ಹಾಸ್ಪಿಟಲ್ ಈಗ ಸದ್ಯಕ್ಕೆ. ಸೊ ಇದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಕಾಂಪ್ಲೆಕ್ಸ್ ಸರ್ಜರೀಸ್ ಬೇಕಾದ್ರೂ ನಾವು ಧೈರ್ಯದಲ್ಲಿ ಮಾಡಬಹುದು. ಸೊ ಈಗ ಪರ್ಟಿಕ್ಯುಲರ್ ಆಗಿ ನೀವು ಕೇಳ್ತಾ ಇದ್ರಿ ಅಂತ ಹೇಳಿದ್ರೆ, ವಿ ಕ್ಯಾನ್ ಸೇ ದಟ್ ಎವ್ರಿಥಿಂಗ್ ಇನ್ಸೈಡ್ ದ ಅಬ್ಡೊಮೆನ್, ಹೊಟ್ಟೆ ಒಳಗಡೆ ಏನು ಆಪರೇಷನ್ ಮಾಡಬೇಕು, ಹೆಚ್ಚಿನದ್ದು ನಾವಲ್ಲಿ ಮಾಡ್ತಾ ಇದ್ವಿ. ಈಗ ಗಾಲ್ ಬ್ಲಾಡರ್ ಆಪರೇಷನ್ ಇರಬಹುದು, ಲಿವರ್ ಆಪರೇಷನ್ ಇರಬಹುದು, ಹೊಟ್ಟೆ ಮೇಲೆ ಆಪರೇಷನ್ ಇರಬಹುದು, ಪ್ಯಾಂಕ್ರಿಯಾಸ್ ಮೇಲೆ ಆಪರೇಷನ್ ಇರಬಹುದು, ಕರುಳು ಮೇಲೆ ಆಪರೇಷನ್ ಇರಬಹುದು, ಇದೆಲ್ಲ ಮಾಡ್ತೀವಿ. ಅದಲ್ಲದೆ ಈಗ ಹರ್ನಿಗಳ ಆಪರೇಷನ್ ಇರಬಹುದು, ಅಪೆಂಡಿಕ್ಸ್ ಆಪರೇಷನ್ ಇರಬಹುದು, ಅದನ್ನು ಮಾಡ್ತೇವೆ. ಜನರಲ್ ಸರ್ಜರಿ ಕ್ಯಾಟಗರಿಲಿ ಬಂದಾಗ ಬ್ರೆಸ್ಟ್ ಡಿಸೀಸಸ್, ಡಾಕ್ಟರ್ ಉದಾತ ಇರ್ತಾರೆ, ನೆಕ್ಸ್ಟ್ ನಿಮ್ಮ ಹತ್ರ ಭೇಟಿ ಆಗಬಹುದು, ಅವರು ಬ್ರೆಸ್ಟ್ ಡಿಸೀಸಸ್ ಸ್ಪೆಷಲಿಸ್ಟ್, ಅವರು ನಮ್ಮ ಟೀಮಿಗೆ ಜಾಯಿನ್ ಆಗಿದ್ದಾರೆ. ಲೇಸರ್ ಈಗ ನಾವು ಪ್ರಮೋಟ್ ಮಾಡ್ತಾ ಇದ್ದೇವೆ, ಲೇಸರ್ ಇಂದಾಗಿ ಇಟ್ ಇಸ್ ಅ ವೆರಿ ಓಲ್ಡ್ ಟೆಕ್ನಾಲಜಿ, ಬಟ್ ಈಗ ಅಕ್ಸೆಪ್ಟೆನ್ಸ್ ಅಷ್ಟೊಂದು ಚೆನ್ನಾಗಿದ್ದ ಕಾರಣ ದ ರಿಸಲ್ಟ್ಸ್ ಆರ್ ವೆರಿ ಮಚ್ ಅಪ್ರಿಶಿಯೇಬಲ್ ಅದರಲ್ಲಿ. ಸೊ ಈಗ ಲೇಸರ್ ಇಂದಾಗಿ ವೆರಿಕೋಸ್ ವೇನ್ ಆಪರೇಷನ್ ಇರಬಹುದು, ಅಥವಾ ಲೇಸರ್ ಇಂದಾಗಿ ಪೈಲ್ಸ್ ಫಿಶರ್ ಫಿಸ್ತುಲಾ ಆಪರೇಷನ್ ಇರಬಹುದು, ಪೈಲೋಡಲ್ ಸೈನಸ್ ಆಪರೇಷನ್ ಇರಬಹುದು, ಇದೆಲ್ಲ ವೆರಿ ವೆರಿ ಸಕ್ಸಸ್ಫುಲ್. ಸೊ ಆ ತರ ಟೆಕ್ನಿಕ್ಸ್ ನಾವು ಮಾಡ್ತಾ ಇದ್ದೇವೆ. ಥೈರಾಯ್ಡ್ ಸಂಬಂಧಿತವಾದ ಆಪರೇಷನ್ಗಳು ಎಲ್ಲ, ಸಲವರಿ ಗ್ಲ್ಯಾಂಡ್ ಇರಬಹುದು, ಏನೆಲ್ಲ ಜನರಲ್ ಸರ್ಜರಿ ಬರುತ್ತೋ ಪ್ಲಸ್ ಈ ಲ್ಯಾಪ್ರೋಸ್ಕೋಪಿ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಸರ್ಜರೀಸ್, ಹೊಟ್ಟೆ ಒಳಗಡೆ ಇರುವಂತಹ ಆಪರೇಷನ್ಗಳು, ಗ್ಯಾಸ್ಟ್ರೋ ರಿಲೇಟೆಡ್ ಆಪರೇಷನ್ಸ್, ಕ್ಯಾನ್ಸರ್ ರಿಲೇಟೆಡ್ ಆಪರೇಷನ್ಸ್ ಎಲ್ಲ ಈಗ ಮಂಗಳದಲ್ಲಿ.
1: ಅಂದ್ರೆ ಹೊಸ ತಂತ್ರಜ್ಞಾನವನ್ನು ಕೂಡ ತಾವು ಬಳಸ್ತಾ ಇದ್ದೀರಾ?
0: ಹೌದು ಹೌದು, ಡೆಫಿನೆಟ್ಲಿ.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ನಮಗೆ ಈ ಲ್ಯಾಪ್ರೋಸ್ಕೋಪಿ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಈ ವಿಷಯದ ಕುರಿತು ಡಾಕ್ಟರ್ ಕೀರ್ತಿರಾಜ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
2: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಪ್ರಗತಿಪಥ.
2: ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತು ನಾವು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬ್ಲೂ ರೆವಲ್ಯೂಷನ್, ಮೀನು ಕ್ರಾಂತಿ, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಮೀನು ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರದ ವಿಜ್ಞಾನಿಗಳಾಗಿರುವ ಚೇತನ್ ಎನ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ. ಈಗ ನೀಲಿಕ್ರಾಂತಿ ಅನ್ನೋ ವಿಷಯ ಬಂದಾಗ, ನಮ್ಮ ದೇಶದಲ್ಲಿ ನೀಲಿಕ್ರಾಂತಿ ಅನ್ನೋ ಒಂದು ಶುರುವಾಗಿದ್ದು ಗೆಂಡೆ ಮೀನುಮರಿಗಳನ್ನು ಉತ್ಪಾದನೆ ಮಾಡುವಂಥ ಒಂದು ತಂತ್ರಜ್ಞಾನವನ್ನು

0: ಸೃಷ್ಟಿ ಮಾಡಿದ. ಆ ಒಂದು ತಂತ್ರಜ್ಞಾನದಲ್ಲಿ ಏನಾಯಿತು ಅಂದರೆ, ಪ್ರೊಫೆಸರ್ ಆಲಿ ಖುನಿ ಅಂತ ಮತ್ತು ಹೀರಾಲಾಲ್ ಚೌಧರಿ ಅಂತ ಇವರಿಬ್ಬರು ನಮ್ಮ ನೀಲಿ ಕ್ರಾಂತಿಯ
1: ಹರಿಕಾರರವರು.
0: ಅವರು ಈ ಗೆಂಡೆ ಮೀನು ಮರಿಗಳನ್ನು, ಮೊದಲು ನಾವೇನು ಮಾಡ್ತಿದ್ವಿ, ಗೆಂಡೆ ಮರಿಗಳನ್ನು ನದಿಗಳಿಂದ ತೊಗೊಂಬಂದು ಅದನ್ನು ನಾವು ಪಾಲನೆಯನ್ನು ಮಾಡಿ ಅದರಿಂದ ಸಾಕಾಣಿಕೆ ಮಾಡ್ತಿದ್ವಿ. ಆದರೆ ಉತ್ಪಾದನೆ ಮಾಡುವಂಥ ಯಾವುದೇ ತಂತ್ರಜ್ಞಾನ ನಮ್ಮಲ್ಲಿ ಇರಲಿಲ್ಲ. ಅದನ್ನು ಈ ಒಂದು ವಿಜ್ಞಾನಿಗಳು ಅದಕ್ಕೆ ಒಂದು ರೂಪುರೇಷೆಯನ್ನು ಮಾಡಿ ಅದನ್ನು ಹೇಗೆ ಮಾಡ್ಬೋದು ಅನ್ನೋ ಒಂದು ತಂತ್ರಜ್ಞಾನವನ್ನು ಬೆಳೆಸಿದ ನಂತರ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಮೀನು ಸಾಕಾಣಿಕೆ ಆಗಲಿಕ್ಕೆ ಶುರುವಾಯಿತು. ಇದು ನಮ್ಮ ನೀಲಿಕ್ರಾಂತಿಗೆ ಒಂದು ನಾಂದಿಯಾಗಿ ಮುಂದೆ ಬಂದು, ಇವತ್ತಿನ ದಿನಗಳಲ್ಲಿ ಆ ನೀಲಿಕ್ರಾಂತಿ ಅವಲಂಬಿತವಾಗಿ ನೋಡಿದ್ರೆ ಈಗ ಬರೀ ಗೆಂಡೆ ಮೀನುಗಳಲ್ಲ, ಹಲವಾರು ತಳಿಗಳನ್ನು ನಾವು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಗೆಂಡೆ ಮೀನುಗಳು ಪ್ರಮುಖವಾಗಿ ಪಾತ್ರ ವಹಿಸ್ತದೆ. ನಮ್ಮ ದೇಶದ ಮೀನುಗಾರಿಕೆಯ ಒಂದು ಸಂಪತ್ತನ್ನು ನೋಡಿದಾಗ ಹೆಚ್ಚಾಗಿ ಗೆಂಡೆ ಮರಿಗಳಿಗೆ ಅಥವಾ ಗೆಂಡೆ ಮೀನುಗಳಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತೇವೆ ನಾವು. ಈ ಇದರಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲೇ ನಾವು ತಗೊಂಡಾಗ ಕಳೆದ 4-5 ವರ್ಷಗಳಲ್ಲಿ ನೋಡ್ತಿದ್ದಾಗ ಒಳನಾಡು ಮೀನುಗಾರಿಕೆ ಅಂದರೆ ಸಾಕಾಣಿಕೆ ಮಾಡೋದು, ಅದರ ಜೊತೆಗೆ ಹಿಡಿಯುವಂಥದ್ದು, ನೈಸರ್ಗಿಕವಾಗಿ ಸಿಗುವಂಥ ಮೀನುಗಳನ್ನು ಹಿಡಿಯುವಂಥದ್ದು, ಇದನ್ನು ನೋಡಿದಾಗ ಸಾಕಾಣಿಕೆ ಮಾಡುವಂಥ ಪ್ರಮಾಣ ಏನಿದೆ ಪ್ರತಿ ವರ್ಷ ಹೆಚ್ಚಾಗಿ ಬರ್ತಾ ಇದೆ. ಇದಕ್ಕೆ ಕಾರಣಗಳು ನಮ್ಮಲ್ಲಿರುವಂಥ ತಂತ್ರಜ್ಞಾನಗಳು, ಈ ನೀಲಿ ಕ್ರಾಂತಿಯಿಂದ ಬರ್ತಿರುವಂಥ ತಂತ್ರಜ್ಞಾನಗಳ ಅಳವಡಿಕೆಯಿಂದ ಕೃಷಿಕರು ಹಲವಾರು ಸಂಸ್ಥೆಗಳಿಂದ ಆಗಿರ್ಬೋದು ಅಥವಾ ಸಂಶೋಧನಾ ಕೇಂದ್ರಗಳಿಂದ ಆಗಿರ್ಬೋದು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಈ ಒಳನಾಡು ಮೀನು ಕೃಷಿಯನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಈಗ ನಮ್ಮ ಕರ್ನಾಟಕದಲ್ಲೇ ತಗೊಂಡಾಗ ನಮ್ಮಲ್ಲಿ ಈಗ 12 ಲಕ್ಷ ಟನ್ನಷ್ಟು ಮೀನನ್ನು ನಾವು ಸಾಕಾಣಿಕೆ ಮಾಡ್ತಾ ಇದ್ದೇವೆ
1: ಉತ್ಪಾದನೆ
0: ಮಾಡ್ತಾ ಇದ್ದೇವೆ. ಇದರಲ್ಲಿ 5 ಲಕ್ಷ ಟನ್ನಷ್ಟು ನಾವು ಸಾಕಾಣಿಕೆಯಿಂದ ಬರ್ತಿರೋವಂಥ ಮೀನಿನ ಸಂಪತ್ತಾಗಿರೋದು. ಅಂದರೆ ಕಳೆದ 5 ವರ್ಷಗಳಲ್ಲಿ ಹೋದಾಗ ಅದು 1.4, 2.1 ಇದ್ದಿದ್ದರಿಂದ ಈಗ 5 ಲಕ್ಷ ಟನ್ವರೆಗೂ ಬಂದಿದೆ. ಅಂದರೆ ಇದು ಸಾಕಾಣಿಕೆಯತ್ತ ಕೃಷಿಕರನ್ನು ತೋರಿಸಿರುವಂಥ ಒಲವಾಗಿರ್ಬೋದು, ಸರ್ಕಾರಗಳಿಂದ ಕೃಷಿಕರಿಗೆ ಕೊಡ್ತಿರುವಂಥ ಪ್ರೋತ್ಸಾಹ ಇರ್ಬೋದು, ಅದರ ಜೊತೆಗೆ ಅವರು ಕೂಡ ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಸವಲತ್ತುಗಳನ್ನು ಕೊಡೋದ್ರಿಂದ ಈ ನೀಲಿ ಕ್ರಾಂತಿ ಇನ್ನಷ್ಟು ಮುಂದೆ ಸಾಗಿ ಮತ್ತಷ್ಟು ತಂತ್ರಜ್ಞಾನಗಳು, ಮತ್ತಷ್ಟು ಹೊಸ ತಳಿಗಳು ಬಂದು ಈ ಮೀನು ಸಾಕಾಣಿಕೆ ಇದರಲ್ಲಿ ಹಲವಾರು ಕೃಷಿಕರು ಲಾಭ ಪಡೀಲಿಕ್ಕೆ ಸಾಧ್ಯ. ಇದಕ್ಕೆ ಪೂರಕವಾಗಿಯೇ ಕಳೆದ 5 ವರ್ಷಗಳ ಹಿಂದೆ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ದೇಶಾದ್ಯಂತ ನೀಲಿಕ್ರಾಂತಿಗೆ ಅನುಗುಣವಾಗಿ ಮೀನು ಕೃಷಿ ಹೆಚ್ಚಾಗಬೇಕು, ಮೀನುಗಾರರಿಗೆ ಸಹಾಯ ಆಗಬೇಕು ಅಂತ 20,000 ಕೋಟಿ ಅನುದಾನವನ್ನು ನೀಡಿತು. ಅದು ಪ್ರತಿಯೊಂದು ರಾಜ್ಯಕ್ಕೆ, ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿನ ಮಟ್ಟದವರೆಗೂ ಸೇರಿ ಅಲ್ಲಿನ ಕೃಷಿಕರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ಒಂದು ಮೀನು ಮರಿಯನ್ನು ಉತ್ಪಾದನೆಯಿಂದ ಹಿಡಿದು ಅದನ್ನು ಸಾಕಾಣಿಕೆ, ಅದನ್ನು
1: ಸಾಕಾಣಿಕೆ
0: ಎಲ್ಲ ಸಾಕಾಣಿಕೆ ಅದನ್ನು ಮಾರಾಟ ಮಾಡುವಂಥ ವ್ಯವಸ್ಥೆ, ಅದನ್ನು ಮಾರಾಟ ಮಾಡಲಿಕ್ಕೆ ಬೇಕಾಗಿರುವಂಥ ಪೂರಕವಾದಂಥ ವ್ಯವಸ್ಥೆ, ಅದರ ಜೊತೆಗೆ ಒಂದು ಹಿಡಿದಂಥ ಜಾಗದಿಂದ ಮಾರುಕಟ್ಟೆಗೆ ಹೋಗಲಿಕ್ಕೆ ಬೇಕಾಗಿರುವಂಥ ವಾಹನಗಳ ವ್ಯವಸ್ಥೆ, ಮೀನನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಥವಾ ಅದನ್ನು ಸ್ಟೋರೇಜ್ ಮಾಡಲಿಕ್ಕೆ ಅಂತ ಬೇಕಾಗಿರುವಂಥ ಐಸ್ ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಈ ಥರ ಹಲವಾರು ಯೋಜನೆಗಳನ್ನು ಒಂದು 64 ವಿವಿಧವಾದಂಥ ಏನು ಯೋಜನೆಗಳನ್ನು ಆ ಇದರಲ್ಲಿ ಕೊಡಲಾಗಿದೆ. ಇದನ್ನು ನಾವು ಕೃಷಿಕರಿಗೆ ಆದಷ್ಟು ಈ
1: ಸಬ್ಸಿಡೈಡ್ ರೇಟಲ್ಲಿ
0: ನಾವು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಮೀನು ಕೃಷಿಯಲ್ಲಿ ನಾವು ಹೆಚ್ಚಾಗಿ ನಾವು ಯೋಚನೆ ಮಾಡೋದು ಬರೀ ಕೃಷಿ ಬಗ್ಗೆ ಮಾತ್ರ. ಇದನ್ನು ಕೃಷಿಯನ್ನು ಬಿಟ್ಟ ನಂತರ ಹಲವಾರು ಕೃಷಿಕರು ಏನು ಮಾಡ್ತಾರೆ, ಬರೀ ಮೀನು ಸಾಕಾಣಿಕೆ ಮಾಡೋದು ಒಂದೇ ಒಂದು ಸ್ವಾವಲಂಬಿ ಜೀವನ ಅಲ್ಲ. ಮೀನು ಮರಿಗಳನ್ನ ಹೊರಗಡೆಯಿಂದ ತಂದು ಇನ್ನೊಬ್ಬ ರೈತನಿಗೆ
1: ಕೊಡೋದು
0: ಕೂಡ ಒಂದು ಸ್ವಾವಲಂಬಿ ಜೀವನ,
1: ಅದು ಒಂದು ಉದ್ಯಮ.
0: ಅದಕ್ಕೆ ಬೇಕಾಗಿರುವಂತಹ ಆಹಾರವಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಬೇರೆ ಯಾವುದೇ ತರ
1: ಈಗ ಅದೇ ಒಂದು ಉದ್ಯಮ ಮಾಡ್ಕೊಳ್ಬೋದಲ್ಲ.
0: ಈಗ ಮೀನು ಮರಿಗಳನ್ನು ಉತ್ಪಾದನೆ ಮಾಡುವವರು ಕೆಲವರು, ಅದನ್ನ ಒಂದು ನರ್ಸರಿ ಅಂತ ನಾವು ಹೇಳ್ತೇವೆ, ಅದನ್ನ ಮಾಡುವಂತವ್ರು ಕೆಲವರು, ಅದರಿಂದ ರೈತರಿಗೆ ತಲುಪಿಸುವಂತವ್ರು ಒಬ್ಬರು. ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ
1: ಒಂದು
0: ಬೆಳೆಯೋರು ಇನ್ನೊಬ್ರು, ಬಳಸೋರು ಇನ್ನೊಬ್ರು, ಆ ಈ ತರದ. ಈಗ ಕೆಲವು ಸರಿ
1: ಹಂತದ ಉದ್ಯೋಗ ಇಲ್ಲಿ ಸೃಷ್ಟಿ ಆಗುತ್ತೆ,
0: ಎಲ್ಲಾ ಕಡೆಯಿಂದನೂ ಇದೆ. ಅದರ ಜೊತೆಗೆ ಈಗ ಹೆಚ್ಚಿನ ಮೀನು ಇದ್ದಾಗ ನಾವು ಅದರಲ್ಲಿ ಮೌಲ್ಯವರ್ತಿತ ಉತ್ಪನ್ನಗಳನ್ನು ಮಾಡೋ ಅಂಥದ್ದು. ಇದಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಒಂದು ಜಿಲ್ಲೆ ಒಂದು ಉತ್ಪನ್ನ ಒಂದು ಕಾರ್ಯಕ್ರಮವನ್ನು ತಂತು.
1: ಇಲ್ಲೂ ಕೂಡ ಬಂದಿದೆ ಅಂದ್ರೆ ಈಗಾಗಲೇ ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ಅರಣ್ಯ ಇಲಾಖೆಯಲ್ಲಿ ಇದೆ
0: ಅಲ್ಲ, ಇಡೀ ಜಿಲ್ಲೆ ಒಂದು ದೇಶದಲ್ಲಿ
1: ಇದು ಕೂಡ ಈಗ ಮೀನುಗಾರಿಕೆ ಇಲಾಖೆಯಲ್ಲೂ ಕೂಡ ಇದು ಇದೆ ಅಂತ.
0: ಹೌದೌದು, ಇಡೀ ದೇಶಕ್ಕೆ ಅದು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಮಾಡಿದ್ರು
1: ಪ್ರತಿಯೊಂದರಲ್ಲೂ.
0: ಅದು ಯಾವುದೇ ಆದಂತ ಪದಾರ್ಥ ಇರಬಹುದು, ಅದು ಮೀನಾಗಿರ್ಬೋದು ಅಥವಾ ಕೆಲವು
1: ತೋಟಗಾರಿಕೆ.
0: ಅದರಿಂದ ಮಾಡ ಈಗ ಮೀನುಗಾರಿಕೆಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳಿಗೋಸ್ಕರನೇ ಹಲವಾರು ಯೋಜನೆಗಳನ್ನು ಕೊಟ್ಟರು. PMFME ಅಂತ ಒಂದು ಯೋಜನೆ ಇದೆ, ಇದರಲ್ಲಿ ಮೈಕ್ರೋ ಫೈನಾನ್ಸಿಂಗ್ ಸಣ್ಣ ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆ, ಸ್ವಸಹಾಯ ಸಂಘಗಳು, ಆ ಇದರಲ್ಲಿ ಹೆಣ್ಣು ಮಕ್ಕಳಿಗೆ ಈ ಒಂದು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಿ ಅದನ್ನು ಮಾರುಕಟ್ಟೆ ಮಾಡುವಂಥ ವ್ಯವಸ್ಥೆಗೆ ಕೂಡ ಅವರಿಗೆ ಸಣ್ಣದಾದಂಥ ಒಂದು ಆರ್ಥಿಕ ಸಹಾಯವನ್ನು ಕೊಡಲಿಕ್ಕೆ ಕೂಡ ಈ ಒಂದು ಯೋಜನೆಗಳು ಸಹಾಯವಾಗಿದೆ. ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ, ಈಗ ದಕ್ಷಿಣ ಕನ್ನಡದಲ್ಲಿ ನಾವು ಇದ್ದಾಗ ದಕ್ಷಿಣ ಕನ್ನಡಕ್ಕೆ ಸಮುದ್ರದ ಮೀನಿನ ಉತ್ಪನ್ನಗಳನ್ನು ತಯಾರು ಮಾಡೋದು ಒಂದು ಜಿಲ್ಲೆ ಒಂದು ಉತ್ಪನ್ನದಲ್ಲಿ ಇತ್ತು.
1: ದಕ್ಷಿಣ ಕನ್ನಡ
0: ಉತ್ತರ ಕನ್ನಡದಲ್ಲಿ ಕೂಡ ಹಾಗೆ ಇತ್ತು. ಅದರಲ್ಲಿ ಕೂಡ ಹಲವಾರು ಥರದ ಮೌಲ್ಯವರ್ಧಿತ ಮೀನಿನ ಉತ್ಪನ್ನಗಳನ್ನು ಮಾಡಿದರು. ಚಕ್ಕುಲಿ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಇದನ್ನು ನಮ್ಮ ರಾಜ್ಯದ ಮೀನುಗಾರಿಕೆಯಲ್ಲಿ ಪ್ರತಿನಿಧಿಸುವಂಥ ಒಂದು ಉತ್ಪನ್ನಗಳಾಯಿತು. ಇದನ್ನು ನಾವು ದೇಶಾಂತರ ಹಾಗೂ ವಿದೇಶಕ್ಕೂ ಕೂಡ ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡೋಕ್ಕೆ ಈ ಒಂದು ಯೋಜನೆಯನ್ನು ಮಾಡಿತು. ಅದಕ್ಕೋಸ್ಕರನೇ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೋಬೋದು. ಇದು 50% ಕೇಂದ್ರ ಸರ್ಕಾರದಿಂದ ಮತ್ತು 50% ರಾಜ್ಯ ಸರ್ಕಾರದಿಂದ ಸಿಗುವಂಥ ವ್ಯವಸ್ಥೆ ಇದು. ಇದಕ್ಕೆ ಸಾಮಾನ್ಯ ವರ್ಗದವ್ರಿಗಾದರೆ, ಜನರಲ್ ಕ್ಯಾಟಗರಿಯವ್ರಿಗಾದರೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟಿರುತ್ತೆ ಅದರಲ್ಲಿ 40% ಅಷ್ಟು ಸಬ್ಸಿಡಿ ಸಿಗ್ತದೆ. ಹಾಗೆ ಹೆಣ್ಣು ಮಕ್ಕಳಿಗೆ, ಹಾಗೆ SC ಮತ್ತು SC ಕ್ಯಾಟಗರಿಯವ್ರಿಗಾದರೆ ಒಂದು ಪ್ರಾಜೆಕ್ಟ್ ಕಾಸ್ಟ್ 60% ಅಷ್ಟು
1: ಸಬ್ಸಿಡಿ
0: ಸಿಗುತ್ತೆ. ಆ ಪ್ರಾಜೆಕ್ಟ್ ಕಾಸ್ಟ್ ಏನಿರುತ್ತೆ, ಈಗ ಅವರು ಯಾವ ಇದಕ್ಕೆ ಮಾಡ್ತಾರೆ, ಈಗ ನಾನು ಹೇಳಿದಾಗೆ ಮೀನು ಉತ್ಪನ್ನ ಆಗಿರ್ಬೋದು ಅಥವಾ ಮೀನಿನ ಸಾಕಾಣಿಕೆ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ,
1: ಮೀನು ಸಾಕಾಣಿಕೆಗೆ ಇರ್ಬೋದು,
0: ಸಾಕಾಣಿಕೆಗೆ ಈಗ ಹಲವಾರು ವಾಹನಗಳಿದೆ, ಒಂದು ದ್ವಿಚಕ್ರ ವಾಹನದಿಂದ ಹಿಡಿದು ದೊಡ್ಡ ಕಂಟೈನರ್ ವರೆಗೂ ಕೂಡ ಅದರಲ್ಲಿ ವ್ಯವಸ್ಥೆ ಇದೆ.
1: ಆಯ್ತು ಡಾಕ್ಟರ್ ಚೇತನ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಮತ್ಸ್ಯ ಸಂಪದ ಯೋಜನೆ ಅಂದರೆ ಬ್ಲೂ ರೆವಲ್ಯೂಷನ್ ಈ ಕುರಿತು ನಮ್ಮ ರೈತರಿಗೆ ಅತಿ ಪ್ರಮುಖವಾದ ಮಾಹಿತಿಯನ್ನು ಕೊಟ್ಟರೆ ತಮಗೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ, ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
6: ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ನಾಳೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ಇಎಸ್ಐಸಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಆಚರಣೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡದಲ್ಲಿ ಬೆಂಕಿ ಅವಘಡ, 9 ಮಂದಿ ಸಾವು, ಗಣ್ಯರಿಂದ ಸಂತಾಪ. ಐಪಿಎಲ್ ಟಿ20 ಕ್ರಿಕೆಟ್.

ಇಂದು ಸನ್ರೈಸರ್ಸ್ ಹೈದರಾಬಾದ್, ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್, ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದೆ. ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಾದ್ಯಂತ 77 ಮತ ಎಣಿಕೆ ಕೇಂದ್ರಗಳಲ್ಲಿ ಎಲ್ಲಾ ಸಿದ್ಧತೆಗಳು ಪೂರ್ಣಗೊಂಡಿದ್ದು, ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಬಹುಹಂತದ ಭದ್ರತೆಯನ್ನು ಒದಗಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ತಮಿಳುನಾಡಿನಲ್ಲಿ ಒಟ್ಟು 10,545 ಮತ ಎಣಿಕೆ ಸಿಬ್ಬಂದಿಯನ್ನು ಎಣಿಕೆ ಕರ್ತವ್ಯಕ್ಕಾಗಿ ನಿಯೋಜಿಸಲಾಗಿದೆ. 4,624 ಸೂಕ್ಷ್ಮ ವೀಕ್ಷಕರೊಂದಿಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬರು ಸೇರಿದಂತೆ 234 ಎಣಿಕೆ ವೀಕ್ಷಕರು ಮತ ಎಣಿಕೆ ಕಾರ್ಯದ ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಆಯೋಗದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದನ್ನು ಖಚಿತಪಡಿಸಿಕೊಳ್ಳುತ್ತಾರೆ. ಕೇಂದ್ರ ಕಾರ್ಮಿಕ, ಉದ್ಯೋಗ ಹಾಗೂ ಯುವಜನ ವ್ಯವಹಾರಗಳ ಸಚಿವ ಡಾ ಮನ್ಸುಖ್ ಮಾಂಡವೀಯ ಇಂದು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ನೂತನ ಇಎಸ್ಐಸಿ ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಿದರು. ಇದೇ ವೇಳೆ ಬಳ್ಳಾರಿಯಲ್ಲಿ ನಿರ್ಮಾಣಗೊಳ್ಳಲಿರುವ 100 ಹಾಸಿಗೆಗಳ ಇಎಸ್ಐಸಿ ಆಸ್ಪತ್ರೆಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮತ್ತಿತರ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವಾದ್ಯಂತ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗುತ್ತಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ಮತ್ತು ಅದರ ಪರವಾದ ಉಪಕ್ರಮಗಳನ್ನು ಅಭಿವೃದ್ಧಿಪಡಿಸಲು ಹಾಗೂ ಜಾಗತಿಕ ಮಟ್ಟದಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಸ್ಥಿತಿಯನ್ನು ಮೌಲ್ಯಮಾಪನ ಮಾಡಲು ಒಂದು ಮಹತ್ವದ ಸಂದರ್ಭವಾಗಿದೆ. ಈ ವರ್ಷದ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಪುನಃ ದೃಢಪಡಿಸಲು ಮತ್ತು ಪತ್ರಿಕೋದ್ಯಮ, ಕೃತಕ ಬುದ್ಧಿಮತ್ತೆ ಸೇರಿದಂತೆ ತಂತ್ರಜ್ಞಾನ ಹಾಗೂ ಮಾನವ ಹಕ್ಕುಗಳ ಕ್ಷೇತ್ರದವರನ್ನು ಭವಿಷ್ಯದ ಮಾಹಿತಿಯ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಪ್ರಾಯೋಗಿಕ ಮಾರ್ಗಗಳ ಸುತ್ತ ಒಗ್ಗೂಡಿಸಲು ಒಂದು ಪ್ರಮುಖ ವೇದಿಕೆ ಒದಗಿಸುತ್ತದೆ. ವಿಶ್ವಸಂಸ್ಥೆಯ ಡಿಸೆಂಬರ್ 1993 ಸಾಮಾನ್ಯ ಸಮ್ಮೇಳನದಲ್ಲಿ ಯುನೆಸ್ಕೋದ ಶಿಫಾರಸಿನಂತೆ ಮೇ 3 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವೆಂದು ಘೋಷಿಸಲಾಯಿತು. ಅಂದಿನಿಂದ ಮೇ 3 ವಿಂಡ್ ಹೋಕ್ ಘೋಷಣೆಯ ವಾರ್ಷಿಕೋತ್ಸವವನ್ನಾಗಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವೆಂದು ಆಚರಿಸಲಾಗುತ್ತಿದೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡವೊಂದರಲ್ಲಿ ಇಂದು ಸಂಭವಿಸಿದ ಭಾರೀ ಅವಘಡದಲ್ಲಿ 9 ಜನರು ಸಾವನ್ನಪ್ಪಿದ್ದಾರೆ. ಇಂದು ಮುಂಜಾನೆ ಬೆಂಕಿ ಅವಘಡದ ಬಗ್ಗೆ ಮಾಹಿತಿ ಬಂದ ನಂತರ 14 ಅಗ್ನಿಶಾಮಕ ದಳದ ವಾಹನಗಳು ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಂದಿಸಿವೆ ಎಂದು ದೆಹಲಿ ಅಗ್ನಿಶಾಮಕ ದಳ ಮಾಹಿತಿ ನೀಡಿದೆ. ಬೆಳಿಗ್ಗೆ 6:25 ಹೊತ್ತಿಗೆ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಗ್ನಿಶಾಮಕ ಅಧಿಕಾರಿ ಮುಖೇಶ್ ವರ್ಮಾ, 4 ಅಂತಸ್ತಿನ ಕಟ್ಟಡದ ಕೆಲವು ಮಹಡಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ರಕ್ಷಣಾ ಮತ್ತು ಬೆಂಕಿ ನಂದಿಸುವ ಕಾರ್ಯಾಚರಣೆಯ ಸಮಯದಲ್ಲಿ ಕಟ್ಟಡದಿಂದ 15 ಜನರನ್ನು ರಕ್ಷಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅವಘಡದಲ್ಲಿ ಮೃತಪಟ್ಟವರ ಬಗ್ಗೆ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಂಧು ಮತ್ತು ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಲೆಫ್ಟಿನೆಂಟ್ ಗವರ್ನರ್ ತರಣ್ಜಿತ್ ಸಿಂಗ್ ಸಂಧು ದುರಂತದಲ್ಲಿ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಅವರು ಹಾರೈಸಿದ್ದಾರೆ. ಗಾಯಗೊಂಡವರಿಗೆ ಅಗತ್ಯವಿರುವ ಎಲ್ಲಾ ವೈದ್ಯಕೀಯ ನೆರವು ಒದಗಿಸುವುದರ ಜೊತೆಗೆ ಸಂತ್ರಸ್ತರಿಗೆ ತಕ್ಷಣದ ಪರಿಹಾರ ಮತ್ತು ಬೆಂಬಲವನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಅವಘಡ ಅತ್ಯಂತ ದುರಂತ ಎಂದು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಹೇಳಿದ್ದಾರೆ. ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಮತ್ತು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ಖಚಿತಪಡಿಸಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ ದೇಶಾದ್ಯಂತ ಇಂದು ನಡೆಯಲಿದೆ. ಈ ಪರೀಕ್ಷೆ ಮಧ್ಯಾಹ್ನ 2 ಪ್ರಾರಂಭವಾಗಿ ಸಂಜೆ 5 ಕೊನೆಗೊಳ್ಳಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯದ ಅನುಮೋದನೆಯೊಂದಿಗೆ ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ 2019 ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ನೀಟ್ ಯುಜಿ ಪರೀಕ್ಷೆಯನ್ನು ನಡೆಸುತ್ತಿದೆ. ಅಭ್ಯರ್ಥಿಗಳಿಗೆ ಪರೀಕ್ಷಾ ಸಂಸ್ಥೆ ನಿರ್ದಿಷ್ಟ ಮಾರ್ಗಸೂಚಿಗಳನ್ನು ನೀಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳ ಜೊತೆಗೆ ಮತದಾರರ ಗುರುತಿನ ಚೀಟಿ, ಆಧಾರ್ ಕಾರ್ಡ್ ಅಥವಾ ಪಡಿತರ ಚೀಟಿಯಂತಹ ಒಂದು ಮೂಲ ಫೋಟೋ ಗುರುತಿನ ಪುರಾವೆಯನ್ನು ಹೊಂದಿರಬೇಕು.
ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೆ.

0: ಇರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಯುನೈಟೆಡ್ ಅರಬ್ ಎಮಿರೇಟ್ಸ್ UAEಯಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳು ಇಂದು ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ UG 2026 ಬರೆಯುತ್ತಿದ್ದು, ದುಬೈ ಮತ್ತು ಶಾರ್ಜಾ ಎರಡರಲ್ಲೂ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲಿದ್ದಾರೆ. ಈಗಾಗಲೇ 12:30 ಪರೀಕ್ಷೆ ಆರಂಭವಾಗಿದ್ದು 3:30 ನಡೆಯಲಿದೆ. ಭಾರತವು ತನ್ನ ಶುದ್ಧ ಇಂಧನ ಪ್ರಮಾಣದಲ್ಲಿ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಸಚಿವರು, ಪ್ರಸ್ತುತ 45 ಲಕ್ಷ ಮನೆಗಳು ಸೌರಶಕ್ತಿಯನ್ನು ಬಳಸಿಕೊಂಡಿವೆ. ಈ ಬೆಳವಣಿಗೆಯ ಆಂದೋಲನವು ದೇಶಾದ್ಯಂತ ಸೌರಶಕ್ತಿಯ ತ್ವರಿತ ಅಳವಡಿಕೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಕಳೆದ ತಿಂಗಳಲ್ಲಿ ದಾಖಲೆಯ 3.11 ಲಕ್ಷ ಮನೆಗಳು ಪ್ರಯೋಜನ ಪಡೆದಿವೆ. ಗುಜರಾತ್ ಮತ್ತು ಮಹಾರಾಷ್ಟದ ನಂತರ 5 ಲಕ್ಷ ಸೌರ ಮೇಲ್ಛಾವಣಿ ಸ್ಥಾಪನೆಗಳನ್ನು ಮೀರಿದ 3ನೇ ರಾಜ್ಯ ಉತ್ತರ ಪ್ರದೇಶವಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಜೂನ್ನಲ್ಲಿ ತೈಲ ಉತ್ಪಾದನಾ ಗುರಿಗಳನ್ನು ಹೆಚ್ಚಿಸಲು ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಒಪೆಕ್ ಪ್ಲಸ್ ದೇಶಗಳು ತಾತ್ವಿಕವಾಗಿ ಒಪ್ಪಿಕೊಂಡಿವೆ. ಮುಂದಿನ ತಿಂಗಳು ದಿನಕ್ಕೆ ಸುಮಾರು 1,88,000 ಬ್ಯಾರೆಲ್ಗಳಷ್ಟು ತೈಲ ಉತ್ಪಾದನಾ ಗುರಿಯನ್ನು ಹೆಚ್ಚಿಸಲು 7 ಒಪೆಕ್ ಪ್ಲಸ್ ದೇಶಗಳು ಒಪ್ಪಿಗೆ ನೀಡಿವೆ ಎಂದು ವರದಿಯಾಗಿದೆ. ಭೌಗೋಳಿಕ ರಾಜಕೀಯ ಬಿಕ್ಕಟ್ಟು ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಗುಂಪಿನಿಂದ ನಿರ್ಗಮಿಸುತ್ತಿರುವ ಮಧ್ಯೆ ಇದು ಸತತ 3ನೇ ಮಾಸಿಕ ಹೆಚ್ಚಳವಾಗಿದೆ. UAE ನಿರ್ಗಮಿಸುವುದರೊಂದಿಗೆ ಒಪೆಕ್ ಪ್ಲಸ್ ಇರಾನ್ ಸೇರಿದಂತೆ 21 ಸದಸ್ಯರನ್ನು ಒಳಗೊಂಡಿದೆ. ಕಳೆದ ವಾರ UAE ಒಪೆಕ್ ಮತ್ತು ಒಪೆಕ್ ಪ್ಲಸ್ ತೈಲ ಪೂರೈಕೆ ಸರಪಳಿಗಳನ್ನು ತೊರೆಯುವುದಾಗಿ ಘೋಷಿಸಿತ್ತು. ಹಾರ್ಮುಜ್ ಜಲಸಂಧಿಯ ಮುಚ್ಚುವಿಕೆಯಿಂದಾಗಿ ಪರ್ಷಿಯನ್ ಕೊಲ್ಲಿ ರಾಷ್ಟಗಳು ತಮ್ಮ ರಫ್ತಿಗೆ ಭಾರೀ ಹೊಡೆತ ನೀಡುತ್ತಿರುವ ಸಮಯದಲ್ಲಿ UAE ನಿರ್ಗಮನವು ತೈಲ ಪೂರೈಕೆ ಸರಪಳಿಯನ್ನು ದುರ್ಬಲಗೊಳಿಸುವ ನಿರೀಕ್ಷೆ ಇದೆ. ಐಪಿಎಲ್ T20 ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ದಿನದ ಮೊದಲ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಮತ್ತು ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 3:30 ಆರಂಭವಾಗಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30 ಆರಂಭವಾಗಲಿರುವ ದಿನದ 2ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಸೆಣಸಲಿವೆ. 18 ಭಾರತೀಯರು ಸೇರಿದಂತೆ 20 ಸಿಬ್ಬಂದಿಗಳೊಂದಿಗೆ 46,313 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹೊತ್ತ ಮಾರ್ಷಲ್ ದ್ವೀಪದ ಧ್ವಜ ಹೊತ್ತ ಎಲ್ಪಿಜಿ ವಾಹಕ MT ಸರ್ವಶಕ್ತಿ ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಳೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಹಾಗೂ ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಅಸ್ಸಾಂ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ. ಕರ್ನಾಟಕದ ದೊಡ್ಡಬಳ್ಳಾಪುರದಲ್ಲಿ ಇಂದು ನೂತನ ESIC ಆಸ್ಪತ್ರೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಶಾಂತಿಯ ಮೂಲಕ ಭವಿಷ್ಯ ರೂಪಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಆಚರಣೆ. ದೆಹಲಿಯ ವಿವೇಕ್ ವಿಹಾರ್ ಪ್ರದೇಶದ ಕಟ್ಟಡದಲ್ಲಿ ಬೆಂಕಿ ಅವಘಡ, 9 ಮಂದಿ ಸಾವು, ಗಣ್ಯರಿಂದ ಸಂತಾಪ. ಐಪಿಎಲ್ T20 ಕ್ರಿಕೆಟ್ ಇಂದು ಸನ್ರೈಸರ್ಸ್ ಹೈದರಾಬಾದ್, ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಗುಜರಾತ್ ಟೈಟನ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
5: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳು. ಮೊದಲಿಗೆ ಒಂದು ಪ್ರಕಟಣೆ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ

0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ರತ್ನಮಂಜರಿ ಚಿತ್ರಕ್ಕೆಂದು ನಾಗೇಂದ್ರ ಹಾಗೂ ರಾಣಿ ಅವರು ಹಾಡಿರುವಂತಹ ಗೀತೆ. ಹುಣಸೂರು ಕೃಷ್ಣಮೂರ್ತಿಗಳ ರಚನೆಯನ್ನ ರಾಜನ್ ನಾಗೇಂದ್ರ ಅವರು ಸಂಗೀತಕ್ಕೆ ಅಳವಡಿಸಿದ್ದಾರೆ.
1: ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ, ಯಾವೂರು,

ಯಾರು ಯಾರು ನೀ ಯಾರು, ಎಲ್ಲಿರುವೆ ಬಂದು ಮುಖ ತೋರು, ಯಾಕಿಲ್ಲಿ ಜನರು ಬಂದುಳಿಯಲಾರು, ಯಾಕೆ

0: ಯಾರು ಯಾರು ನೀ ಯಾರು,
1: ಎಲ್ಲಿಂದ ಬಂದೆ, ಯಾವೂರು?
0: ಬದುಕಿದ್ದ ಜನರು ಹೆದರೋಡುತ್ತಿದ್ರು, ಬದುಕಿದ್ದ ಜನರು ಹೆದರೋಡುತ್ತಿದ್ರು,
1: ಇನ್ನಿವರು ಹೆದರಲಾರರು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಾರಿಯೇ ಮುನಿದರೆ ಮಾರಿ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ಲರೀಶ್ವರಿ ಹಾಡಿರುವಂತಹ ಗೀತೆ, ಗೀತಾಪ್ರಿಯ ಅವರ ಗೀತೆ ಇದು, ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

0: ಹೌದಾ ಮಾಮ? ಆಮೇಲೆ
1: ಮಂಕಾಗಿ ಮಂಕಾಗಿ ಹರಿಸಾಳೆ ಕಣ್ಣೀರ ಕೋಡಿ ಕಣ್ಣೀರ ಕೋಡಿ.
2: ಸಿಪಾಯಿ ರಾಮು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಲ್ಲರೀಶ್ವರಿ ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಸಂಗೀತವನ್ನು ನೀಡಿದ್ದಾರೆ.

0: ಚಿತ್ರಗೀತೆಗಳನ್ನು ಕೇಳಿದಿರಿ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಈಗ ನಾಲ್ಕನೆಯ ಸಂಧಿಯ ಪದ್ಯಗಳ ವಾಚನ ಶ್ರೀ ಎಚ್ಎಲ್ ಶ್ರೀಕಂಠ ಅವರಿಂದ, ವ್ಯಾಖ್ಯಾನ ಶ್ರೀ ಎಚ್ಎಸ್ ಗೋಪಾಲ್ ಅವರಿಂದ.
4: ತಂದೆ ಯೌವನಾಶ್ವ, ಮಗ ಸುವೇಗ, ಇಬ್ಬರು ವೃಷಕೇತುವಿನ ಜೊತೆಗೆ ಬಂದು ಭೀಮನ ಕಾಲಿಗೆ ನಮಸ್ಕರಿಸಲು, ಭೀಮಸೇನ ಇವರಾರು ಎಂದು ವೃಷಕೇತುವನ್ನ ಪ್ರಶ್ನಿಸಲು ವೃಷಕೇತು ಹೇಳುತ್ತಾನೆ, ಈ ರಾಜ್ಯದ ದೊರೆ ಯೌವನಾಶ್ವ ಇವನು. ಹಾಗೆಯೇ ತಂದೆಯನ್ನು ನೆರಳಿನಂತೆ ಅನುಸರಿಸುವ ಆತನ ಮಗ ಸುವೇಗ ಈತ ಎಂದು ಹೇಳಿ ತಾನೂ ಭೀಮನ ಕಾಲಿಗೆರಗಿದ ವೃಷಕೇತು.
5: ಇವರು

ವೃಷಕೇತು ಭೀಮಸೇನನಿಗೆ ಹೇಳುತ್ತಾನೆ, ಇವರು ಶ್ರೀಕೃಷ್ಣ ಪಾದ ದರ್ಶನ ಲಂಪಟತ್ವದಿಂದ. ನೋಡಿ, ಲಂಪಟ ಅನ್ನತಕ್ಕಂಥದ್ದು ಅತ್ಯಂತ ತುಚ್ಛ ಶಬ್ದ, ಹೀನ ಶಬ್ದ. ಆದರೆ ಅದನ್ನ ಮಹಾಕವಿ ಲಕ್ಷ್ಮೀಶ ಶ್ರೀಕೃಷ್ಣನ ಪಾದ ದರ್ಶನಕ್ಕೆ ಎಷ್ಟು ಸಮರ್ಥವಾಗಿ ಹೊಂದಿಸಿದ್ದಾನೆ ಅಂದರೆ, ಇವರು ಶ್ರೀಕೃಷ್ಣ ಪಾದ ದರ್ಶನ ಮಾಡಲೇಬೇಕು ಎನ್ನುವ ಉತ್ಕಟೇಚ್ಛೆಯಿಂದ, ಹಾಗೂ ಯುಧಿಷ್ಠಿರನ ಪಾದ ಕಮಲಗಳನ್ನು ಓಲೈಸಲು ನಿನ್ನನ್ನು ಕಾಣಲು ಬಂದಿದ್ದಾರೆ ಎಂದು ವೃಷಕೇತು ಹೇಳಲು, ಭೀಮಸೇನ ಮಹಾಸಂತೋಷದಿಂದ ತಂದೆ ಮಕ್ಕಳಿಬ್ಬರನ್ನೂ ಆಲಂಗಿಸಿದ. ಆಗ ಯೌವನ ಅಶ್ವ ಹೇಳುತ್ತಾನೆ, ಎಲೆ ವೃಕೋದರ,

0: ಭೀಮ, ಈ ಲೋಕದಲ್ಲಿ ಮಹಾಮಹಾವೀರರಿದ್ದಾರೆ. ಯುದ್ಧದಲ್ಲಿ ಮೂರ್ಛಿತನಾದ ಶತ್ರುವನ್ನ ಅವರು ಕೊಲ್ಲುತ್ತಾರೆ. ಆದರೆ ಈ ವೀರ ವೃಷಕೇತು ಮೂರ್ಛಿತನಾದ ಶತ್ರುವಾದ ನನ್ನನ್ನು ಆಯಾಸಗೊಂಡಿದ್ದಾನೆ ಎಂದು ಕರುಣೆಯಿಂದ ಉಪಚರಿಸಿ ಕಾಪಾಡಿದ. ಇವನಂಥ ವೀರರು ದೇವತೆಗಳಲ್ಲಾಗಲಿ ದಾನವರಲ್ಲಾಗಲಿ ಯಾರಿದ್ದಾರೆ ಎಂದು ವೃಷಕೇತುವನ್ನ ಹೊಗಳಿ ಮತ್ತೆ ಹೇಳುತ್ತಾನೆ ಯೌವನಾಶ್ವ.
1: ಅವನ್ ವಿನೋ

ದೇವರ ದೇವರೊಡೆಯನ ವಿನೋದ ಮಾತ್ರದಿಂದ ಸಮಸ್ತ ಬ್ರಹ್ಮಾಂಡಗಳು ಹುಟ್ಟಿ ಬಾಳಿ ಅಳಿಯುವವೋ? ಅಂದರೆ ಸಮಸ್ತ ಬ್ರಹ್ಮಾಂಡಗಳ ಹುಟ್ಟು ಉಳಿವು ಅಳಿವು ಯಾರಿಗೆ ಲೀಲಾ ಮಾತ್ರವೋ? ಅಂತಹ ದೇವೋತ್ತಮ ಶ್ರೀಹರಿ ನಿಮ್ಮ ಸೇವೆಯಲ್ಲಿರುವ ಆಳು. ಅಲ ಭೀಮ, ನಾನು ಎಷ್ಟರವನು? ನನ್ನ ಮೇಲೆ ನುಗ್ಗಿ ಕುದುರೆಯನ್ನು ಹಿಡಿದಿರಿ. ನೀವು ಮಾಡಿದ್ದು ಸರಿಯಲ್ಲ, ಅದು ತಪ್ಪು. ಈ ದಿವ್ಯಾಶ್ವ ಬೇಕು ಎಂದು ಕೇಳಿದರೆ ಶ್ರೀಕೃಷ್ಣ ಭಕ್ತರಿಗೆ ಕೊಡದಷ್ಟು ಧೂರ್ತ ದುರಹಂಕಾರಿಯೇ ನಾನು. ಏನೋ ಪುಣ್ಯವಶಾತ್ ಈ ವೃಷಕೇತು ನನ್ನ ಜೀವವನ್ನು ಕಾಪಾಡಿದ್ದ. ಮುಂದುವರಿದು ಹೇಳುತ್ತಾನೆ ಯೌವನಾಶ್ವ.

ಭೀಮಸೇನ, ಈ ದಿನ ವೃಷಕೇತು ಯುದ್ಧದಲ್ಲಿ ನನ್ನನ್ನು ಕಾಯದಿದ್ದರೆ ನನ್ನ ಜೀವನವೇ ವ್ಯರ್ಥವಾಗಿ ಹೋಗುತ್ತಿತ್ತು. ನಿಮ್ಮ ಅನುಗ್ರಹದಿಂದ ಜಗನ್ನಾಟಕ ಸೂತ್ರಧಾರಿ ಕೃಷ್ಣನನ್ನ ನೋಡುತ್ತೇನೆ, ಆತನ ಪಾದ ದರ್ಶನ ನನಗೆ ಆಗುತ್ತದೆ, ಅಲ್ಲಿ ಆತನಿಗೆ ಸಾಷ್ಟಾಂಗ ಎರಗುತ್ತೇನೆ. ಇದು ನನ್ನ ಪರಮ ಸೌಭಾಗ್ಯ. ನಾನು, ನನ್ನ ಮಕ್ಕಳು, ನನ್ನ ರಾಣಿ ವಾಸದೊಂದಿಗೆ ಬಂದು ನನ್ನ ಸರ್ವಸ್ವವನ್ನು ಶ್ರೀಕೃಷ್ಣನ ಪಾದ ತಲಕ್ಕೆ ಅರ್ಪಿಸುತ್ತೇನೆ ಎಂದ ಯವ್ವನಾಶ್ವ. ಆಗ ಭೀಮಸೇನ,

ಆಗ ಭೀಮಸೇನ, ಚಿಂತಿಸಬೇಡ ಮಹಾರಾಜ, ಇದುವರೆಗೆ ನಮ್ಮಣ್ಣ ಧರ್ಮರಾಜನಿಗೆ ನಾವು ನಾಲ್ವರು ಸಹೋದರರಿದ್ದೆವು. ನಾನು, ಭೀಮಸೇನ, ಆಮೇಲೆ ಅರ್ಜುನ, ಹಾಗೆಯೇ ನಕುಲ ಸಹದೇವರು, ಈ ರೀತಿ ನಾಲ್ವರು ಸಹೋದರರಿದ್ದೆವು. ಈಗ ನೀನೂ ಸೇರಿ ಐವರಾದೆವು. ಹಾಗಾಗಿ ನಿನಗೆ ಕೃಷ್ಣ ದರ್ಶನ ಅಸಾಧ್ಯವಲ್ಲ. ನಮ್ಮೊಂದಿಗೆ ನೀನು ಬಾ ಎಂದು ಯೌವನಾಶ್ವನಿಗೆ ಭೀಮ ನುಡಿಯಲು, ಆಗ ವಿನಯದಿಂದ ಬೇಡಿಕೊಂಡ ಯೌವನ,

0: ಭೀಮಸೇನ, ನೀನು ಹೇಳಿದುದನ್ನು ಮೀರುವುದಿಲ್ಲ. ಆದರೆ ನೀವು ನಮ್ಮೂರಿಗೆ ಬಾರದೆ ಹೊರಗಿನಿಂದ ಹಾಗೇ ಹೋಗುವುದು ನೀತಿ ಸಮ್ಮತವಲ್ಲ. ನೀವೆಲ್ಲರೂ ನಮ್ಮೂರಿಗೆ ಬಂದು ಒಂದೆರಡು ದಿವಸ ಇದ್ದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು. ಆಮೇಲೆ ಸುವಸ್ತುಗಳೊಡನೆ ಸೈನ್ಯ ಸಮೇತ ನಾವು ಬರುತ್ತೇವೆ. ನೀವು ಇದಕ್ಕೆ ಒಪ್ಪಿ ಅನುಗ್ರಹಿಸಬೇಕು ಎಂದು ಬೇಡಿದ ಯೌವನಾಶ್ವ. ಭೀಮನು ಸಂತೋಷದಿಂದ ಒಪ್ಪಿದ. ಮುಂದೆ
1: ತರಿಸಿಕೊಳ್ಬಿಡಿದ ಹಯಮಂ.

ಯವನ ಅಶ್ವ ಸೆರೆಯಾಗಿದ್ದ ಕುದುರೆಯನ್ನ ಸುವೇಗನ ವಶಕ್ಕೆ ಕೊಟ್ಟು ಭೀಮ ವೃಷಕೇತು ಮೇಘನಾದರೊಂದಿಗೆ ಊರಿಗೆ ಬಂದ. ಭದ್ರಾವತಿ ನಗರವು ತಳಿರು ತೋರಣಗಳಿಂದ, ಪುಷ್ಪಾಲಂಕಾರಗಳಿಂದ, ದೀಪಾಲಂಕಾರಗಳಿಂದ ಸಿಂಗರಿಸಲ್ಪಟ್ಟಿತು. ಮೂರು ದಿನ ಅವರನ್ನ ಇರಿಸಿಕೊಂಡು ಅವರನ್ನ ಸಂತೋಷಪಡಿಸಿ ರಾಜ್ಯವನ್ನ ಮಂತ್ರಿಗೆ ವಹಿಸಿ ಹಸ್ತಿನಾವತಿಗೆ ಹೊರಡಲು ಸಿದ್ಧನಾದ ಯವ್ವನಾಶ್ವ.

0: ಯೌವನಾಶ್ವ ತನ್ನ ತುಂಬಿ ತುಳುಕಾಡುತ್ತಿದ್ದ ಭಂಡಾರವನ್ನು ತೆಗೆಸಿ ಅನೇಕ ಅಮೂಲ್ಯ ವಸ್ತುಗಳನ್ನು ಹೇರಿಸಿ ಚತುರಂಗ ಸೇನೆಯೊಡನೆ ಸಹೋದರರು ಮಕ್ಕಳು ಬಾಂಧವರು ತನ್ನ ರಾಣಿ ಪ್ರಭಾವತಿ ಹಾಗೂ ಭದ್ರಾವತಿಯ ಪುರಜನರು ಇವರೊಡನೆ ಭೀಮನ ಸಂಗಡ ಹೊರಟ ಯೌವನಾಶ್ವ. ಹಾಗೆಯೇ ತನ್ನ ತಾಯಿಯನ್ನು ಕರೆಯಲು ಹೋದ. ಏನಾಯಿತು?
1: ಎಲ್ಲರೂ ಪರಮಟ್ಟ

ಎಲ್ಲರನ್ನೂ ಹಸ್ತಿನಾವತಿಗೆ ಹೊರಡಿಸಿ ತನ್ನ ತಾಯಿಯನ್ನು ಶ್ರೀಕೃಷ್ಣ ದರ್ಶನಕ್ಕೆ ಬಾರೆಂದು ಕರೆದ ಯವನಾಶ್ವ. ಆದರೆ ಅವಳ ತಾಯಿ, ನಾನು ಇಲ್ಲದಿದ್ದರೆ ಇಲ್ಲಿನ ಕೆಲಸವನ್ನ ಮಾಡುವರಾರು, ನಾನು ಬರುವುದಿಲ್ಲ ಎಂದು ಹಠ ಹಿಡಿದಳು. ಸರ್ವಸ್ವವನ್ನು ಕೃಷ್ಣನಿಗೆ ಒಪ್ಪಿಸುವ ಸಂಕಲ್ಪ ಸತ್ಯವಾಗಬೇಕಾದರೆ ಇವಳು ಇಲ್ಲಿರಬಾರದು ಎಂದು ಬಲವಂತದಿಂದ ಅವಳನ್ನು ಪಲ್ಲಕ್ಕಿಗೆ ಹತ್ತಿಸಿ ಪ್ರಯಾಣಕ್ಕೆ ಅನುವಾದ ಯೌವನಾಶ್ವ.

0: ಪಟ್ಟಣದಲ್ಲಿರುವ ಎಲ್ಲರನ್ನೂ ಕರೆತರಲು ತಡವಾಗುತ್ತದೆ. ಅಲ್ಲಿಯವರಿಗೆ ಧರ್ಮಜನಿಗೆ ಸುದ್ದಿ ತಿಳಿಸದೆ ಇರಬಾರದು ಎಂದು ಆಲೋಚಿಸಿ ಭೀಮಸೇನ ವೃಷಕೇತು ಮೇಘನಾದರನ್ನ ಯೌವನಾಶ್ವನೊಡನೆ ಬಿಟ್ಟು ತಾನು ಹಸ್ತಿನಾವತಿಗೆ ಬಂದ. ಆ ಭೀಮಸೇನನ ಬರ, ಆತನ ಬರವು ಅದು ಹೇಗಿತ್ತು ಅದನ್ನ ನಮ್ಮ ಲಕ್ಷ್ಮೀಶ ಎಷ್ಟು ಸೊಗಸಾಗಿ ವರ್ಣಿಸುತ್ತಿದ್ದಾನೆ ಕೇಳಿ.
1: ನುತ ವಸಂತಾಗಮವ ನೆಚ್ಚರಿಪ

0: ನವ ವಸಂತನ ಬರವನ್ನ ಮಲೆಯ ಮಾರುತವು ಬೀಸಿ ಉದ್ಯಾನವನಗಳಿಗೆ ತಿಳಿಸುವಂತೆ. ಅಂದರೆ ಆ ಸಮಯದಲ್ಲಿ ನವ ವಸಂತ ಬಂದಾಗ ಹೇಗೆ ಎಲ್ಲ ಉದ್ಯಾನವನಗಳು ಕೂಡ ಹೂವು ಚಿಗುರುಗಳಿಂದ ಕೂಡಿ ಶೋಭಾಯಮಾನವಾಗಿರುತ್ತದೋ, ಸಂತೋಷ ಉಂಟಾಗುತ್ತದೋ, ಅದೇ ರೀತಿಯಾಗಿ ಭೀಮಸೇನನು ರಾಜಸ್ಥಾನವನ್ನು ಹೊಕ್ಕು ಧರ್ಮರಾಜನಿಗೆ ನಮಸ್ಕರಿಸಿದ. ಆತನನ್ನ ಪ್ರೀತಿಯಿಂದ ಕಂಡು ಧರ್ಮರಾಜ ಹೇಳುತ್ತಾನೆ, ಭೀಮ ವೃಷಕೇತು ಮೇಘನಾದರೂ ಎಲ್ಲಿ, ನೀನು ಹೋದ ಕೆಲಸ ಏನಾಯಿತು, ಕುದುರೆಯನ್ನು ತರುವನೆಂದು ನುಡಿದ ಪ್ರತಿಜ್ಞೆಗೆ ಭಂಗವಿಲ್ಲ ತಾನೆ ಎಂದು ಕೇಳಿದ ಧರ್ಮರಾಜ. ಅದಕ್ಕೆ ಭೀಮಸೇನ ಹೇಳುತ್ತಾನೆ,
1: ಯನಲ್ಲ

ತಾವು ಭದ್ರಾವತಿಗೆ ಹೋಗಿ ಕುದುರೆಯನ್ನ ಹಿಡಿದು ಶತ್ರು ಸೇನೆಯನ್ನ ಸಂಹರಿಸಿ ಶತ್ರುವನ್ನ ಸೋಲಿಸಿದುದನ್ನು, ಆಮೇಲೆ ರಾಜ ಯೌವನಾಶ್ವ ತನಗೆ ಹೇಳಿದುದನ್ನು, ಹಾಗೆಯೇ ರಾಜ ಯೌವನಾಶ್ವ ಕುದುರೆಯೊಡನೆ ತನ್ನ ಸರ್ವಸ್ವವನ್ನೂ ಶ್ರೀಕೃಷ್ಣನ ಪದತಲದಲ್ಲಿ ಅರ್ಪಿಸಲು ವೃಷಕೇತು ಮೇಘನಾದರ ಜೊತೆ ಕುದುರೆಯೊಡನೆ ಬರುತ್ತಿರುವುದನ್ನು ಅಣ್ಣ ಧರ್ಮರಾಜನಿಗೆ ವಿವರವಾಗಿ ತಿಳಿಸಿದ ಭೀಮ. ಇದನ್ನು ಕೇಳಿ ಅತ್ಯಂತ ಹರ್ಷಿತನಾಗಿ ಧರ್ಮರಾಜ

0: ಧರ್ಮರಾಜ ಹರ್ಷಿತನಾಗಿ ಅತ್ಯುತ್ಸಾಹದಿಂದ ಭೀಮನನ್ನ ಅಪ್ಪಿಕೊಂಡ, ಆದರಿಸಿದ. ಆಮೇಲೆ ಭೀಮಸೇನ ದ್ರೌಪದಿಗೂ ಕೂಡ ಈ ಎಲ್ಲ ಸಂಗತಿಗಳನ್ನು ಕೂಡ ಹೇಳಿದ. ಆಮೇಲೆ ಕೃಷ್ಣನ ಮನೆಗೆ ಹೋಗಿ ಅವನಿಗೆ ನಮಸ್ಕರಿಸಿ ತಮ್ಮ ಗೆಲವನ್ನ ಹಾಗೂ ಕೂಡ ರಾಜ ಯೌವನಾಶ್ವ ತನ್ನ ಸರ್ವಸ್ವವನ್ನೂ ಕೂಡ ಕೃಷ್ಣನ ಪದತರಲ್ಲಿ ಅರ್ಪಿಸಲು ಬರುತ್ತಿರುವ ವಿಷಯವೆಲ್ಲವನ್ನೂ ಕೂಡ ಭಿನ್ನಯಿಸಿದ. ಆಗ ಶ್ರೀಕೃಷ್ಣ ಭೀಮಸೇನನ್ನ ಸತ್ಕರಿಸುತ್ತಾನೆ. ಭೀಮಸೇನ ಹೇಳುತ್ತಾನೆ, ಕೃಷ್ಣ ನಿನ್ನ ದಯೆಯಿಂದ ಎಲ್ಲವೂ ಸುಖಾಂತವಾಯಿತು ಎಂದು ಮತ್ತೆ ಮತ್ತೆ ವಂದಿಸಿದ ಭೀಮಸೇನ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ನಾಲ್ಕನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಹೆಚ್.ಎಲ್. ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್.ಎಸ್. ಗೋಪಾಲ್.
2: ಚೈತ್ರವನ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್. ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
1: ಜ್ಞಾನಪೀಠ ಪ್ರಶಸ್ತಿ.
0: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು
2: ಕಣ್ಣಿಗೆ ಕಾಣೋ ಹೂಗಳೆಲ್ಲೇನೋ ಕೇಳುತ್ತಿದೆ
0: ಪ್ರತಿದಿನ ಸಂಜೆ 5:30 ಗಿರ್ಮಿಟ್ ಆಕಾಶವಾಣಿ ಸಮಯ 2 ಗಂಟೆಯಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ನಂತರ ಹಿಂದಿಯಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.
3: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಆಂಡ್ ಐ ಆಮ್ ಅಭಿಷೇಕ್ ಮುಖೋಪಾಧ್ಯಾಯ ವಿತ್ ದ ಮಿಡ್ ಡೇ ನ್ಯೂಸ್. ದ ಹೆಡ್ಲೈನ್ಸ್: Stage is set for counting of votes for 4 state assemblies and 1 union territory tomorrow. All arrangement in place. Election Commission orders re-polling in all 285 polling stations of Falta Assembly constituency in West Bengal. Polling to take place on the 21st of this month. A massive fire claims 9 lives in Vivek Vihar area of Delhi. OPEC plus countries agree in principle to raise oil output targets next month amid ongoing West Asia conflict. World Press Freedom Day been observed today. And in IPL cricket, Sunrisers Hyderabad to take on Kolkata Knight Riders today.

0: में ओलावृष्टि और तेज बारिश को लेकर ऑरेंज अलर्ट जारी किया गया है जबकि अन्य क्षेत्रों के लिए येलो अलर्ट जारी किया गया है। साक्षी सिंह, आकाशवाणी समाचार, देहरादून।
1: आज पूर्वोत्तर भारत, केरलम, माहे, पश्चिम बंगाल में हिमालय के तराई वाले क्षेत्रों, सिक्किम, तमिलनाडु और पुदुचेरी के कुछ स्थानों पर मूसलाधार वर्षा का अनुमान है। जम्मू कश्मीर, लद्दाख, छत्तीसगढ़ और तटीय आंध्र प्रदेश में बादल गरजने और बिजली गिरने की आशंका है। आईपीएल क्रिकेट में आज हैदराबाद में कोलकाता नाइट राइडर्स का सामना सनराइजर्स हैदराबाद से होगा। ये मैच दोपहर बाद 3:30 बजे से खेला जाएगा। अहमदाबाद में शाम 7:30 बजे गुजरात टाइटंस और पंजाब किंग्स आमने सामने होंगे। कल चेन्नई सुपर किंग्स ने मुंबई इंडियंस को 8 विकेट से हराया था। स्नातक चिकित्सा शिक्षा में प्रवेश के लिए राष्ट्रीय पात्रता सह प्रवेश परीक्षा नीट यूजी आज आयोजित की जा रही है। परीक्षा दोपहर 2 बजे से शुरू हुई और शाम 5 बजे तक चलेगी। संयुक्त अरब अमीरात में भी भारतीय मूल के विद्यार्थी नीट परीक्षा में शामिल हो रहे हैं। दुबई और शारजाह में परीक्षा केंद्र बनाए गए हैं। परीक्षा की निगरानी दुबई में भारत का महावाणिज्य दूतावास कर रहा है। शिक्षा मंत्री धर्मेंद्र प्रधान ने स्नातक मेडिकल पाठ्यक्रमों में प्रवेश के लिए नीट परीक्षा में शामिल हो रहे विद्यार्थियों को शुभकामनाएं दी हैं। सोशल मीडिया पोस्ट में उन्होंने कहा कि चिकित्सा का क्षेत्र करुणा, सेवा और जीवन भर सीखने की प्रतिबद्धता का क्षेत्र है। ईरान ने संघर्ष विराम के लिए अमरीका को 14 सूत्री प्रस्ताव सौंपा है। इसमें लेबनान सहित सभी मोर्चों पर युद्ध समाप्त करने की रूपरेखा पेश की गई है। प्रस्ताव में इस बात पर जोर दिया गया है कि कूटनीतिक प्रयासों में युद्ध विराम को केवल बढ़ाने के बजाय युद्ध की समाप्ति को प्राथमिकता दी जाए। उधर अमेरिका के राष्ट्रपति डोनाल्ड ट्रंप ने कल इस प्रस्ताव पर असंतोष व्यक्त किया लेकिन कहा कि वे इसकी समीक्षा करेंगे। भारत और कंबोडिया के बीच दूसरे सैन्य अभ्यास सिनबैक्स के लिए भारतीय सेना की एक टुकड़ी कंबोडिया रवाना हो गई है। सेना के अपर लोक सूचना महानिदेशक ने सोशल मीडिया पोस्ट में बताया कि यह अभ्यास 4 से 17 मई तक होगा जिसका उद्देश्य दोनों देशों की सेना के बीच अर्ध शहरी परिवेश में किसी भी अभियान के लिए तालमेल को और बेहतर बनाना है। पंचायत विकास योजनाओं की तैयारी पर 2 दिन की राष्ट्रीय कार्यशाला कल से नई दिल्ली में शुरू हो रही है। कार्यशाला में यह सुनिश्चित किया जाएगा कि वर्ष 2026-27 के लिए पंचायत विकास योजनाएं 16वें वित्त आयोग की शर्तों के अनुरूप हों और ग्रामीण समुदायों के लिए स्पष्ट दिख सकने योग्य परिणाम प्रदान करें। पंचायती राज मंत्रालय ने यह भी बताया कि कार्यशाला में राज्यों के प्रतिनिधि और पंचायत से जुड़े प्रमुख पक्ष शामिल होंगे। और अब बुलेटिन के अंत में मुख्य समाचार एक बार फिर। 4 राज्यों और एक केंद्र शासित प्रदेश में विधानसभा चुनाव की मतगणना कल, सभी इंतजाम पूरे। निर्वाचन आयोग ने पश्चिम बंगाल में फलता विधानसभा सीट के सभी 285 केंद्रों पर 21 मई को फिर मतदान के आदेश दिए। राजधानी दिल्ली के विवेक विहार क्षेत्र में भीषण आग में 9 लोगों की मृत्यु। पश्चिम एशिया में वर्तमान संकट के बीच ओपेक प्लस देश जून में तेल उत्पादन बढ़ाने पर सैद्धांतिक रूप से सहमत। आज विश्व प्रेस स्वतंत्रता दिवस मनाया जा रहा है। और आईपीएल क्रिकेट में आज हैदराबाद में कोलकाता नाइट राइडर्स का सामना सनराइजर्स हैदराबाद से। इसके साथ ही दोपहर समाचार का ये अंक समाप्त हुआ। नमस्कार।
2: आकाशवाणी प्रदेश समाचार ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರಿಂದ ದೊಡ್ಡಬಳ್ಳಾಪುರದ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆ ಸೇವೆಗೆ ಸಮರ್ಪಣೆ. ರೇಷ್ಮೆ ಉದ್ಯಮಕ್ಕೆ ಒತ್ತಾಸೆ ನೀಡುವ ಇ ಸಿಲ್ಕ್ ಪೋರ್ಟಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚಾಲನೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ಇಂದಿನಿಂದ ಟ್ರಯಲ್ಸ್ ಪ್ರಾರಂಭ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಐಎಸ್ಐಸಿ ಆಸ್ಪತ್ರೆಯನ್ನು ಇಂದು ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಇದ್ದ ಐಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದರು.
3: ಅಟಲ್ ನರೇಂದ್ರ ಮೋದಿ ನೇ ಲೇಬರ್ ಕೋಡ್ ಮೇ ಕರಾ ಹೈ ದೋಸ್ತೋ, ಲೇಬರ್ ಕೋಡ್ ಕೆ ದ್ವಾರಾ ಆಜ್ ಹಮ್ ದೇಶ್ ಕೆ 40 ಕರೋಡ್ ಸೇ ಅಧಿಕ್ ಹಮಾರೇ ಶ್ರಮಿಕ್ ಕಿ ಸೋಶಿಯಲ್ ಸಿಕ್ಯೂರಿಟಿ ಸುನಿಶ್ಚಿತ್ ಕರಿ ಹೈ.
2: ಕೇಂದ್ರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮೊದಲಾಗಿ ಕಾರ್ಮಿಕರ ಹಿತ ಕಾಪಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ. ಕಾರ್ಮಿಕರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಸಲಹೆ ನೀಡಿದರು.
4: ಯಾರೋ ಒಬ್ಬರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೂ 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ಇಎಸ್ಐ ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದನ್ನು ಇಎಸ್ಐನ ನಾವು ಕೊಟ್ಟಿದ್ದ ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಆ ಲೀಸ್ಟ್ ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
2: ಇದೇ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಚಿವ ಡಾ ಮನ್ಸುಖ್ ಮಾಂಡವೀಯ ವರ್ಚುಯಲ್ ಮೂಲಕ ನೆರವೇರಿಸಿದರು. ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮೊದಲಾದ ಗಣ್ಯರು ಭಾಗವಹಿಸಿದ್ದರು. ಬೆಂಗಳೂರಿನ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಓಕಳೀಪುರಂನಲ್ಲಿ ಇಂದು ರೇಷ್ಮೆ ಮತ್ತು ಖನಿಜ ಭವನಕ್ಕಾಗಿ ಶಂಕುಸ್ಥಾಪನೆ ನೆರವೇರಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರೇಷ್ಮೆ ಖಾತೆ ಸಚಿವ ಕೆ ವೆಂಕಟೇಶ್ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯಿತು ಎಂದು ಆರೋಗ್ಯ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಸುಮಾರು 667 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುವ ಬಹು ಅಂತಸ್ತಿನ ಈ ಕಟ್ಟಡ ವಿವಿಧ ಸೇವೆಗಳನ್ನು ಒಳಗೊಂಡಿರುತ್ತದೆ. ಇದೇ ಸಂದರ್ಭದಲ್ಲಿ ಇ ಸಿಲ್ಕ್ ಪೋರ್ಟಲ್ಗೂ ಚಾಲನೆ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
5: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
6: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
7: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
6: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿರುವ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಲಸಂಪನ್ಮೂಲ ಖಾತೆಯನ್ನು ಹೊಂದಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಪ್ರದೇಶಕ್ಕೆ ಇಂದು ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಮುಂಗಾರು ಆರಂಭಕ್ಕೂ ಮುನ್ನವೇ 33 ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವುದಾಗಿ ತುಂಗಭದ್ರಾ ತಟದ ರೈತರಿಗೆ ಭರವಸೆ ನೀಡಲಾಗಿತ್ತು. ಅದರಂತೆ 70 ವರ್ಷಗಳ ಹಳೆಯದಾದ ಎಲ್ಲಾ ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಲಾಗಿದೆ. ಸರ್ಕಾರ ಹಾಗೂ ತಜ್ಞರ ತಂಡಗಳ ಸತತ ಪ್ರಯತ್ನದಿಂದಾಗಿ ಕ್ರಸ್ಟ್ ಗೇಟ್ಗಳ ಅಳವಡಿಕೆ ಕಾಮಗಾರಿಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಹೊಸ ಗೇಟುಗಳ ಅಳವಡಿಕೆಯಿಂದಾಗಿ ಮುಂದಿನ 50-60 ವರ್ಷಗಳ ಕಾಲ ತುಂಗಭದ್ರಾ ಜಲಾಶಯವು ಭದ್ರವಾಗಿರಲಿದೆ ಎಂದು ಹೇಳಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇದರಿಂದ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಯ ರೈತರಿಗೆ ಅನುಕೂಲವಾಗಲಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಕಡೆ ಸೇತುವೆ ನಿರ್ಮಾಣ ಮಾಡಲಾಗುವುದು ಎಂದು ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ತಿಳಿಸಿದ್ದಾರೆ. ಕೋಲಾರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಕ್ಯಾಲನೂರು ಸಮೀಪ 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ಹಾಗೂ ಛತ್ರಕೋಡಹಳ್ಳಿ ಬಳಿ 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಸೇತುವೆ ನಿರ್ಮಿಸಲು ಹಾಗೂ ಅನುದಾನ ಬಿಡುಗಡೆಗೆ ಅನುಮೋದನೆ ದೊರೆತಿದೆ ಎಂದು ಹೇಳಿದರು. ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿಗಳ ವಿಸ್ತೃತ ಯೋಜನಾ ವರದಿ ಸಿದ್ದಪಡಿಸುವ ಪ್ರಕ್ರಿಯೆ ಶುರುವಾಗಿದೆ. ಸಿದ್ಧವಾಗಿದ್ದು ಶೀಘ್ರದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಿ ಕಾಮಗಾರಿ ಆರಂಭಿಸಲಾಗುವುದು ಎಂದು ಹೇಳಿದರು.

0: ನಾಳೆ ನಡೆಯಲಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೇಖರ್ ಎಚ್ಡಿ ತಿಳಿಸಿದ್ದಾರೆ. ಮತ ಎಣಿಕೆಯ ಸಿದ್ದತೆಗಳ ಕುರಿತು ಇಂದು ಮಾಹಿತಿ ನೀಡಿದ ಅವರು, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಪ್ರಾಥಮಿಕ ಸಭೆ ನಡೆಸಲಾಗಿದ್ದು, ಚುನಾವಣಾ ಕಾರ್ಯದಲ್ಲಿ ತೊಡಗಿರುವ ಎಲ್ಲಾ ಇಲಾಖೆಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ ಎಂದರು. ಬಂದೋಬಸ್ತ್ ಕಾರ್ಯಕ್ಕಾಗಿ ಜಿಲ್ಲಾ ಪೊಲೀಸ್ ಪಡೆಯ ಜೊತೆಗೆ ಹೆಚ್ಚುವರಿ ಸಿಬ್ಬಂದಿ ಹಾಗೂ ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ. ಮತ ಎಣಿಕೆ ಕೇಂದ್ರದ ಭದ್ರತೆಯ ಜೊತೆಗೆ ದಾವಣಗೆರೆ ನಗರದ ಆಯ್ದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹದ್ದಿನ ಕಣ್ಣನ್ನು ಇಡಲು ಸ್ಟ್ರೆಕಿಂಗ್ ಫೋರ್ಸ್ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಅವರು ವಿವರಿಸಿದರು.
1: ಉಪಚುನಾವಣೆಯ ಫಲಿತಾಂಶ ಪ್ರಕಟಣೆ ಹಿನ್ನೆಲೆ ಸರ್ವ ಸನ್ನದ್ಧರಾಗಿದ್ದೇವೆ. ಮತ ಎಣಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿ ರವರ ನೇತೃತ್ವದಲ್ಲಿ ಇವತ್ತಿನ ಪ್ರಾಥಮಿಕವಾಗಿ ಒಂದು ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡಿ ಎಲ್ಲ ಇಲಾಖೆಗಳಿಗೆ ಅವರು ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಭದ್ರತಾ ದೃಷ್ಟಿಯಿಂದ ನಾನು ಈಗಾಗಲೇ ಮೀಟಿಂಗ್ ಅನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದೆವು.
0: ನಾಳೆ ನಡೆಯಲಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಗರದಾದ್ಯಂತ ಹಾಗೂ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಇಂದು ಸುಗಮವಾಗಿ ಆರಂಭಗೊಂಡಿದೆ. ಬೆಳಿಗ್ಗೆ 11:30 ಗಂಟೆಯಿಂದ ಆರಂಭಗೊಂಡಿರುವ ಪರೀಕ್ಷಾ ಪ್ರಕ್ರಿಯೆಗಳಲ್ಲಿ ಪ್ರತಿ ವಿದ್ಯಾರ್ಥಿಗಳ ಪ್ರವೇಶ ಪತ್ರ, ವಸ್ತ್ರ ಸಂಹಿತೆ, ಪರೀಕ್ಷಾ ನಿಯಮಗಳನ್ನು ಪಾಲಿಸುವ ಕುರಿತು ಪರಿಶೀಲನೆ ನಡೆಸಿ ತಪಾಸಣೆ ಮಾಡಿ ಒಳಬಿಡಲಾಗುತ್ತಿತ್ತು. ಪರೀಕ್ಷೆ ನಡೆಸಲು ಜಿಲ್ಲಾಡಳಿತದಿಂದ ಸಕಲ ಸಿದ್ದತೆ ಕೈಗೊಳ್ಳಲಾಗಿತ್ತು. ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯವಸ್ಥೆ, ಸಿಸಿ ಕ್ಯಾಮರಾ ಅಳವಡಿಕೆ, ಆಂಬ್ಯುಲೆನ್ಸ್ ಸೇವೆ, ಪರೀಕ್ಷಾ ಕೇಂದ್ರಗಳಲ್ಲಿ ಸ್ವಚ್ಛತೆ ಮತ್ತು ಪರೀಕ್ಷೆಗೆ ಹಾಜರಾಗುವ ಅಂಗವಿಕಲರು, ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ವೀಲ್ ಚೇರ್ ವ್ಯವಸ್ಥೆ ಆರೋಗ್ಯ ಘಟಕ ಕಲ್ಪಿಸಲಾಗಿದೆ. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ನ ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದ್ದು, 9 ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ. ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕೆಂಬ ಉದ್ದೇಶದಿಂದ ಅನೇಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗುತ್ತಿದ್ದು, ಟೆನಿಸ್ ಎಟಿಪಿ ರ್ಯಾಂಕಿಂಗ್ 35 ಕ್ರೀಡಾಕೂಟ ನಾಡಿದ್ದು ಆರಂಭವಾಗಲಿದೆ ಎಂದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಕಾರ್ಮಿಕ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರಿಂದ ದೊಡ್ಡಬಳ್ಳಾಪುರದ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆ ಸೇವೆಗೆ ಸಮರ್ಪಣೆ. ರೇಷ್ಮೆ ಉದ್ಯಮಕ್ಕೆ ಒತ್ತಾಸೆ ನೀಡುವ ಇ ಸಿಲ್ಕ್ ಪೋರ್ಟಲ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚಾಲನೆ. ತುಂಗಭದ್ರಾ ಜಲಾಶಯದ ಕ್ರೆಸ್ಟ್ ಗೇಟ್ಗಳ ಅಳವಡಿಕೆ ಕಾರ್ಯ ಪೂರ್ಣ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ಇಂದಿನಿಂದ ಟ್ರಯಲ್ಸ್ ಪ್ರಾರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
2: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕಾರ್ಯಕ್ರಮ ರಸಮಂಜರಿ. ಸಂಸ್ಕೃತ ರಸಮಂಜರಿ ಕಾರ್ಯಕ್ರಮದಲ್ಲಿ ಇಂದು ಶ್ರೀ ಸುರಭಾರತಿ ಸಂಸ್ಕೃತ ಹಾಗೂ ಸಾಂಸ್ಕೃತಿಕ ಸಂಘದ ಸದಸ್ಯರಿಂದ ಸಂಸ್ಕೃತ ನಾಟಕ ಯಶೋರಹಸ್ಯಂ ಕೇಳಲಿದ್ದೀವಿ.

0: ಕಾವ್ಯಂ
1: ಇದಾನೀಂ ನಾಟಕಂ ಯಶೋರಹಸ್ಯಂ.
2: ಹರಿಶರ್ಮಾ ದರಿದ್ರಃ ಮೂರ್ಖಶ್ಚ ವಿಪ್ರಃ ನಿರುದ್ಯೋಗಿನಃ ತಸ್ಯ ಬಹ್ವಪತ್ಯಾನಿ ಆಸನ್. ಕಷ್ಟಪರಂಪರಾಂ ಅನುಭವತಃ ಸಹ ಸಂಚರನ್ ಸ್ಥೂಲದತ್ತಾಭಿಧಾನಸ್ಯ ಧನಿಕಸ್ಯ ಗೃಹೆ ಸೇವಕಃ ಬಭೂವ. ತತ್ರೈವ ತಸ್ಯ ಭಾರ್ಯಾ ಕರ್ಮಕರಿ ಅಪತ್ಯಾನಿ ಚ ಗಾವಾದಿ ರಕ್ಷಣಾ ಕಾರ್ಯಂ ನಿರವಹನ್.
1: ಕಿಂಚಿತ್ ಕಾಲಾನಂತರಂ ಧನಿನಃ ಸ್ಥೂಲದತ್ತಸ್ಯ ಸುತಾಯಾಃ ವಿವಾಹಃ ನಿಶ್ಚಿತಃ ಅಭವತ್. ಅಸ್ಮಿನ್ ಸಮಯೇ
3: ನಾಥ ಭವಾನ್ ಜಾನಾತಿ ವಾ ಶ್ವಃ ಸ್ಥೂಲದತ್ತಸ್ಯ ಸುತಾಯಾಃ ವಿವಾಹೋತ್ಸವಃ.
2: ತದಾ ಸಹರ್ಷಂ ಹರಿಶರ್ಮಾ
4: ಏವಂ ವಾ ತರ್ಹಿ ಅಹಂ ವಿವಾಹ ಸಮಯೇ ನಾನಾವಿಧ ಭಕ್ಷ್ಯಾನಿ ಲಪ್ಸ್ಯೆ ತಾನಿ ಆಕಂಠಂ ಭೋಕ್ಷ್ಯೆ.
2: ಪರಂ ಪರಿಣಯ ಸಂದರ್ಭೆ ಅಯಂ ನ ಕೇನಾಪಿ ಸ್ಮೃತಃ.
1: ಅತಃ ಅವಮಾನಿತಃ ಕ್ಷುತ್ಪೀಡಿತಃ ಸಹ ದುಃಖೇನ ಸ್ವಭಾರ್ಯಾಂ ಏವಂ ಜಗಾದ.
4: ಐ ದರಿದ್ರತಯಾ ಮೂರ್ಖತಯಾ ಚ ಈದೃಶಂ ಅಗೌರವಂ ಮಯಾ ಸರ್ವತ್ರ ಅನುಭೂಯಮಾನಮಸ್ಮಿ ಅತಃ ಬುದ್ಧಿಂ ಉಪಯುಜ್ಯ ಕಪಟಂ ಆಚರಿಷ್ಯಾಮಿ ತೇನ.

0: ತತ್ತಸ್ಯ ಬಹುಮತೋ ಭವೇಯಂ. ಸಮಯೇ ಸಮಾಗತೆ ತ್ವಂ ಮತ್ಪತಿಹಿ ಜ್ಯೋತಿಶಾಸ್ತ್ರ ಪಾರಂಗತಃ ಇತಿ ತಸ್ಮೈ ನಿವೇದಯ.
1: ಏವಮೇವ ಭವತು.
2: ಹರಿಶರ್ಮಾ ನಿಶಿ ಉಪಾಯಂ ವಿಚಿಂತ್ಯ ರಾತ್ರೌ ಜಾಮಾತೃವಾಹನಂ ಅಶ್ವಂ ಅಪಹೃತ್ಯ ದೂರೇ ಸ್ಥಾಪಿತವಾನ್.
3: ಅತ್ರಾಂತರೆ ಅಶ್ವಚೌರ್ಯ ಭಯಾತ್ ಭೀತಃ ಸ್ಥೂಲದತ್ತಃ ಹಯಂ ಅನ್ವೇಷ್ಟುಂ ಸೇವಕಾನ್ ಆದಿದೇಶ.
4: ಮಮ ಭರ್ತಾ ಜ್ಯೋತಿರ್ವಿದ್ಯಾ ಪಾರಂಗತಃ ತಂ ಕಿಮರ್ಥಂ ನ ಪೃಚ್ಛತಿ ಭವಾನ್.
5: ಏವಂ ವಾ ರೇ ಪಟಾಹ ಆನಯ ಹರಿಶರ್ಮಾಣಂ.
2: ತದಾ ಹರಿಶರ್ಮಾ ಸಗರ್ವಂ
0: ವಿವಾಹ ಸಮಯೇ ವಿಸ್ಮೃತೋಹಂ ಇದಾನೀಂ ಹಯೇ ಅಪಹೃತೇ ಸ್ಮೃತೋಸ್ಮಿ.
5: ಭೋ ಜ್ಞಾನೇನ್ ಅಸ್ಮಾಕಂ ವಿಸ್ಮರಣಂ ಕ್ಷಮಸ್ವ ಇದಾನೀಂ ಅಶ್ವಃ ಕೇನಾಪರುತಃ ಕುತ್ರಾಸೌ ತಿಷ್ಠತೀತಿ ಕೃಪಯಾ ವದ.
2: ತದಾ ಹರಿಶರ್ಮಾ ಮಿಥ್ಯಾರೇಖಾಃ ಕುರ್ವನ್ ಅಂಗುಲೀಗಣಯನ್.
0: ಏಕಂ ದ್ವೇ ತ್ರೀಣಿ ಬುಧ ಗುರು ಇತಃ ದಕ್ಷಿಣ ಸೀಮಾಂತೆ ತಸ್ಕರೈಃ ಹಯಃ ಸಂಸ್ಥಾಪಿತಃ ಯಾವದಯಂ ಚೋರೈಃ ದೂರಂ ನ ನಿಯತೆ ತಾವದಿಮಂ ಆನಯತು.
3: ಧನಿಕಃ ಹಯಂ ಅನ್ವೇಷ್ಟುಂ ಸೇವಕಾನ್ ಆದಿದೇಶ. ಧಾವಿತಾಃ ಚಾರಾಃ ಹಯಂ ಅನ್ವಿಷ್ಯ ಆನಯಂತಿ.
2: ತತಃ ಪರಂ ಸರ್ವೈಃ ಪೂಜ್ಯಮಾನಃ ಹರಿಶರ್ಮಾ ಸಗೌರವಂ ತಸ್ಥೌ.
3: ಉದಂತಂ ಶ್ರುತ್ವಾ ತದ್ರಾಜ್ಯಸ್ಯ ರಾಜಾ ಸ್ವರಾಜ್ಯೇ ಏತಾದೃಶಃ ಜ್ಯೋತಿರ್ವಿದ್ ಅಸ್ತೀತಿ ಸಾಭಿಮಾನಂ ಅನಂದಯತ್.
2: ಏಕದಾ ರಾಜಭಂಡಾರಾತ್ ಪ್ರಭೂತಂ ಧನಂ ಚೋರಿತಂ ತದಾ
6: ಭೋ ಗಚ್ಚಂತು ತಸ್ಕರಾಃ ಕುತ್ರ ಸಂತಿ ಇತಿ ಅನ್ವೇಷಯಂತು.
7: ಏವಮೇವ ಭವತು ಮಹಾರಾಜ.
3: ಪರಂತು ಚೋರಾನ್ವೇಷಣೆ ಅಶಕ್ತಾಃ ಭಟಾಃ ರಾಜಾನಂ ಪ್ರತಿ.
7: ಮಹಾರಾಜ ಚೋರಾಃ ಕುತ್ರಾಪಿ ನ ಲಬ್ಧಾಃ
6: ಇದಾನೀಂ ಕಿಂ ಕರ್ತವ್ಯಂ.
2: ರಾಜ ಉದ್ವಿಗ್ನಃ ಭವತಿ. ತದಾ ಮಂತ್ರಿ
7: ಮಹಾರಾಜ ಚೌರ್ಯ ವಿಷಯೆ ಹರಿಶರ್ಮಾಣಂ ಆಹೂಯ ಪೃಚ್ಛಾಮಃ.
6: ಸಮೀಚೀನ ಸೂಚನಾ ರೇ ಭಟಾಃ ಆನಯತ ಹರಿಶರ್ಮಾಣಂ.
7: ಏವಮೇವ ಭವತು ಮಹಾರಾಜ.
2: ಭಟಾಃ ಹರಿಶರ್ಮಾಣಂ ಆನೀಯ ರಾಜ್ಞಃ ಸಮೀಪೆ ಸ್ಥಾಪಯಂತಿ. ಹರಿಶರ್ಮಾ ಭಯೇನ ಕಂಪಯತಿ.
6: ಭೋ ಜ್ಯೋತಿರ್ವಿತ್ ಧನಚೌರ್ಯ ವಿಷಯೇ ವದ
2: ಇತಿ ರಾಜ ದೈನ್ಯೇನ ಪೃಚ್ಛತಿ. ಭೀತಗ್ರಸ್ತಃ ಹರಿಶರ್ಮಾ
0: ಆಲೋಚ್ಯ ಅಹಂ ಪ್ರಾತಃ ವಕ್ಷ್ಯಾಮಿ.
2: ಏವಂ ಕಾಲಂ ಯಾಪಯನ್ ಹರಿಶರ್ಮಾ ರಾಜ್ಞಾ ವಾಸಕೆ ಸುರಕ್ಷಿತಃ ಸ್ಥಾಪಿತಃ.
3: ರಾತ್ರೌ ವಾಸಕೆ ಸ್ವಜಿಹ್ವಾಂ ಏವಂ ನಿಂದಯತಿ.
0: ರೇ ದುರಾಚಾರೇ ಜಿಹ್ವೇ ಭೋಗಲಂ ಪಟಯಾ ತ್ವಯಾ ಕಿಮಿದಂ ಅಕಾರ್ಯಂ ಕೃತಂ ಇದಾನೀಂ ಸಹಸ್ವ ನಿಗ್ರಹಂ.
3: ಏತದ್ವಚನಂ ಶ್ರುತ್ವಾ ಕಂಪಿತಾ ಜಿಹ್ವಾಭಿದಾನಾ ಚೇಟೀ ಅಹಂ ಜ್ಞಾತಾಸ್ಮೀತಿ ಭಾವಯಿತ್ವಾ ತಸ್ಯ ಸಮೀಪಂ ಆಗತವತಿ.
2: ಭೋ ಜ್ಞಾನಿನ್ ಅಹಮೇವ ಸಾ ಜಿಹ್ವಾಯಾಂ ಭವಾನ್ ಅರ್ಥಾಪಹಾರಿಣೀತಿ ಜ್ಞಾತವಾನ್ ತತ್ಸರ್ವಂ ಧನಂ ಮಯಾ ಅಸ್ಯ ಪ್ರಾಸಾದಸ್ಯ ಪಾರ್ಶ್ವೇ ದಾಡಿಮವೃಕ್ಷಸ್ಯ ಅಧಃ ಭೂತಲೆ ಖನಿತ್ವಾ ಸ್ಥಾಪಿತಂ ಇದಾನೀಂ ಮಮ ಭವಿಷ್ಯಮೇವ ಭವದದೀನಂ ಯಚ್ಚ ಧನಂ ಮದಂತಿಕೇ ವರ್ತತೆ ತತ್ಸರ್ವಂ ಭವತೇ ದದಾಮಿ ಕೃಪಯಾ ಮಾಂ ರಕ್ಷ
3: ಇತಿ ಪ್ರಾರ್ಥಯತಿ.
0: ಗಚ್ಚ ದುರಾಚಾರೆ ಅಹಂ ಭೂತಂ ಭವ್ಯಂ ಭವತ್ ಸರ್ವಂ ಜಾನ.

0: ಪ್ರಾಪ್ನೋಮಿ ಯದಿ ಸ್ವಹಸ್ತಗತಂ ಧನಂ ಪ್ರದಾಸ್ಯಸಿ ತರ್ಹಿ ತ್ವಾಂ ನೋದ್ಘಾಟಯಿಷ್ಯಾಮಿ.
1: ಏವಮೇವ ಭವತು.
2: ಪ್ರಾತಃ ರಾಜ ಹರಿಶರ್ಮಾಣಂ ಆಹೂಯ ಪೃಚ್ಛತಿ ತದಾ
0: ರಾಜ ಅಸ್ಯೈವ ದಾಡಿವ ವೃಕ್ಷಸ್ಯ ಅಧಃ ಭೂತಲೆ ಧನಂ ಅಸ್ತಿ ಚೋರಃ ಕಂಚನಂ ಅಂಶಂ ಆದಾಯ ಪಲಾಯಿತಃ
1: ಇತಿ ಧನಂ ಪ್ರದರ್ಶಯತಿ.
2: ಅತೀವ ರುಷ್ಟೋ ಭೂತ್ವಾ ರಾಜಾ
3: ಭೋ ಜ್ಞಾನಿನ್ ಸ್ವಃ ಸಭಾಯಾಂ ಪಾರಿತೋಷಕಂ ಯಚ್ಛಾಮಿ.
1: ಹರಿಶರ್ಮ ಸಂತೋಷೇನ ಗಚ್ಚತಿ. ಅತ್ರಾಂತರೆ ಮಂತ್ರಿ ರಾಜಾನಂ ಪ್ರತಿ ಏವಂ ವದತಿ.
3: ದೇವ ನೂನಂ ಅಯಂ ತಸ್ಕರಾಣಾಂ ಸಹಾಯಕಃ ಇತಿ ಭಾತಿ ಅತಃ ಅನ್ಯತಾ ರೀತ್ಯ ಪರೀಕ್ಷ್ಯ ಸಮ್ಮಾನಯತು.
2: ತದಾ ರಾಜ ಸೇವಕಾನ್ ಪ್ರತಿ ಅಂತರ್ನಿಹಿತಂ ಮಂಡೂಕಂ ಏಕಂ ನೂತನಂ ಘಟಂ ಆನಯಂತು ಇತಿ ಆದಿಶತಿ.
1: ತದನಂತರಂ ರಾಜ ಆನಯ ಹರಿಶರ್ಮಾಣಂ ಇತಿ ಆದಿಶತಿ.
2: ಆಗತಃ ಹರಿಶರ್ಮಾ ನೂತನಂ ಘಟಂ ದೃಷ್ಟ್ವಾ ಕಂಪಿತಃ ತಿಷ್ಠತಿ. ತದಾ ರಾಜ
3: ಅಸ್ಮಿನ್ ಘಟೆ ಕಿಂ ಅಸ್ತಿ ಇತಿ ಭವಾನ್ ವದತಿ ಚೇತ್ ಅರ್ಧ ರಾಜ್ಯಂ ದದಾಮಿ.
1: ತದ್ವಚನಂ ಶ್ರುತ್ವಾ ಹರಿಶರ್ಮಾ ಬಾಲ್ಯೆ ತಸ್ಯ ಪಿತಾ ತಾಂ ಮಂಡೂಕ ಮಂಡೂಕ ಇತಿ ಆಹ್ವಯತಿ ಸ್ಮ. ತಂ ಸ್ಮೃತ್ವಾ
0: ರೇ ಮಂಡೂಕ ತವ ಆಶಯಸ್ಯ ವಿನಾಶಾಯ ನೂನಂ ಅಯಂ ಘಟಃ ಸಂಜಾತಃ
1: ಇತಿ ಉಚ್ಚೈಃ ಘೋಷಯತಿ.
2: ಏತದ್ವಚನಂ ಶ್ರುತ್ವಾ ಸರ್ವೇ ಕರತಾಡನಂ ಕುರ್ವಂತಿ.
3: ಹೇ ಬ್ರಾಹ್ಮಣ ನೂನಂ ಭವಾನ್ ಅತೀವ ಜ್ಞಾನಿ ತ್ವಂ ಸಾಮಂತೇಷು ಏಕಃ ಸಾಮಂತೇಷು ಏಕಃ ಸಾಮಂತೇಷು ಏಕಃ
0: ಅಹೋ ವಿಧಿ ವಿಲಾಸಿತಂ ಆಶ್ಚರ್ಯಕರಂ ವಿಧೋ ಅಭಿಮುಖೇ ಅಸಾಧ್ಯೋಪ್ಯರ್ಥಃ ಸಾಧ್ಯಃ ಭವತಿ
1: ಅಸ್ಯಾಃ ಕಥಾಯಾಃ ನೀತಿಃ ನಲಾಟ ಲಿಖಿತಾ ರೇಖಾ ಹರಿಣಾಪಿ ಹರೇಣಾಪಿ ಪರಿಮಾಷ್ಟುಂ ನ ಶಕ್ಯತೆ ಇತಿ.

ಎಲ್ಲ ಪ್ರಾಣಿಗಳಲ್ಲಿಯೂ ದ್ವೇಷ ಇಲ್ಲದಿರುವವನು, ಸ್ವಾರ್ಥವಿಲ್ಲದ ಪ್ರೇಮಿ ಮತ್ತು ನಿಸ್ವಾರ್ಥ ದಯಾಪರನು, ಜೊತೆಗೆ ಮಮಕಾರವಿಲ್ಲದವನು, ಅಹಂಕಾರವಿಲ್ಲದವನು, ಸುಖ ದುಃಖಾದಿಗಳಲ್ಲಿ ಸಮಾನವಾಗಿರುವವನು ಮತ್ತು ಕ್ಷಮಾಶೀಲನೂ ಆಗಿದ್ದಾನೆಯೋ, ಅರ್ಥಾತ್ ಅಪರಾಧ ಮಾಡುವವನಿಗೂ ಸಹ ಅಭಯ ಕೊಡುವವನು, ಇಂತಹ ಭಗವಂತನನ್ನು ಪ್ರಾರ್ಥಿಸುತ್ತಾ ಈ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ.

ರಸಮಂಜರಿಯಲ್ಲಿ ಇದುವರೆಗೆ ಶ್ರೀ ಸುರಭಾರತಿ ಸಂಸ್ಕೃತ ಹಾಗೂ ಸಾಂಸ್ಕೃತಿಕ ಸಂಘದ ಸದಸ್ಯರಿಂದ ಸಂಸ್ಕೃತ ನಾಟಕ ಯಶೋರಹಸ್ಯಂ ಕೇಳಿದಿರಿ.

ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 3:06. ಕಾರ್ಯಕ್ರಮ ಗುಲ್ಮೊಹರ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗುಲಾಬ್ ಗ್ಯಾಂಗ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ ಹಾಡಿದ್ದಾರೆ ಕೌಶಿಕಿ ಚಕ್ರವರ್ತಿ. ನೇಹಾ ಸರಾಫ್ ಅವರ ರಚನೆಗೆ ಅನುಭವ್ ಸಿನ್ಹಾ ಸಂಗೀತವನ್ನು ನೀಡಿದ್ದಾರೆ.

ಹೆಂಗಿಸ್ತಾನ್ ಚಿತ್ರದ ಗೀತೆ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ. ಕೌಸರ್ ಮುನೀರ್ ಅವರ ಸಾಹಿತ್ಯಕ್ಕೆ ಜೀತ್ ಗಂಗೂಲಿ ಸಂಗೀತವನ್ನು ನೀಡಿದ್ದಾರೆ.

ವಿಕ್ಕಿ ಡೋನರ್ ಚಿತ್ರದಿಂದ ಇದೆ ಗೀತೆ ಆಯುಷ್ಮಾನ್ ಖುರಾನ ಹಾಡಿದ್ದಾರೆ. ಸ್ವನಾಥ್ ಕಿರ್ಕಿರೆಯವರ ಸಾಹಿತ್ಯಕ್ಕೆ ಅಭಿಷೇಕ್ ಅಕ್ಷಯ್ ರಾಗ ಜೋಡಣೆ ಮಾಡಿದ್ದಾರೆ.

ಕಲಿಯುಗ್ ಚಿತ್ರದ ಗೀತೆ ಇದು. ರಹತ್ ಫತೇ ಅಲಿ ಖಾನ್ ಹಾಡಿದ್ದಾರೆ. ಅಜೀಂ ರಜಾ ಅವರ ರಚನೆಯನ್ನು ಅನು ಮಲ್ಲಿಕ್ ಸಂಗೀತವನ್ನು ನೀಡಿದ್ದಾರೆ.

ದಾವತಿ ಇಶ್ಕ್ ಚಿತ್ರದಿಂದ ಆಯ್ದ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ವಾಜಿದ್ ಅವರು ಹಾಡಿದ್ದಾರೆ. ಕೌಸರ್ ಮುನೀರ್ ಅವರ ಸಾಹಿತ್ಯಕ್ಕೆ ಸಾಜಿದ್ ವಾಜಿದ್ ಸಂಗೀತವನ್ನು ನೀಡಿದ್ದಾರೆ.

ಆಕಿನ ಚಿತ್ರದ ಗೀತೆ ಮೂಡಿಬಂತು ಸುನಿಧಿ ಚೌಹಾಣ್ ಅವರ ಧ್ವನಿಯಲ್ಲಿ. ಮನೋಜ್ ಮುಂತಾಶೀರವರ ಗೀತ ರಚನೆಗೆ ವಿಶಾಲ್ ಶೇಖರ್ ಸಂಗೀತವನ್ನು ನೀಡಿದರು. ಇನ್ನು ಮುಂದೆ ಮೂಡಿ ಬರ್ತಾ ಇದೆ ಜಾಕ್ಪಾಟ್ ಚಿತ್ರದಿಂದ ಆಯ್ದ ಗೀತೆ ಅರ್ಜಿತ್ ಸಿಂಗ್ ಅವರು.

ಸವಿ ಚಿತ್ರದ ಗೀತೆ ಇದು. ಜುಬಿನ್ ನೋಟಿಯಾಲ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿದ್ದಾರೆ. ರಶ್ಮಿ ವಿರಾಗ್ ಅವರ ಹಾಡು ಇದು. ಜಾವೇದ್ ಮೊಹ್ಸಿನ್ ಸಂಗೀತವನ್ನು ನೀಡಿದ್ದಾರೆ.

ಇನ್ನು ಮುಂದೆ ಕೇಳೋಣ ಬೇಶರಮ್ ಚಿತ್ರದ ಗೀತೆಯನ್ನು. ಮಮತಾ ಶರ್ಮಾ ಹಾಗೂ ಐಶ್ವರ್ಯ ನಿಗಮ್ ಅವರು ಹಾಡಿರುವಂತಹ ಗೀತೆ ಇದು. ನಿಖತ್ ಖಾನ್ ಅವರ ಸಾಹಿತ್ಯಕ್ಕೆ ಲಲಿತ್ ಪಂಡಿತ್ ಸಂಗೀತವನ್ನು ನೀಡಿದ್ದಾರೆ.

ಬಾರ್ ಬಾರ್ ದೇಖೋ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಜಸ್ಲೀನ್ ರಾಯಲ್, ಹರ್ಷದೀಪ್ ಕೌರ್ ಹಾಗೂ ಸಿದ್ಧಾರ್ಥ್ ಮಹಾದೇವನ್ ಹಾಡಿರುವಂತಹ ಗೀತೆ. ಕುಮಾರ್ ಅವರ ಹಾಡು ಇದು. ಜಸ್ಲೀನ್ ರಾಯಲ್ ಸಂಗೀತವನ್ನು ನೀಡಿದ್ದಾರೆ.

ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಅಮಿತಾಬ್ ಭಟ್ಟಾಚಾರ್ಯ ಅವರ ಧ್ವನಿಯಲ್ಲಿ ಹಾಗೂ ಅಮಿತಾಬ್ ಭಟ್ಟಾಚಾರ್ಯ ಅವರ ಗೀತೆ ಇದು. ವಿಶಾಲ್ ದಡ್ಲಾನಿ ಹಾಗೂ ಶೇಖರ್ ರಾವ್ ಜೈನಿ ಸಂಗೀತವನ್ನು ನೀಡಿದ್ದಾರೆ. ಹಾಡಿದ್ದಾರೆ ವಿಶಾಲ್ ಹಾಗೂ ಸಂಗಡಿಗರು.

ಡಂಕಿ ಚಿತ್ರದ ಗೀತೆ ಹರ್ಜಿತ್ ಸಿಂಗ್ ಅವರು ಹಾಡಿದ್ದಾರೆ. ಸ್ವಾನಂದ್ ಕಿರ್ಕಿರೆ ಹಾಗೂ ಐ ಪಿ ಸಿಂಗ್ ಬರೆದಿರುವಂತಹ ಹಾಡಿಗೆ ಪ್ರೀತಮ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ.

ಇದುವರೆಗೆ ಗುಲ್ಮೊಹರ್ನಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು.

0: ಮಧುಪಾದದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನ್ಹೆರೆ ಪಲ್ನಲ್ಲಿ
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾಡಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಮಜಾನು ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು
2: ಕಣ್ಣಿಗೆ ಕಾಣೋ ಏನೋ ಕೇಳುತ್ತಿದೆ.
0: ಪ್ರತಿದಿನ ಸಂಜೆ 5:30 ಕ್ಕೆ ಗಿರ್ಮಿಟ್
2: ಚಳಿ

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಈ ಸಂಜೆ ನಮ್ಮ ನಿಲಯದಿಂದ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಸಂಜೆ 5:30 ಗಿರ್ಮೇಟ್, ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿ ಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ವಿಜಯ್ ನಿಶಾಂತ್ ಅವರಿಂದ ನಿರ್ಮಾಣ, ರೋಸ್ಲಿನ್ ಮ್ಯಾಥ್ಯೂ. 6:51 ಕೃಷಿರಂಗ, ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ರಾಜಗೋಪಾಲ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಕೋಡ, ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಹೆಸರಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾ ನೇಪದ ಕೇಳಲಿದ್ದೀರಿ. 7:45 ಕೊಂಡಗುಳಿ ಕೇಶಿರಾಜ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣಸುದ್ದಪ್ಪ ದುಕಾನ್. ಇದು ಕಲಬುರಗಿ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಅಭಿಜಿತ್ ಶಾಸ್ತ್ರಿ ಅವರು ಹಾಡಿರುವ ಭಾವಗೀತೆಗಳ ಪ್ರಸಾರವಿದೆ. 9:30 ಯುವಾಣಿ, ಇಂಗ್ಲಿಷ್ ಯುವಾಣಿ, ನೆಕ್ಸ್ಟ್ ಜೆನ್ ಗಾರ್ಡಿಯನ್ಸ್ ಆಫ್ ಬೆಂಗಳೂರು ಸನಿಮಲ್ಸಿ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಚಾರ್ಲಿಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ನ ಕೀರ್ತನ್ ವಿಘ್ನೇಶ್ ಆರ್ಪಿ ಮತ್ತು ಸುಭೀಕ್ಷಾ ವೆಂಕಟೇಶ್. ನಡೆಸಿಕೊಡುತ್ತಾರೆ ಪೂಜಾ ಗೋಯಲ್. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನೀರಜ್ ಮಿಶ್ರಾ ಅವರ ಸಿತಾರ ವಾದನದ ಪ್ರಸಾರವಿದೆ. ಇದು ವಾರಣಾಸಿ ಕೇಂದ್ರದ ಕೊಡುಗೆ. ಇವು ಈ ಸಂಜೆಯ ನಮ್ಮ ಕಾರ್ಯಕ್ರಮಗಳು. ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 4:05:48. ಇಲ್ಲಿಗೆ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಮತ್ತೆ ನಮ್ಮ ಮುಂದಿನ ಪ್ರಸಾರ ಕಾರ್ಯ 5:30 ಆರಂಭವಾಗುವುದು. ಅಲ್ಲಿಯವರೆಗೆ 101.3 ಮೆಗಾಹರ್ಟ್ಸ್ಗಳಲ್ಲಿ ಎಫ್ಎಂ ರೈನ್ಬೋದ ಸಹ ಪ್ರಸಾರವನ್ನು ಕೇಳಬಹುದು. ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರ.

ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ಸಮಯ 4:07 ಈ ಹೊತ್ತಲ್ಲಿ ನಿಮ್ಮ ಸುತ್ತಿಯಾಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್.

ಅಲ್ಲಿಂದು ವಿಚಾರನ ನಾನು ಕೇಳಿದ್ದೆ, ಆನ್ಲೈನ್ ಟ್ರೋಲಿಂಗ್ ಇದು ವಾಕ್ ಸ್ವಾತಂತ್ರ್ಯನ ಅಥವಾ ದೌರ್ಜನ್ಯನ ಅಂತ. ತುಂಬಾ ಕಂಟೆಂಪ್ರರಿ ವಿಚಾರ ಇದು, ತುಂಬಾ ರಿಲೇಟಬಲ್, ಕೆಲವೊಮ್ಮೆ ಎಷ್ಟೋ ಜನಕ್ಕೆ ನೋವುಂಟು ಕೂಡ ಮಾಡಿರುವಂತಹ ವಿಚಾರ ಆನ್ಲೈನ್ ಟ್ರೋಲಿಂಗ್. ಪ್ರತಿದಿನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಕ್ರಾಲ್ ಮಾಡ್ತೀವಿ, ಒಂದಷ್ಟು ಪೋಸ್ಟ್ಗಳು ನೋಡ್ತೀವಿ, ಕಮೆಂಟ್ಸ್ಗಳನ್ನ ನೋಡ್ತೀವಿ. ಆ ಒಂದು ಪೋಸ್ಟ್ ಕಮೆಂಟ್ಸ್ಗಳಿಗೆ ಒಂದಷ್ಟು ನಿಮಿಷಗಳಲ್ಲಿ ನೂರಾರು ಪ್ರತಿಕ್ರಿಯೆಗಳು ಕೂಡ ಬರುತ್ತೆ. ಆದರೆ ಎಲ್ಲ ಪ್ರತಿಕ್ರಿಯೆಗಳು ಕೂಡ ಪ್ರೋತ್ಸಾಹದ ಮಾತುಗಳೇ ಆಗಿರೋದಿಲ್ಲ. ಅವು ಹಲವಾರು ಬಾರಿ ಟೀಕೆ, ಹಾಸ್ಯ, ಕೆಲವೊಮ್ಮೆ ಡೈರೆಕ್ಟ್ ಆಗಿ ಅವಮಾನ ಕೂಡ ಮಾಡ್ತಾರೆ. ಒಬ್ಬರ ಅಭಿಪ್ರಾಯಕ್ಕೆ ಒಪ್ಪದೇ ಇದ್ರೆ ಟ್ರೋಲ್ ಮಾಡೋದು ಸರಿನಾ, ಅಥವಾ ಅದು ವ್ಯಕ್ತಿತ್ವದ ಮೇಲೆ ಹಲ್ಲೆನಾ? ಇವತ್ತು ನೀವೆಲ್ಲರೂ ಮಾತಾಡಬೇಕು. ಟ್ರೋಲಿಂಗ್ ಅನ್ನೋದು ಫ್ರೀಡಮ್ ಆಫ್ ಸ್ಪೀಚ್ ಅಂತ ನೋಡ್ತಾರಾ, ಅಥವಾ ಅದನ್ನ ಎಲ್ಲವನ್ನ ಮೀರಿದಂಥ ದೌರ್ಜನ್ಯ ಅಂತ ಕರಿಬಹುದಾ? ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ, ನಿಮ್ಗೇನನ್ಸುತ್ತೆ ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9048091013 ಕರೆ ಮಾಡಿ ಮಾತಾಡೋದಾದ್ರೆ ದೂರವಾಣಿ ಸಂಖ್ಯೆ 0802228106 ನಮ್ಮ ದೂರವಾಣಿ ಸಂಖ್ಯೆ. ಅಲ್ಲಿವರೆಗೂ ಕೇಳ್ತಾ ಇರಿ ಸೂಚನಾ ಸಖೆ. ಹಾಗಂತ ಯೋಚನೆ ಮಾಡೋದನ್ನು ಮರಿಬೇಡಿ, ಯೋಚನೆ ಮಾಡಿ ಕರೆ ಮಾಡಿ.

ಮೊದಲಿಗೆ ಟ್ರೋಲಿಂಗ್ ಅಂತ ಅಂದ್ರೇನು? ಒಬ್ಬರ ಪೋಸ್ಟ್ ಅಥವಾ ಅಭಿಪ್ರಾಯಕ್ಕೆ ಉದ್ದೇಶಪೂರ್ವಕವಾಗಿ ನೆಗೆಟಿವ್, ಹಾಗೆ ಕೆಣಕೋತರ ಅಥವಾ ಹಾನಿಕರವಾಗಿ ಕಮೆಂಟ್ ಮಾಡೋದು ಅಥವಾ ಮರು ಪೋಸ್ಟ್ ಮಾಡೋದು, ಅದನ್ನೇ ಟ್ರೋಲಿಂಗ್ ಅಂತಾರೆ. ಕೆಲವೊಬ್ರು ಇದನ್ನ ಫನ್ ಅಂತ ಅಂತಾರೆ. ಆದರೆ ಎಲ್ಲ ಫನ್ ಆಗಿರಲ್ಲ ಅಲ್ವಾ? ಒಬ್ಬರ ಮೇಲೆ ನಿರಂತರವಾಗಿ ನಗೋದು, ನಗೆಯಾಡೋದು, ಅವಮಾನ ಮಾಡೋದು, ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಮಾತಾಡೋದು, ಇದು ಟ್ರೋಲಿಂಗಿಂದ ಸೈಬರ್ ಬುಲ್ಲಿಂಗು ಹೋಗೋ ಸಾಧ್ಯತೆ ಇದೆ. ಪ್ರಶ್ನೆ ಏನು ಅಂದರೆ, ಲೈನಲ್ಲಿದೆ ಯಾವ ಪಾಯಿಂಟ್ಗೆ ಅದು ಫ್ರೀಡಮ್ ಆಫ್ ಸ್ಪೀಚ್ ಆಗುತ್ತೆ, ಅದನ್ನ ಮೀರಿದ್ರೆ ಯಾವಾಗ ಅದು ಅಬ್ಯೂಸ್ ಆಗ್ಬಿಡುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ನಿಮ್ಗೇನಿಸುತ್ತೆ, ಹೆಲ್ತಿ ಕ್ರಿಟಿಸಿಸಮ್ ಮತ್ತು ಟ್ರೋಲಿಂಗ್ ನಡುವೆ ಇರುವಂತಹ ಡಿಫ್ರೆನ್ಸ್ ಏನು? ನಿಮ್ಮ ಉತ್ತರಗಳಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಬಹಳಷ್ಟು ಸಂದೇಶಗಳು ಬಂದಿದೆ, ಸ್ನೇಹಿತರು ಏನು ಹೇಳ್ತಾ ಇದ್ದಾರೆ ತಿಳ್ಕೊಳ್ಳೋಣ. ಜಗದಾಂಬಿಕಾ ಹಂಸವೇಣಿ ಅವ್ರು ಹೇಳ್ತಾ ಇದ್ದಾರೆ, ಇದು ವ್ಯಕ್ತಿತ್ವದ ಮೇಲಿನ ಹಲ್ಲೆ ಅನ್ನೋದಕ್ಕಿಂತ ಎರಡೂ ರೀತಿಯ ಕಮೆಂಟ್ಗಳಿಗೆ ನಾವು ತಯಾರಾಗಿದ್ದಾಗ ಮಾತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಬೇಕು. ಎಲ್ಲ ಕಡೆಯೂ ಎಲ್ಲ ತರಹದ ಜನರಿರ್ತಾರೆ, ಅದೆಲ್ಲದಕ್ಕೂ ತಯಾರಿದ್ದವ್ರಿಗೆ ಮಾತ್ರ ಈ ಜಾಲತಾಣಗಳು ಸಹಾಯಕಾರಿ. ಎಲ್ಲವನ್ನೂ ಪೋಸ್ಟ್ ಮಾಡಬೇಕು ಅಂತ ಏನಿಲ್ಲ, ನಮಗಾಗಿ ತುಡಿಯುವ ನಮ್ಮ ಜನರೊಂದಿಗೆ ಎಲ್ಲವನ್ನ ಹೇಳ್ಕೋಬಹುದು ಅಲ್ವಾ? ಸಾಮಾಜಿಕ ಜಾಲತಾಣಗಳು ಎಷ್ಟು ಬರ್ತಿರ್ತವೆ ಹೋಗ್ತಿರ್ತವೆ, ಅವೆಲ್ಲವನ್ನ ಬಳಸಬೇಕು ಅಂತ ಏನಿಲ್ಲ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರದಕ್ಕೆ ನಿಮ್ಮ ಉತ್ತರ ಏನು? ವಾಟ್ಸ್ಆಪ್ ಸಂಖ್ಯೆ 9484809109013 ಉತ್ತರಗಳನ್ನ ಕಳ್ಸ್ಕೊಡಿ. ಮತ್ತಷ್ಟು ಅನಿಸಿಕೆ ಅಭಿಪ್ರಾಯಗಳು ಇವೆ, ಖಂಡಿತ ಅಭಿಪ್ರಾಯಗಳನ್ನ ಓದ್ತೀನಿ, ತಿಳಿಸಿ ಹೇಳ್ತೀನಿ. ಸೊ ಹೇಳಿ, ಆನ್ಲೈನ್ ಟ್ರೋಲಿಂಗ್ ಅನ್ನೋದು ವಾಕ್ ಸ್ವಾತಂತ್ರ್ಯನ, ಮಾತಿನ ಸ್ವಾತಂತ್ರ್ಯನ ಅಥವಾ ದೌರ್ಜನ್ಯನ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋವರೆಗೂ ಕೇಳ್ತಾರೆ ಅಹಿಸ್ತಾ ಅಹಿಸ್ತಾ ಅನ್ನೋ ಗೀತೆ.

0: ಗುಲ್ಮೋಹರ್ ಕೇಳ್ತಾ ಇದ್ರೆ ಆ ಗುಲ್ಮೋಹರ್ ಅಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಟ್ರೋಲಿಂಗು ಮಾತಿನ ಹಕ್ಕ ಸ್ವಾತಂತ್ರ್ಯನ? ನಮ್ಮ ದೇಶದಲ್ಲಿ ಮಾತಿನ ಸ್ವಾತಂತ್ರ್ಯ ಒಂದು ಮೂಲಭೂತ ಹಕ್ಕು, ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂತೀವಲ್ಲ. ನಮ್ಮ ಅಭಿಪ್ರಾಯನ ಹೇಳೋದಕ್ಕೆ ನಮ್ಗೇನು ಹಕ್ಕಿದೆ, ಆದ್ರೆ ಆ ಹಕ್ಕಿಗೂ ಮಿತಿ ಅನ್ನೋದು ಇದೆಯಾ? ನಾವು ಏನ್ ಬೇಕಾದ್ರೂ ಹೇಳ್ಬೋದು ಅಂತ ಆದ್ರೆ ಯಾರನ್ನಾದ್ರೂ ನೋಯಿಸುವಂತಹ ಮಾತುಗಳು ಕೂಡ ಓಕೆನಾ? ಕೆಲವರು ಹೇಳ್ತಾರೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನನಗಿಷ್ಟ ಅಂದಂಗೆ ನಾನು ಮಾತಾಡ್ತೀನಿ, ನನ್ನ ಇಷ್ಟ ಅಂತಾರೆ. ಆದ್ರೆ ಇನ್ನೊಬ್ಬರ ಗೌರವದ ಬಗ್ಗೆ ಕೂಡ ಚಿಂತೆ ಮಾಡಬೇಕು ಅಲ್ವಾ? ಫ್ರೀಡಮ್ ಆಫ್ ಸ್ಪೀಚ್ ಅಂದ್ರೆ ಅದರಲ್ಲಿ ರೆಸ್ಪಾನ್ಸಿಬಿಲಿಟಿ ಕೂಡ ಸೇರ್ಕೋಬೇಕು ಅಲ್ವಾ? ನೀವು ಯಾವ ಸೈಡು? ನೀವು ಹೇಳ್ತೀರಾ ನನ್ನ ಹಕ್ಕನ್ನು ಇಷ್ಟ ಬಂದಂಗೆ ಮಾತಾಡ್ತೀನಿ ಅಂತ, ಅಥವಾ ಹೇಳೋದು ಸರಿಯಾಗಿರಬೇಕು ಅನ್ನೋದ್ರ ಸೈಡ? ವಾಟ್ಸಾಪ್ ಸಂಖ್ಯೆ 9489901013 ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿ.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ

0: ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

0: ಗುಲ್ಮೋಹರ್ ಕೇಳ್ತಾ ಇದ್ರಾ? ಗುಲ್ ಒಬ್ಬರನ್ನ ರಿಪೀಟೆಡ್ ಆಗಿ ಟಾರ್ಗೆಟ್ ಮಾಡೋದು ಫನ್ ಅಲ್ಲ, ಹರಾಸ್ಮೆಂಟ್. ಕೆಲವರು ಅನಾನಿಮಸ್ ಅಕೌಂಟ್ಸ್ ಹಿಂದೆಯಿಂದ ಮಾತಾಡ್ತಾರೆ, ಮುಖ ಕಾಣಿಸ್ದೆ, ಹೆಸರನ್ನ ರಿವೀಲ್ ಮಾಡ್ಕೊಳ್ಳದೆ ಅವರು ಏನ್ ಬೇಕಾದ್ರೂ ಹೇಳಬಹುದು ಅನ್ನೋ ಫೀಲಿಂಗ್ ಅಲ್ಲಿ ಇರ್ತಾರೆ. ತಪ್ಪಲ್ವಾ ಇದು? ನಾವು ಮಾತಾಡೋ ಮಾತುಗಳು ಯಾರನ್ನೂ ನೋಯಿಸ್ತಾ ಇವೆ ಅನ್ನೋದನ್ನ ಮರಿಬಾರದು. ನಿಮ್ಗೇನನ್ಸುತ್ತೆ, ಅನಾನಿಮಸ್ ಆಗಿ ಗೊತ್ತು ಗುರಿ ಇಲ್ದಿರುವಂತಹ ಅಕೌಂಟ್ಸ್ಗಳಿಂದ ಮಾತಾಡೋದು ಸೇಫಾ, ಅಥವಾ ಇದು ಮಿಸ್ಯೂಸ್ ಆಗ್ತಾ ಇದೆಯಾ? ಸ್ನೇಹಿತರು ಸಂದೇಶ ಕಳಿಸ್ಕೊಡಿದ್ದಾರೆ, ಆನ್ಲೈನ್ ಟ್ರೋಲಿಂಗ್ ಅನ್ನೋದು ವಾಕ್ ಸ್ವಾತಂತ್ರ್ಯವಲ್ಲ, ಏಕೆಂದ್ರೆ ಕೆಲವೊಂದು ವಿಚಾರವಾಗಿ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನ ಮಾನಸಿಕವಾಗಿ ಟ್ರೋಲ್ ಮಾಡ್ತಿರ್ತಾರೆ. ಅಲ್ಲಿ ನಡೆಯೋ ವಿಚಾರವನ್ನ ಬಿಟ್ಟು ವೈಯಕ್ತಿಕ ವಿಚಾರವನ್ನ ಆನ್ಲೈನ್ನಲ್ಲಿ ಬೈದಾಡಿಕೊಂಡು ನೋಯಿಸೋದು ನಿನ್ಸೋದು ಹೆಚ್ಚಾಗಿ ಆನ್ಲೈನ್ ಟ್ರೋಲಿಂಗ್ನಲ್ಲಿ ನಡೀತಾ ಇರುತ್ತೆ. ಆದರೆ ಆನ್ಲೈನ್ ಟ್ರೋಲಿಂಗ್ ವಾಕ್ ಸ್ವಾತಂತ್ರ್ಯವಾಗಬೇಕಾದ್ರೆ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂಥ ವಿಚಾರವನ್ನ ಸ್ಪಷ್ಟವಾಗಿ ವ್ಯಕ್ತಿದಾಯಕವಾಗಲಿ, ವ್ಯಕ್ತಿಗಾಗಲಿ, ಸಮುದಾಯಕ್ಕಾಗಲಿ, ಧರ್ಮಕ್ಕಾಗಲಿ ಅವಮಾನ ಹಾಗೆ ತೊಂದರೆ ಆಗದಂತೆ ಮಾಡಿದ್ರೆ ಅದು ಒಂದು ಒಳ್ಳೆಯ ರೀತಿಯ ನಡವಳಿಕೆ ಎಲ್ಲರಲ್ಲಿ ಅಂತ ಅನ್ಸುತ್ತೆ ಅಂತ ಮಂಜುನಾಥ್ ಬಿಳೆಬಾವಿ ಇಂದರಿಗೆಯಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ನೀವೇನಂತೀರಾ? ಸಂದೇಶಗಳನ್ನ ಕಳಿಸ್ಕೊಡಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಅದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ಗಳು, ಹಿಂದಿ ಹಾಡುಗಳು ನಿಮ್ಗಾಗಿ ಮೂಡಿ ಬರ್ತಾ ಇದೆ ಗುಲ್ಮೋಹರ್ನಲ್ಲಿ.
1: ಭಾರತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: 4:46 ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM. ಕೆಲವರು ಹೇಳ್ತಾರೆ ಅದೆಲ್ಲ ಜಸ್ಟ್ ಜೋಕ್ಸ್, ಸುಮ್ಮನೆ ಜೋಕ್ಸ್ ಥರ ತಗೊಳ್ಳಿ ಅಂತ. ಆದರೆ ಯಾರಿಗೂ ಅದು ಫನ್ನಿ ಆಗಿರ್ಬೋದು, ಜೋಕ್ಸ್ ಆಗಿರ್ಬೋದು, ಮತ್ತೊಬ್ಬರಿಗೆ ಅದು ಹರ್ಟ್ ಆಗುತ್ತೆ ಅಲ್ವಾ? ಹಾಸ್ಯ ಮತ್ತು ಅವಮಾನದ ನಡುವಿನ ಲೈನು ತುಂಬ ಥಿನ್ನು, ಸಣ್ಣ ಎಳೆದೆ, ಅದನ್ನ ಅರ್ಥ ಮಾಡ್ಕೋಬೇಕು. ಒಬ್ಬರ ಕನ್ಸೆಂಟ್ ಇಲ್ಲದೆ ಅವ್ರ ಮೇಲೆ ಜೋಕ್ ಮಾಡೋದು ಸರಿನಾ? ಪ್ಲಾಟ್ಫಾರ್ಮ್ಸ್ಗಳು ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗಳನ್ನ ಹೊಂದಬೇಕು. ರಿಪೋರ್ಟು, ಬ್ಲಾಕು, ಫಿಲ್ಟರು, ಟೂಲ್ಸ್ಗಳಿವೆ ಅಲ್ವಾ, ನಾವೆಲ್ಲರೂ ಅದನ್ನ ಯೂಸ್ ಮಾಡ್ತಿದ್ದೀವ. ಫೇಕ್ ಅಕೌಂಟ್ಸು, ಬಾಟ್ಸು ಇವು ಟ್ರೋಲಿಂಗ್ಸ್ನ ಹೆಚ್ಚು ಮಾಡ್ತಾ ಇದೆ. ನಾವು ರೆಸ್ಪಾನ್ಸಿಬಲ್ ಯೂಸರ್ಸ್ ಆಗಬೇಕು. ಶೇರ್ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವ ತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ, ನೆನಪು
2: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ನಮಸ್ಕಾರ ಗುರುಗಳೇ, ಇಷ್ಟ ಬಂದ ಹಾಗೆ ಮಾತಾಡೋದು ಸರಿಯಲ್ಲ. ಸಂದರ್ಭಕ್ಕೆ ತಕ್ಕಂತೆ ಒಳ್ಳೊಳ್ಳೆ ಮಾತುಗಳನ್ನ ಆಡಬೇಕು. ಆಗಲೇ ಪ್ರತಿಯೊಬ್ಬ ಮನುಷ್ಯನಿಗೂ ಬೆಲೆ ಸಿಗೋದು ಅನ್ನೋದು ನನ್ನ ಅಭಿಪ್ರಾಯ ಅಂತ ಶಮನೂರಿನಿಂದ ಸೋಮಶೇಖರ್ ಅವರು ಸಂದೇಶವನ್ನು ಕಳಿಸ್ಕೊಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಹಾಡುಗಳೆಲ್ಲವೂ ಚೆನ್ನಾಗಿತ್ತು ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶ ಕಳಿಸ್ಕೊಡಿದ್ದಾರೆ. ಹಾಗೆ ಹೇಳ್ತಾ ಇದ್ದಾರೆ, ಈಗಿನ ಜನರೇಷನ್ ಹೇಗಾಗಿದೆ ಅಂದರೆ ವಿಡಿಯೋ ಅಪ್ಲೋಡ್ ಮಾಡೋದು, ಎಷ್ಟು ಜನ ನೋಡ್ತಾರೆ, ಎಷ್ಟು ಜನ ಶೇರ್ ಮಾಡ್ತಾರೆ ಅನ್ನೋದಕ್ಕೆ ಮಾತ್ರ ಸೀಮಿತ ಆಗಿದೆ. ಆದರೆ ಅದರ ಹಿಂದಿನ ಸತ್ಯ ಆಸಕ್ತಿಗಳ ಬಗ್ಗೆ ಅರಿವೇ ಇಲ್ಲ. ಯಾರೋ ಒಂದು ಕಮೆಂಟ್ ಮಾಡಿದ್ರು ಅಂದರೆ ನಾವು ಕೂಡ ಅದನ್ನೇ ಮುಂದುವರಿಸ್ತೀವಿ. ಹಿನ್ನೆಲೆ ತಿಳ್ಕೊಳ್ಳದೆ ಅಲ್ಲಿ ಹಾಗಾಯಿತು ಹೀಗಾಯಿತು ಅಂತ ಅರ್ಧಂ ಬರೆದ ಮಾಹಿತಿ ಹಂಚ್ಕೋತೀವಿ. ಇದರ ಪರಿಣಾಮ ತಪ್ಪು ಕಲ್ಪನೆಗಳು ಹುಟ್ಟುತ್ತೆ ಈಗಿನ ಟ್ರೋಲ್ ಟ್ರೆಂಡ್ಗಳ ಪರಿಣಾಮದಿಂದ ಅಂತ ಹೇಳ್ತಾ ಇದ್ದಾರೆ. ಸುಧೀಂದ್ರ ಅವರು ಮಲ್ಲೇಶ್ವರದಿಂದ ಸ್ವಾತಂತ್ರ್ಯ ಎಲ್ರಿಗೂ ಅವರ ವ್ಯಕ್ತಿತ್ವ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಇದೆ ಇಲ್ಲ, ಎಷ್ಟು ಬೇಕೋ ಹೇಳಬೇಕು, ಹಾಗೆ ಹೇಳಬೇಕು, ಬೇರೆಯವ್ರಿಗೆ ನೋವು ಮಾಡಬಾರ್ದು ಅಂತ ಸುಧೀಂದ್ರ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಚಾರ. ಇವತ್ತಿನ ನಮ್ಮ ಚರ್ಚೆ ಒಂದು ಥಿಂಗನ್ನು ಕ್ಲಿಯರ್ ಮಾಡುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಮುಖ್ಯ, ಆದರೆ ರೆಸ್ಪೆಕ್ಟ್ ಈಕ್ವಾಲಿಟಿ ಕೂಡ ಅಷ್ಟೇ ಮುಖ್ಯ ಅನ್ನೋದನ್ನು. ಮಾತುಗಳು ತುಂಬಾ ಶಕ್ತಿಶಾಲಿ, ಒಬ್ಬರಿಗೆ ಇನ್ಸ್ಪೈರ್ ಮಾಡಬಹುದು, ಹಾಗೆ ಒಬ್ಬರನ್ನ ಡಿಸ್ಟ್ರಾಯ್ ಕೂಡ ಮಾಡಬಹುದು. ಹಾಗಾಗಿ ಒಂದಿನ ಸಲ ಕಮೆಂಟ್ ಮಾಡಬೇಕಾದ್ರೆ, ಯಾರನ್ನೋ ಟೀಕಿಸ್ಬೇಕಾದ್ರೆ ಒಂದು ಸಲ ಅಲ್ಲ ಎರಡು ಸಲ ಯೋಚನೆ ಮಾಡಿ ನೋಡಿ, ಈ ಮಾತಿಂದ ಯಾರಿಗಾದ್ರೂ ಹರ್ಟ್ ಆಗುತ್ತಾ ಅಂತ. ಎಂಪತಿ, ರೆಸ್ಪೆಕ್ಟ್, ರೆಸ್ಪಾನ್ಸಿಬಿಲಿಟಿ ಇವೆಲ್ಲವೂ ಇದ್ರೆ ಆನ್ಲೈನ್ ಸ್ಪೇಸ್ ಅನ್ನೋದು ಕೂಡ ತುಂಬಾ ಸೇಫ್ ಆಗಿರುತ್ತೆ. ಏನಂತೀರಾ, ಹೂ ಅಂತೀರಾ, ಊಹು ಅಂತೀರಾ? ಮತ್ತಷ್ಟು ಈ ರೀತಿಯ ವಿಚಾರಗಳನ್ನ ಹೊತ್ಕೊಂಡು ಮುಂದಿನ ವಾರದ ಗುಲ್ಮೊಹರಲ್ಲಿ ನಾನು ನಿಮ್ಮ ಜೊತೆ ಆಗ್ತೀನಿ. ಈಗ ಟರಾ ಬಾಯ್ ಬಾಯ್ ಅಂತ ಹೇಳಿ ನಾನು ಹೊರಡೋ ಹೊತ್ತಾಯಿತು. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಹಾಡುಗಳು ಎಲ್ಲವೂ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗೋಣ. ಮತ್ತೆ ಸಿಗೋವರೆಗೂ ನೀವೇನು ಮಾಡಬೇಕು, ಇಷ್ಟೆಲ್ಲರೂ ನನ್ನನ್ನು ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರ ಅಲ್ವಾ? ಮತ್ತೆ ಸಿಗೋಣ. ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ FM ರೇನ್ಬೋ, ನಿಮ್ಮದೇ ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 5:02, ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇಂದಿನ ನಾನ್ ಸ್ಟಾಪ್ ಸಂಜೆಯ ವಿಶೇಷ, ನಿಮ್ಮ ಮೊದಲ ವೇದಿಕೆ ಅನುಭವ, ನಿಮ್ಮ ಮೊದಲ ಸ್ಟೇಜ್ ಎಕ್ಸ್ಪೀರಿಯನ್ಸ್ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ನಿಮ್ಮ ವಾಟ್ಸಪ್ ಮೂಲಕ ನಮ್ಮ ವಾಟ್ಸಪ್ ಸಂಖ್ಯೆ 9408091013. ಇದೀಗ ನಿಮಗಾಗಿ ಗೀತೆ ಮರ್ಫಿ ಚಿತ್ರದಿಂದ, ರಜತ್ ಹೆಗ್ಡೆ, ನಾದಿಯಾ ರೆಬೆಲೋ ಅವರ ಗಾಯನದಲ್ಲಿ, ಧನಂಜಯ ರಂಜನ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ನಂತರ ವಿದ್ಯಾಪತಿ ಚಿತ್ರದಿಂದ ಸಂಜು YBH, ರಜತ್ ಹೆಗ್ಡೆ, ನವನೀತ್ ಶ್ಯಾಮ್ ಅವರ ಗಾಯನದಲ್ಲಿ, ಸಂಪತ್ ಸಿರಿಮನೆ, ಸಂಜು YBH ಅವರ ಸಾಹಿತ್ಯ, ನವನೀತ್ ಶ್ಯಾಮ್ ಅವರದ್ದೇ ಸಂಗೀತ.

ಸಪ್ತಸಾಗರದಾಚೆ ಎಲ್ಲೋ ಸೈಡ್ ಎ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಶಕ್ತಿ ಶ್ರೀ ಗೋಪಾಲನ್ ಅವರ ಗಾಯನದಲ್ಲಿ, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ.

ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಪಿಲ್ಲು, ಮ್ಯೂಸಿಕಲಿ ಮ್ಯಾಜಿಕಲಿ ಯುವರ್ಸ್. ಇದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಇಂದಿನ ವಿಶೇಷ, ನಿಮ್ಮ ಮೊದಲ ವೇದಿಕೆ ಅನುಭವ. ಮೊದಲ ಬಾರಿಗೆ ವೇದಿಕೆಯಲ್ಲಿ ಹಾಡು ಹೇಳಿದ್ರ ಅಥವಾ ನೃತ್ಯ ನಾಟಕ ಮಾಡಿದ್ರ, ಆಗ ನೀವು ಶಾಲೆಯಲ್ಲಿದ್ರ, ಆ ಮೊದಲ ಅನುಭವ ಹೇಗಿತ್ತು, ನಿಮ್ಮ ಮೊದಲ ಸ್ಟೇಜ್ ಎಕ್ಸ್ಪೀರಿಯನ್ಸ್ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ನಿಮಗಾಗಿ ಗೀತೆ ಸಲಾರ್ ಸೀಸ್ ಫೈರ್ ಚಿತ್ರದಿಂದ ಸಚಿನ್ ಬಸ್ರೂರು ಅವರ ಗಾಯನದಲ್ಲಿ, ರವಿ ಬಸ್ರೂರು ಅವರ ಸಾಹಿತ್ಯ ಸಂಗೀತ, ನಂತರ ಗಾಳಿಪಟ ಚಿತ್ರದಿಂದ ಕುನಾಲ್ ಗಾಂಜಾವಾಲ ಹಾಗೂ ಟಿಪ್ಪು ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz, ಡಿಆರ್ಎಂ ತರಂಗಾಂತರ 603 kilohertz ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ ಸರಿಯಾಗಿ 5:30:26. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ದಾಕ್ಷಾಯಿಣಿ ಮಾಡುವ ಪ್ರೀತಿಯ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗುತ್ತವೆ. ಆಕಾಶವಾಣಿ ಬೆಂಗಳೂರು.

ಗೆರ್ಮಿಟ್ ಕಾರ್ಯಕ್ರಮ. ಗೆರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. ಇಂದಿನ ಗೆರ್ಮಿಟ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಅನಿರುದ್ಧ ಶಾಸ್ತ್ರಿ ಅವರ ದನಿಯಲ್ಲಿ ಮಾರ್ಕ್ ಚಿತ್ರದ ಗೀತೆ. ಅನೂಪ್ ಭಂಡಾರಿ ಅವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತವಿದೆ. ಕಠೋರ ಘೋರ ದೀಕ್ಷಾ

ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ಆಂಟೋನಿ ದಾಸನ್ ಅವರ ದನಿಯಲ್ಲಿ ಎಕ್ಕಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ನಾಗಾರ್ಜುನ್ ಶರ್ಮಾ ಅವರ ಗೀತ ರಚನೆಗೆ ಚರಣ್ ರಾಜ್ ಎಂಆರ್ ಅವರ ಸಂಗೀತವಿದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಪ್ರಮೋದ್ ಮರವಂತೆಯವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿರುವ ಯುವ ಚಿತ್ರದ ಗೀತೆಯನ್ನ ಕೇಳಿದ್ರಿ ಸಂಜಿತ್ ಹೆಗಡೆಯವರ ದನಿಯಲ್ಲಿ.

ಶ್ರುತಿ ಪ್ರಹ್ಲಾದ ಹಾಗೂ ಮಾಲು ನಿಪ್ನಾಳ್ ಅವರ ದನಿಯಲ್ಲಿ ಕರಟಕ ದಮನಕ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಇನ್ನೀಗ ಕೇಳೋಣ ಬಗೀರಾ ಚಿತ್ರಕ್ಕಾಗಿ ಹರ್ಷಿಕಾ ದೇವನಾಥ್ ಅವರು ಹಾಡಿರುವ ಒಂದು ಗೀತೆ. ಪ್ರಮೋದ್ ಮರವಂತೆ ಅವರ ಸಾಹಿತ್ಯಕ್ಕೆ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ.

ಕವಿರಾಜ್ ಅವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರ ಸಂಗೀತವಿರುವ ಭೀಮಾ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಚರಣ್ ರಾಜ್ ಹಾಗೂ ವೈಶವರ ದನಿಯಲ್ಲಿ

ಕಾಂತಾರ ಅಧ್ಯಾಯ ಒಂದು ಚಿತ್ರಕ್ಕಾಗಿ ಅಜನೀಶ್ ಬಿ ಲೋಕನಾಥ್ ಹಾಗೂ ಮೈಮ್ ರಾಮದಾಸ್ ಹಾಡಿರುವ ಗೀತೆ. ಶಶಿರಾಜ್ ಕಾವೂರವರ ಸಾಹಿತ್ಯಕ್ಕೆ ಅಜನೀಶ್ ಬಿ ಲೋಕನಾಥ್ ಅವರ ಸ್ವರ ಸಂಯೋಜನೆ ಇದೆ.

ಗಿರ್ಮಿಟ್ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳು. ಸಮಯ 6:15. ಇನ್ನೀಗ ಕೆಲವು ಪ್ರಕಟಣೆಗಳನ್ನು ಕೇಳೋಣ.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
3: ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೋರೆಯು ನಾನು.
4: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು
2: ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ.
5: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.
6: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
7: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
7: ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
7: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
7: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
7: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
7: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲ್ಗೆ,
7: ಸಿರಿಗನ್ನಡಂ ಬಾಳ್.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
4: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
1: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ. ಬೆಟ್ಟ ಗುಡ್ಡ
5: ಕೆರೆ ಕುಂಟೆ
1: ಗಿಡ ಮರಗಳಿಲ್ಲದ ಊರು
5: ಮರುಭೂಮಿ ಇದ್ದಂತೆ.
1: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
5: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
1: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
5: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
1: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
5: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: Afternoon, Prime Minister Narendra Modi lauded the successful launch of Mission Drishti satellite by Bengaluru-based space startup Galaxy. 9 people were killed in a massive fire that broke out in a 4-story building at Vivek Vihar area of Shahdara in Delhi this morning. The blaze, believed to have been triggered by an air conditioner blast, spread rapidly through the upper floors, trapping residents as smoke filled the structure. 14 fire tenders were rushed to the spot to brought the blaze under control. Vice President C.P. Radhakrishnan and Prime Minister Narendra Modi have expressed grief at the loss of lives in the fire incident. Prime Minister Modi also announced an extra gratia of 2 lakh rupees from the PM's National Relief Fund to the next of the kin of each deceased. The injured would be given 50,000 rupees. Ministry of Electronics and IT today refuted news reports and social media posts saying Aadhaar's look may change by the end of this year to just a photo and a QR code alone. In a clarification, the ministry said there is no plan for any such changes. The WhatsApp channel of Akashwani News has successfully reached the milestone of 1 lakh followers. The WhatsApp channel provides daily news updates, breaking news and alerts. Iran has submitted a 14-point plan to the United States outlining a framework aimed at ending the war on all fronts, including Lebanon. However, U.S. President Donald Trump expressed his dissatisfaction with the offer. He also indicated that Washington is unlikely to accept any framework that does not include firm guarantees preventing Tehran from developing nuclear weapons. And in IPL cricket, host Sunrisers Hyderabad have set a target of 166 runs for Kolkata Knight Riders in Hyderabad. In reply, Kolkata Knight Riders were 92 for 1 in 8.4 overs when reports last came in. Earlier, opting to bat first, Sunrisers Hyderabad were bowled out for 165 runs in 19 overs. In another match, host Gujarat Titans will face Punjab Kings in Ahmedabad at 7:30 p.m. And with that, we end this news bulletin.
1: ಆಕಾಶವಾಣಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ, ವಿಜಯ್ ನಿಶಾಂತ್ ಅವರಿಂದ ನಿರ್ಮಾಣ, ರೋಸಿನ್ ಮ್ಯಾಥ್ಯೂ. 6:51 ಕೃಷಿರಂಗ, ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ, ಈ ಕುರಿತು ಡಾ ರಾಜಗೋಪಾಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಹೆಸರಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳುವಿರಿ. 7:45 ಕೊಂಡಗುಳಿ ಕೆಶಿರಾಜ ಕುರಿತು ಮಾತನಾಡುತ್ತಾರೆ ಕಲಬುರಗಿಯ ನಿವೃತ್ತ ಉಪನ್ಯಾಸಕರಾದ ರೇವಣ ಸಿದ್ದಪ್ಪ ದುಕಾನ್, ಕಲಬುರಗಿ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, 9:15 ಅಭಿಜಿತ್ ಶಾಸ್ತ್ರಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಇಂಗ್ಲಿಷ್ ಯುವವಾಣಿ, ನೆಕ್ಸ್ಟ್ ಜೆನ್ ಗಾರ್ಡಿಯನ್ಸ್ ಆಫ್ ಬೆಂಗಳೂರುಸ್ ಅನಿಮಲ್ಸ್, ಈ ಕುರಿತು ಚರ್ಚೆ. ಭಾಗವಹಿಸುತ್ತಾರೆ ಚಾರ್ಲೀಸ್ ಅನಿಮಲ್ ರೆಸ್ಕ್ಯೂ ಸೆಂಟರ್ನ ಕೀರ್ತನ್ ವಿಘ್ನೇಶ್, ಆರ್ಪಿ ಮತ್ತು ಎಆರ್ಆರ್ಸಿ ವೈಲ್ಡ್ ಲೈಫ್ ರೆಸ್ಕ್ಯೂ ಸೆಂಟರ್ನ ಸುಭೀಕ್ಷಾ ವೆಂಕಟೇಶ್, ನಡೆಸಿಕೊಡುತ್ತಾರೆ ಪೂಜಾ ಗೋಯಲ್. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ನೀರಜ್ ಮಿಶ್ರಾ ಅವರಿಂದ ಸಿತಾರ್ ವಾದನ ಕೇಳುವಿರಿ. ಇದು ವಾರಣಾಸಿ ಕೇಂದ್ರದ ಕೊಡುಗೆ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ಡಾ ಎಎಸ್ ಬಾಲಸುಬ್ರಹ್ಮಣ್ಯ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, 6:40 ದೇಶಭಕ್ತಿಗೀತೆಯನ್ನ ಕೇಳುವಿರಿ. 6:45 ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ ಕೇಳುವಿರಿ. 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳನ್ನು ಕೇಳಬಹುದು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. 8:30 ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ, ಆಕಾಶವಾಣಿಯ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ ಕಿವಡ ಸಣ್ಣವರ ಇವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ, 10:30 ಸುನೇರೆ ಪಲ್, 11:00 ಸವಿ ನೆನಪು, 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, ಮಧ್ಯಾಹ್ನ 12:00 ವನಿತಾ ವಿಹಾರ, ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ ಇವರ ಬಗ್ಗೆ ಮಾತನಾಡುತ್ತಾರೆ ವಿದ್ಯಾ ಶಿರಹಟ್ಟಿ, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮಹಿಳೆಯರಲ್ಲಿ ಹೃದಯಾಘಾತ, ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಮೈಸೂರು ಕೇಂದ್ರದ ಕೊಡುಗೆ, 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತಾದ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ HR ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾ AS ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಶ್ರೀನಿವಾಸಮೂರ್ತಿ. 5:30 ಗಿರ್ಮಿಟ್ ಕಾರ್ಯಕ್ರಮ, 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ, 6:21 ಕೃಷಿರಂಗ ಕಾರ್ಯಕ್ರಮ, ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾ ವೀರೇಗೌಡ ಅವರೊಂದಿಗೆ ಸಂದರ್ಶನ, ನಂತರ ತಿಪಟೂರು ತಾಲೂಕು ಅರಳಗುಪ್ಪೆಯ ರೇಣುಕಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ ಕಾರ್ಯಕ್ರಮ, 8:00 ಕರ್ನಾಟಕದ 2026 ಉಪಚುನಾವಣೆಯ ಫಲಿತಾಂಶ ಕುರಿತಾದ ಚರ್ಚೆ ಸುದ್ದಿ ವಿಭಾಗದ ಕೊಡುಗೆ. 9:15 ಭಾವಗೀತೆಗಳನ್ನು ಕೇಳುವಿರಿ ಸಂಪದಾ ಭಟ್ ಅವರಿಂದ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ವಿಪ್ಪಂಚಿ ರಘುರಾಮ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ, ವಯಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ ಸುನೀಲ್ ಸುಬ್ರಹ್ಮಣ್ಯ. 10:00 ವನಿತಾ ವಿಹಾರ, ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ, ಈ ಕುರಿತು ಡಾ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಆಶಾ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇದುವರೆಗೆ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ
3: ಆರಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
4: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಆಧುನಿಕ ಸಾಹಿತ್ಯ ಚರಿತ್ರೆಯಲ್ಲಿ ಗೋಪಾಲಕೃಷ್ಣ ಅಡಿಗರ ಸಮಕಾಲೀನರಾಗಿದ್ದವರು, ಬಹಳ ಪ್ರಮುಖ ಹೆಸರು. ಮತ್ತೂರು ಕೃಷ್ಣಮೂರ್ತಿಗಳು ಶಿಕ್ಷಣ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ದೇಶ ವಿದೇಶಗಳಲ್ಲಿ ಭಾರತದ ಸಂಸ್ಕೃತಿಯ ಬಗ್ಗೆ ಗಟ್ಟಿ ನೆಲೆಯಿಟ್ಟು ಮಾತನಾಡಿದವರು. ಭಾರತೀಯ ವಿದ್ಯಾಭವನದ ಕೆಲಸವನ್ನ ಮಾಡಿದವರು. ಈ ಎರಡು ಜ್ಞಾನ ಶಾಖೆಗಳು ಒಟ್ಟಿಗೆ ಆಕಾಶವಾಣಿಯಲ್ಲಿ ಮಾತುಕತೆಯಲ್ಲಿ ತೊಡಗಿದ್ದು ಹೀಗೆ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ, ಮತ್ತೂರು ಕೃಷ್ಣಮೂರ್ತಿ ಅವರ ಮಾತುಕತೆಯಿಂದ ಆಯ್ದ ಭಾಗ.
5: ವಿ ಬಿಲೀವ್ ಇನ್ ದಿ ರಿಫ್ಲೆಕ್ಷನ್ ಆಫ್ ಅವರ್ಸ್.
6: ಎಕ್ಸಾಕ್ಟ್ಲಿ.
5: ನಿಮ್ಮ ಕಣ್ಣಲ್ಲಿ ನಾನು ಹೇಗೆ ಇದೆ ಕಾಣಿಸ್ತೀನೋ ಅದೇ ನಾನು ಅನ್ನುವ ಒಂದು ಭ್ರಾಂತಿನಲ್ಲಿ ಬದುಕ್ತೀವಿ. ಅಂದ್ರೆ ನನ್ನ ತನಕ್ಕೆ ನಾನೇ ಒಂದು ಲಕ್ಷಣ ಸಿದ್ಧಾಂತ ಕೊಡೋ ವಿದ್ಯಾಭ್ಯಾಸವಾಗಲಿ ಯೋಗ್ಯತೆಯಾಗಲಿ ತಾತ್ವಿಕ ಚಿಂತನೆಯಾಗಲಿ ಬರಲೇ ಇಲ್ಲ. ನಮ್ಮ ನಿಮ್ಮ ತಲೆಮಾರಿನ ಜನ ಈ ಆದರ್ಶ ವ್ಯಕ್ತಿಗಳನ್ನು ಪುರಾಣ ಬಿಟ್ಬಿಡಿ, ಇತಿಹಾಸ ಬಿಟ್ಬಿಡಿ, ನಮ್ಮ ಜೀವಮಾನ ಕಾಲದಲ್ಲೇ ಬದುಕಿದ್ದ ಈ ಆದರ್ಶ ವ್ಯಕ್ತಿಗಳಿಂದ ಸ್ವಲ್ಪ ಮಟ್ಟಿಗಾದರೂ ಏನೋ ಪಾಠ ಕಲ್ತ್ಬಿಡ್ತದೆ.
6: ಹೌದು.
5: ಈಗ ನಾನು ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾಠ ಕಲಿಸಬೇಕು ಅಂದರೆ ನನಗೆ ಚಾರಿತ್ರ್ಯ ಇಲ್ಲದ ಮೇಲೆ ಅವ್ ನನ್ನನ್ನು ನೋಡಿ ಏನು ಕಲಿಬೋದು? ದುಡ್ಡು ಮಾಡೋದನ್ನು ಕಲಿಬೋದು, ಟೇಬಲ್ಗಳಿಗೆ ಲಂಚ ಕೊಟ್ಟು ಲಂಚ ತಗೊಳ್ಳೋದನ್ನು ಕಲಿಬೋದು, ಏನಾದರೂ ಮಾಡಿ ಒಂದು ಕುರ್ಚಿ ಹಿಡಿದು ಬಿಟ್ಟು ಅದನ್ನ ಬಿಡದೇ ಇರೋದನ್ನು ಕಲಿಬಹುದು. ನಮ್ಮ ರಾಜಕಾರಣಿಗಳನ್ನ ನೋಡಿಕೊಂಡ್ರೆ ಅದು ಒಂದು ಪಾಠ.
6: ಜನಸಾಮಾನ್ಯರು ಅವ್ರು ಪಾಪ ಪುಣ್ಯ ಅಲ್ಲ, ನಮ್ಮ ಹಾಗೆ ಲಂಚ ತಗೊಂಡ್ರೆ ಪಾಪ ನರಕಕ್ಕೆ ಹೋಗ್ತಿ, ಅದಲ್ಲ. ನನ್ನ ಕರ್ತವ್ಯ ನಾನು ತಗೋಬಾರ್ದು, ನಾನು ಕೊಡಬಾರ್ದು. ಇಟ್ಸ್ ಮೈ ರೈಟ್. ಕಸಾನೆ ಎಸಿತಾರೆ, ನಮ್ಮ ಮನೆಯಿಂದ ಕಸ ಹೋದ್ರೆ ಸಾಕು ಪಕ್ಕದ ಮನೆಯವನಿಗೆ ಹೋಗಲಿ ಅಂತ. ನಮ್ಮ ಅಲ್ಲಿ ತಾವು ನೋಡಿದಿರಿ ಜನರನ್ನ, ಅವ್ರು ಉಗುಳ್ಬೇಕಾದ್ರೂ ಕೂಡ ಒಂದು ಟಿಶ್ಯೂ ಪೇಪರ್ನಲ್ಲಿ ಉಗಿದು ಅದನ್ನು ಜೇಬಿನಲ್ಲಿ ಇಟ್ಕೊಂಡು
5: ಮನೆಗೆ
6: ಅಷ್ಟು ಒಂದು ಆರೋಗ್ಯ. ಇದು ನೋಡಿ, ಬೆಂಗಳೂರನ್ನೇ ತಗೊಳ್ಳಿ, ನಾವು 25 ಆದಮೇಲೆ ಬಂದ್ವಲ್ಲ, ಅಯ್ಯೋ ಅಯ್ಯೋ ಅಯ್ಯೋ ಏನೊಂದು ಪೊಲ್ಯೂಷನ್, ಏನೊಂದು ಕಸ, ಎಲ್ಲಿ ನೋಡಿದ್ರು ಅಸಹ್ಯ. ಐ ಥಿಂಕ್ ಮಾರಲಿ ಡಿಗ್ರೇಡಿಂಗ್ ಬಹಳ ನಮ್ಮಲ್ಲಿ ಕೆಳಗಡೆ ಹೋಗ್ತಾ ಇದೀವಿ ಅಂತ ನನಗನ್ಸುತ್ತೆ.
5: ಬರೀ ಈ ಮಾರಲಿ ಡಿಗ್ರೇಡಿಂಗ್ ಆಗಿ ಅದರ ಅವೇರ್ನೆಸ್ ನಿಮಗೆ ನನಗೆ ಇರೋ ಹಾಗೆ 10 ಇದ್ದಿದ್ರೂ ಪರವಾಗಿಲ್ಲ, ಉದ್ಧಾರ ಆಗ್ತೀವಿ ಅಂತ ಅನ್ನೋ ಭ್ರಾಂತಿ ಇರೋದು.
6: ಹೌದು.
5: ಏನಾಗಿದೆ ಅಂದರೆ ಮಾರಲ್ ಡಿಗ್ರೇಡೇಷನ್ ಆಗ್ತಾ ಇದ್ದಿದ್ದರಿಂದಲೇ ಸುಖ ಪಡೋ ಸಾಧ್ಯತೆ ಇದೆ ಅನ್ನುವ ಜನ ಇದಾರಲ್ಲ, ಏನು ಮಾಡ. ಹೋಗ್ಲಿ, ಕೃಷ್ಣಮೂರ್ತಿಗಳು ನನಗೆ ಒಂದೊಂದು ಸತಿ ಅನಿಸುತ್ತೆ ನಾವು ನೀವು ಇವತ್ತು ಸೇರಿಬಿಟ್ಟು ನಮ್ಮ ದೇಶನ ಯಾಕೋ ಚಿಂದಿ ಚಿಂದಿ ಮಾಡ್ತಾ ಇದ್ದೀವಿ ಅಂದ. ಏನಾದರೂ ಒಳ್ಳೇದೇನಾದರೂ ಖಂಡೇ ಇಲ್ವೇ ಇದೆ ಅಂತ ಕಾಣುತ್ತೆ. ಎಲ್ಲೋ ಇದೆ. ಎಲ್ಲಿದೆ ಅದು?
7: ಎಲ್ಲಿದೆ ಅಂದ್ರೆ

0: ನನಗನ್ಸುತ್ತೆ ಒಂದು ಒಳ್ಳೆ ಒಳ್ಳೆ ಅಂಶವನ್ನು ನೋಡ್ತಾ ಇದ್ದೇವೆ. ಆರ್ಥಿಕವಾಗಿ ನಾವೆಲ್ಲ ಬಲವಾಗ್ತಾ ಇದ್ದೇವೆ. ಹಣ ವಿಷಯದಲ್ಲಿ ಪರವಾಗಿಲ್ಲ, ಹಿಂದಿದ್ದ ಸ್ಥಿತಿ ಅಲ್ಲ, ಈಗ ತುಂಬ ಚೆನ್ನಾಗಿದೆ. ಎಲ್ಲರ ಕೈಯಲ್ಲೂ ದುಡ್ಡು ಓಡಾಡ್ತಾ ಇದೆ. ದುಡ್ಡು ಓಡಾಡ್ತಾ ಇರೋದ್ರಿಂದ ನಾವು ಇನ್ನೊಂದಷ್ಟು ಜವಾಬ್ದಾರಿಯನ್ನು ತಗೊಂಡು ಆ ದುಡ್ಡನ್ನು ಸದುಪಯೋಗ ಪಡಿಸ್ಕೊಂಡು ಇಲ್ಲದೇ ಇರೋರಿಗೆ ನಾವು ಸ್ವಲ್ಪ ಶೇರ್ ಮಾಡೋಣ ಅನ್ನೋ ಭಾವನೆಯೇ ನಮಗೆ ಬರಬೇಕು. ಎರಡನೇದಾಗಿ ಇನ್ನೊಂದಾಗಿ ಅಫ್ಕೋರ್ಸ್ ಅಕ್ಷರಸ್ಥರು ಹೆಚ್ಚಾಗಿದ್ದಾರೆ. ಆವಾಗಿಂದ 25 ವರ್ಷದಲ್ಲಿ ಎಷ್ಟು ಆಗಬೇಕೋ ಅಷ್ಟು ಆಗದೆ ಹೋದರೂ ಕೂಡ ಓದೋದು ಬರೆಯೋದು ಎಲ್ಲ ಬರುತ್ತೆ. ಆದರೆ ನನಗನ್ಸುತ್ತೆ ನೀವು ಹೇಳಿ ಅಲ್ಲೂ ಮೀಡಿಯಾದಲ್ಲಿ ಇಲ್ಲಿಗಿಂತ ಅಲ್ಲಿ ಇನ್ನೂ ಹೆಚ್ಚಿದೆ. ಆದರೆ ನಮ್ಮ ಮೀಡಿಯಾ ನಮ್ಮ ಶಿಕ್ಷಣಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಇನ್ನೂ ಕೊಡ್ತಾ ಇಲ್ವೋ ಅಂತ ಅನಿಸುತ್ತೆ. ಐ ಆಮ್ ನಾಟ್ ಬ್ಲೇಮಿಂಗ್ ಏನು ಬಿಡಿ, ಯಾರು ಪರ್ಸನಲ್ಲಾಗಿ ತೊಗೋಬಾರ್ದು. ಯಾಕೆಂದರೆ ಇವಾಗಿನ ಸಾಧನ ಮೀಡಿಯಾ ಒಂದೇ, ಇನ್ಯಾವ ವಿಧದಲ್ಲೂ ನೀವು ನಮ್ಮ ಮಕ್ಕಳಿಗೆ ನಾವು ಏನನ್ನೂ ರೀಚ್ ಮಾಡೋಕ್ಕಾಗೋದಿಲ್ಲ. ಎರಡನೇದು ದೇವಸ್ಥಾನಗಳು, ರಿಲಿಜಿಯಸ್ ಪ್ರೋಗ್ರಾಮ್ಸ್, ಅದಕ್ಕೆ ತುಂಬ ಜನ ಬರ್ತಾರೆ. ಸೊ ಐ ಹ್ಯಾವ್ ಎ ಫೀಲಿಂಗ್ ಯಾರು ಧಾರ್ಮಿಕ ಗುರುಗಳು ಅಂತ ಹೇಳ್ತಾರೋ ಅವರು ಆದರ್ಶರಾಗಿದ್ದು ಒಳ್ಳೆಯ ಶಿಕ್ಷಣವನ್ನು ಕಲಿಸಬೇಕು, ಮಾತಾಡಬೇಕು. ಯಾಕೆಂದರೆ ಭಕ್ತರು ಅವರಿಗೆ ಹೆಚ್ಚು. ಇಲ್ಲಿ ದೇ ಹ್ಯಾವ್ ಗಾಟ್ ಹ್ಯೂಜ್ ರೀಡರ್ಶಿಪ್, ಲಿಸನರ್ಸ್, ವ್ಯೂವರ್ಸ್, ಪೇಪರ್ನಲ್ಲಿ, ರೇಡಿಯೋದಲ್ಲಿ, ಟೆಲಿವಿಷನ್ನಲ್ಲಿ. ಇವರು ಮೀಡಿಯಾದವರು ಸ್ವಲ್ಪ ನಮ್ಮ ಮುಂದಿನ ಭಾವಿ ಜನಾಂಗಕ್ಕೆ ಈ ತರಹ ಒಂದೊಂದು ಒಳ್ಳೊಳ್ಳೆಯವ್ರನ್ನೆಲ್ಲ ಕರಿಬೇಕು, ಕಾರ್ಯಕ್ರಮವನ್ನು ಮಾಡಬೇಕು, ನೀವು ಹೀಗೆ ಮಾಡಿ ಅಂತ ಹೇಳಿಸ್ಬೇಕು, ಅವ್ರು ಇರೋವಂಥವ್ರಾಗಬೇಕು. ಐ ಥಿಂಕ್ ದಿಸ್ ಇಸ್ ಒನ್ ವೇ ಟು ಎನ್ಲೈಟನ್ ಅವರ್ ಪೀಪಲ್ ಅಂತ ನನಗನ್ಸುತ್ತೆ. ತರಂಗೇನಿಸುತ್ತೆ?
1: ಖಂಡಿತವಾಗಿ.
2: ಇವತ್ತಿನ ರತ್ನಭಂಡಾರದಲ್ಲಿ ಎರಡು ಜ್ಞಾನ ಶಾಖೆಗಳ ಮಾತುಕತೆ ಕೇಳಿದಿರಿ. ಡಾಕ್ಟರ್ ಬಿಸಿ ರಾಮಚಂದ್ರ ಶರ್ಮಾ ಮತ್ತು ಮತ್ತೂರು ಕೃಷ್ಣಮೂರ್ತಿ ಅವರ ಧ್ವನಿಗಳನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕೇಳಿದಿರಿ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಚತುರ್ಣಾಂ ರಾಜ್ಯಾನಾಂ ಏಕಸ್ಯ ಕೇಂದ್ರಶಾಸಿತ ಪ್ರದೇಶಸ್ಯ ಚ ನೈರ್ವಾಚನಿಕ ಮತಗಣನಾಯೈ ಮಂಚಃ ಸಜ್ಜಃ ಅಸ್ತಿ. ನಿರ್ವಾಚನಾಯೋಗೇನ ಪಶ್ಚಿಮ ಬಂಗಾಲಸ್ಯ ಫಾಲ್ಟಾ ವಿಧಾನಸಭಾಕ್ಷೇತ್ರಸ್ಯ ಸರ್ವೇಷು 85-200 ಮತದಾನ ಕೇಂದ್ರೇಷು ಪುನಃ ಮತದಾನಸ್ಯ ಆದೇಶೋ ಪ್ರದತ್ತಃ. ಮತದಾನಂ ಅಸ್ಮಿನ್ ಮಾಸೆ ಏಕವಿಂಶತಿ ದಿನಾಂಕೆ ಭವಿಷ್ಯತಿ. ದಿಲ್ಯಾಃ ವಿವೇಕ ವಿಹಾರ ಕ್ಷೇತ್ರೆ ಮಹತಿ ಅಗ್ನಿಪ್ರಕೋಪೆ 9 ಜನಾಃ ಮೃತಾಃ. ವರ್ತಮಾನಸ್ಯ ಪಶ್ಚಿಮ ಏಷಿಯಾ ದ್ವಂದ್ವಸ್ಯ ಮಧ್ಯೆ ಅಗ್ರಿಮೆ ಮಾಸೆ ತೈಲ ಉತ್ಪಾದನಸ್ಯ ಲಕ್ಷ್ಯಾಣಿ ವರ್ಧೇತುಂ ಓಪೆಕ್ ಪ್ಲಸ್ ದೇಶಾಃ ಸೈದ್ಧಾಂತಿಕ ರೂಪೇಣ ಸಮ್ಮತಾಃ ಜಾತಾಃ. ಅದ್ಯ ಸಂಪೂರ್ಣೆ ವಿಶ್ವಸ್ಮಿನ್ ವಿಶ್ವ ಪತ್ರಕಾರಿತಾ ಸ್ವಾತಂತ್ರ್ಯ ದಿವಸಃ ಆಚರ್ಯತೆ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಗುಜರಾತ್ ಟೈಟನ್ಸ್ ದಲಂ ಪಂಜಾಬ್ ಕಿಂಗ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪಶ್ಚಿಮ ಬಂಗಾಳ, ಅಸಂ, ತಮಿಳುನಾಡು, ಕೇರಳಂ, ಪುದುಚೇರಿ ವಿಧಾನಸಭಾ ನಿರ್ವಾಚನಾನಾಂ ಮತಗಣನಾ ಶ್ವಃ ಪ್ರಾತಃ 8 ವಾದನಾತ್ ಸಮಾರಪ್ಸ್ಯತೆ. ನಿರ್ವಾಚನಾಯೋಗೇನ ಏತದರ್ಥಂ ಸರ್ವಾಃ ಸಜ್ಜತಾಃ ಕೃತಾಃ. ಅಸಮಸ್ಯ 26-100 ಆಸನೇಷು ಕೇರಳಂ ರಾಜ್ಯಸ್ಯ 34-100 ಆಸನಾನಾಂ, ಪುದುಚೇರಿ ಕೇಂದ್ರಶಾಸಿತ ಪ್ರದೇಶಸ್ಯ 30 ಆಸನೇಷು ಚ ಅಪ್ರೈಲ ಮಾಸಸ್ಯ 9 ದಿನಾಂಕೆ ಮತದಾನಂ ಅಭವತ್. ಏವಮೇವ ತಮಿಳುನಾಡೋಃ 34-200 ಸಹೈವ ಪಶ್ಚಿಮ ಬಂಗಾಳೆ ಚ ಪ್ರಥಮಚರಣಾಯ 25-100 ಚ ಅಪ್ರೈಲ ಮಾಸಸ್ಯ 23 ದಿನಾಂಕೆ ಮತದಾನಂ ಅಜಾಯತ್. ಪಶ್ಚಿಮ ಬಂಗಾಳೆ ಮತದಾನಂ ಸುರಕ್ಷೆಯ ದೃಢ ಪ್ರಬಂಧೇಷು 77 ಮತಗಣನಾ ಕೇಂದ್ರೇಷು ಸಂಪತ್ಸ್ಯತೆ. ಆಯೋಗೇನ ಮತಗಣನಾ ಕೇಂದ್ರಾಣಾಂ ಪರಿತಃ ಶಾಂತಿ ವ್ಯವಸ್ಥಾಯಾಃ ಸುಚಾರು ಸಂಚಾಲನಾಯ ವ್ಯಾಪಕ ಪ್ರಬಂಧಾಃ ಕೃತಾಃ. ಅಪರತ್ರ ಅಸಂ ರಾಜ್ಯ ವಿಧಾನಸಭಾಯಾಃ 26-100 ಆಸನಾನಾಂ ಕೃತೆ 35 ಜನಪದಾನಾಂ 40 ಕೇಂದ್ರೇಷು ದೃಢ ಸುರಕ್ಷಾ ವ್ಯವಸ್ಥಾಯಾಂ ಮತಗಣನಾ ಭವಿಷ್ಯತಿ. ರಾಜ್ಯ ಅಪ್ರೈಲ ಮಾಸಸ್ಯ 9 ದಿನಾಂಕೆ ಪ್ರಾಯಃ 80% ಮತದಾನಂ ಅಭವತ್. ಪುದುಚೇರಿ ವಿಧಾನಸಭಾ ನಿರ್ವಾಚನಸ್ಯ ಮತಗಣನಾಯೈ ಸುರಕ್ಷಾಯಾಃ

0: प्रयत्नेषु युद्ध विरामस्य विस्तारः न भवेत् अपितु युद्धस्य सम्पूर्ण समाप्तेः प्राथमिकता स्यात्। अमेरिकायाः राष्ट्रपतिना डोनाल्ड ट्रम्पेन अस्य प्रस्तावस्य विषये स्व असन्तोषः प्रकटीकृतः। तेन संचेतना प्रदत्ता यत् सैन्य विकल्पाः अधुनापि विचार परिधौ उपस्थिताः सन्ति। भारत ऋतु विभागेन अद्य पूर्वोत्तर भारते केरलम राज्ये माहे प्रदेशे पश्चिम बंगे सिक्किमे तमिलनाडु प्रदेशे पुदुचेरी प्रदेशे च पृथक पृथक स्थानेषु प्रचंड वृष्टेः पूर्वानुमानं प्रकटितम्। जम्मू कश्मीरे लद्दाखे छत्तीसगढ़े तटीय आंध्र प्रदेशे च अद्य मेघवृष्टेः विद्युत्स्खलनस्य च संभावना विद्यते। अद्य हरियाणायां चंडीगढ़े दिल्ल्यां बिहारे ओडिशायां केरलम प्रदेशे पंजाबे मध्यप्रदेशे चापि तथैव स्थितेः संभावना वर्तते। विभागेन अद्य तटीय आंध्र प्रदेशस्य केषुचित् स्थानेषु उष्णतरंगस्य स्थितेः अनुमानं प्रकटितम्। आईपीएल क्रिकेट क्रीडायां आतिथेय गुजरात टाइटन्स दलम् अहमदाबादस्य नरेन्द्र मोदी क्रीडांगणे पंजाब किंग्स दलं सम्मुखीकरिष्यति। इति वार्ताः।
1: ಆಕಾಶವಾಣಿ ಬೆಂಗಳೂರು. ವಿಜ್ಞಾನದ ಮುನ್ನಡೆ, ಹೊಸತನವ ಪ್ರತಿಫಲಿಸುವ ಕಡೆಗೆ.
2: ಸಾಮಾನ್ಯ ಮನುಷ್ಯರಾಗಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಷ್ಟು ಮಿಸ್ಟೇಕ್ಸ್ ಅನ್ನ ನಾವು ಮಾಡ್ತಾ ಇರ್ತೀವಿ ನಮ್ಮ ದೈನಂದಿನ ಜೀವನದಲ್ಲಿ, ವಿಶೇಷವಾಗಿ ಮರಗಿಡಗಳ ಕುರಿತಾಗಿ ನಾವು ಮಾಡ್ತಾ ಇರ್ತೀವಿ. ಉದಾಹರಣೆಗೆ ನಮ್ಮ ಬಟ್ಟೆ ಒಗೆದ ಪಾತ್ರೆ ತೊಳೆದ ನೀರುಗಳನ್ನ ನಮ್ಮ ಗಾರ್ಡನ್ ಏರಿಯಾಗೆ ಬಿಡೋದಾಗಿರ್ಬಹುದು, ಅಥವಾ ಮನೆಯಲ್ಲಿ ಮೊಸರು ಉಳಿತು ಸ್ವಲ್ಪ ಸಾರು ಉಳ್ಕೊಂತು ಅಂತ ಅಂದ್ರೆ ಕೆಲವರು ಹೋಗಿ ಅದನ್ನ ಗಿಡಕ್ಕೆ ಹಾಕ್ಬಿಡ್ತಾರೆ, ಓ ಕರ್ಬೇವಿನ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ. ಈ ತರ ಅಭ್ಯಾಸಗಳೆಲ್ಲ ಒಳ್ಳೇದಾ? ಮತ್ತೆ ಒಂದಷ್ಟು ಇಂಥ ಮಿಸ್ಟೇಕ್ಸ್ ನ ನೀವು ದಯವಿಟ್ಟು ಅಡ್ರೆಸ್
3: ಮಾಡಿ. ನಾನೇ ಇದು ಸೆಕೆಂಡರಿ ವಾಟರ್ ತರ್ಷರಿ ವಾಟರ್ ಅಂತ ಹೇಳಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು, ಆ ನೀರನ್ನ ಮೆತ್ತಗೆ ಅದರಲ್ಲಿ ಕೆಮಿಕಲ್ ಸ್ವಲ್ಪ ಗೊತ್ತಲ್ಲ ಕಮ್ಮಿ ಇರುತ್ತೆ, ತಗೊಂಡು ಮರಕ್ಕೆ ಗಿಡಕ್ಕೆ ಬಿಡ್ತಾ ಇದ್ರು. ಬಿಡ್ತಾ ಇದ್ದಾಗ ಏನಾಯ್ತು, ಅದ್ರದ್ದು ಟ್ರೀ ಹೆಲ್ತ್ ಏನಿದೆಯೋ, ಟ್ರೀದು ಎಲೆ ಇದು ಎಲ್ಲ ಡಿಟೀರಿಯೇಟ್ ಆಗಿ ಸ್ಟಾರ್ಟ್ ಆಯ್ತು. ಅವರು ಅದನ್ನ ಎಷ್ಟೊಂದು ಜನ ಟ್ರೈ ಮಾಡಿದ್ರು, ಕೇಳಿದ್ರು, ಎಲ್ಲಾದ್ರೂ ಅದು ಗೊತ್ತೇ ಆಗಲಿಲ್ಲ, ರೆಕ್ಟಿಫೈ ಮಾಡೋಕ್ಕಾಗಿಲ್ಲ. ಆಮೇಲೆ ನನ್ನ ಮೆಂಟರು ಅವ್ರದ್ದು ಅಪಾರ್ಟ್ಮೆಂಟ್ ಅದು ಆಕ್ಚುಲಿ ನಮ್ಮ ಸರ್ಜಾಪುರದಲ್ಲಿ, ಅವ್ರು ವಿಜಯನ ಕರೆಸಿ ನೋಡ್ತೇನೆ ಅಂದರೆ ನಾನು ಹೋಗಿ ಚೆಕ್ ಮಾಡಿದಾಗ ಅದು ಸೆಕೆಂಡ್ರಿ ಟರ್ಷರಿ ವಾಟರ್ ಏನಾಗಿತ್ತು, ಅದು ಸ್ವಲ್ಪ ಇದಾಗಿ ಅದು ಓವರ್ ದ ಟೈಮ್ ಒಂದು 2-3 ಇಯರ್ಸ್ ಆಗಿ ಟ್ರೀ ಹೆಲ್ತ್ ಏನಾದ್ರು ಡಿಟೀರಿಯೇಟ್ ಆಗಿತ್ತು. ಆಕ್ಚುಲಿ ಇಮಿಡಿಯೇಟ್ ಆಗಿ ಆ ನೀರನ್ನ ಚೇಂಜ್ ಮಾಡಿ ಫ್ರೆಶ್ ವಾಟರ್ ಕೊಟ್ಟು ನಾವು ಆಮೇಲೆ ಮೆನ್ಯೂರು ಆಮೇಲೆ ನ್ಯೂಟ್ರಿಷನ್ಸ್ ಎಲ್ಲ ಪಂಪ್ ಮಾಡಿದ್ಮೇಲೆ ಆ ಗಿಡ ಇವತ್ತು ತುಂಬಾ ಚೆನ್ನಾಗಾಗಿದೆ. ಆಕ್ಚುಲಿ ಹೂವು ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಆಯಿತು. ಸೊ ಪ್ರಾಕ್ಟೀಸಸ್ ಏನಾಗಿರಬೇಕು, ಫ್ಯಾಕ್ಟ್ ಬೇಸ್ ಆಗಿರ್ಬೇಕು. ಆಕ್ಚುಲಿ ಇಟ್ ಹ್ಯಾಸ್ ಟು ಹೆಲ್ಪ್ ದ ಹೋಲಿಸ್ಟಿಕಲಿ, ಆ ಈ ರಿಯೂಸಬಿಲಿಟಿನೂ ಬರೋ, ರೀಸೈಕಲ್ ಬರೋದ್ರಿಂದ ಅದನ್ನ ಮಾಡಬೇಕಾದ್ರೆ ಅದು ಕರೆಕ್ಟ್ ಪ್ರಾಕ್ಟೀಸ್ ಅಂತ ನಾವು ನೋಡಬೇಕಾಗತ್ತೆ. ಆಕ್ಚುಲಿ ಅದನ್ನ ಮ್ಯಾಕ್ಸಿಮಮ್ ಬೆನಿಫಿಟ್ ಭೂಮಿಗೆ ಕೊಡ್ತೀರಾ ಎಲ್ಲದನ್ನು ಇನ್ಕ್ಲೂಡ್ ಮಾಡೋದಕ್ಕೆ. ಇಲ್ಲದ್ರೆ ಏನಾಗುತ್ತೆ ಅಂದ್ರೆ ರಾಂಗ್ ಆಗಿ ನಾವು ಇದು ಮಾಡಿದ್ರೆ, ಇವಾಗ ಹೇಳದ್ನಲ್ಲ ಕಾರ್ ಹತ್ತು ತಗೊಳ್ಳೋದು ಇಲ್ಲ ಐದು ತಗೊಳ್ಳೋದು, ಎರಡು ಮನೆ ಮಾಡೋದು ಮೂರು ಮಾಡೋದು, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಬೇಕು. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ದು ಎಂಟೈರ್ ಸಸ್ಟೈನಬಲ್ ಚಾಯ್ಸಸ್ ಅಲ್ಲಿ ನೀವು ಇದು ಇವಾಗ ಅರ್ತ್ ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಇದ್ ಮಾಡ್ಬೇಕಾದ್ರೆ ರಿಡ್ಯೂಸ್ ರಿಯೂಸ್ ರೀಸೈಕಲ್ ಅಂತ ಹೇಳ್ತಾರೆ, ಮಿನಿಮೈಸ್ ದ ವೇಸ್ಟ್ ಆನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತೆಲ್ಲ ಬರುತ್ತೆ. ನನ್ ಕೇಳಿದ್ರೆ ಯೂಸ್ ವಾಟ್ ಎವರ್ ಯು ವಾಂಟ್, ಡೋಂಟ್ ಅಬ್ಯೂಸ್.
2: ಬಹಳ ಚೆನ್ನಾಗಿ ಹೇಳಿದ್ರಿ.
3: ಯು ಗಾಟ್ ಇಟ್ ನೋ? ಈ ಪ್ರಾಕ್ಟೀಸ್ ನ ನೀವು ತಂದ್ರೆ ರಿಡ್ಯೂಸ್ ರಿಯೂಸ್ ರೀಸೈಕಲ್ ಇದೆಯಲ್ಲ, ಅದೊಂದು ಸ್ಟೆಪ್ ಮೇಲೆ ಹೋಗ್ತೀರಾ. ಆಕ್ಚುಲಿ ನಮ್ಮ ವರ್ಷಕ್ಕೆ ಇಷ್ಟೇ ಕ್ಲೋತ್ ತಗೊಂತೀವಿ, ಅಥವಾ ನಾವು ಇಷ್ಟೇ ದವಸ ಧಾನ್ಯಗಳನ್ನ ಯೂಸ್ ಮಾಡ್ತೀವಿ, ನಾವು ಬೇಡದೇ ಇರೋ ಎಲೆಕ್ಟ್ರಿಸಿನ ನಾವು ಮುಟ್ಟೋದಿಲ್ಲ, ನಾವು ಬೇಡದೇ ಇರೋ ನೀರನ್ನ ನಾವು ಮುಟ್ಟೋದಿಲ್ಲ. ಆಮೇಲೆ ಗಿಡ ನೆಡೋದು ಮರ ನೆಡೋದು ಅಥವಾ ಎಲ್ಲಾದ್ರೂ ಒಂದು ಇಶ್ಯೂಸ್ ಆಗ್ತಾ ಇದ್ರೆ, ಅಥವಾ ರೋಡ್ ಬೇಕ್ ಮಾಡ್ಬೇಕಾದ್ರೆ ಮರ ಕಟ್ ಮಾಡ್ತಾ ಇದಾರೆ ಅಂತ ಹೇಳಿದಾಗ, ಅಥವಾ ಕೆರೆನ ಎನ್ಕ್ರೋಚ್ ಮಾಡ್ತಾ ಇದಾರೆ, ಇದೆಲ್ಲಾನು ಅರ್ತ್ ಡೇದು ಭಾಗ ಆಗುತ್ತೆ. ಆಕ್ಚುಲಿ ಇದ್ರದ್ದು ಎಲ್ಲಾದ್ರಲ್ಲೂ ನೀವೇನು ಮಾಡೋದು ಇನ್ವಾಲ್ವ್ ಮಾಡ್ಬೋದು. ದೆನ್ ಇಟ್ ಬಿಕಮ್ಸ್ ನಿಮ್ದು ಅರ್ತ್ ಡೇ ಆಗತ್ತೆ. ಆಕ್ಚುಲಿ
2: ಪರಿಪೂರ್ಣವಾದ ಭೂದಿನ
3: ಆಗತ್ತೆ. ಆಕ್ಚುಲಿ ಯಾಕಂದ್ರೆ ಈ ಭೂದೇವಿ ಅನ್ನೋ ಕಾನ್ಸೆಪ್ಟ್ ಇಂಡಿಯಾದಲ್ಲೇ ಇರೋದು. ಏನಕ್ಕೆ ಭೂತಾಯಿನ ನಾವು ರಕ್ಷಣೆ ಮಾಡ್ಬೇಕಂದ್ರೆ ಕನ್ಸರ್ವೇಟಿವ್ ನೇಚರ್, ನಮ್ಮ ವ್ಯವಸಾಯ, ನಮ್ಮ ಕಾಡುಗಳು ಅಥವಾ ನಮ್ಮ ಪ್ರಾಣಿ ಪಕ್ಷಿ ಸಂಕುಲ, ನದಿ ನೀರು, ಇದರದೆಲ್ಲ ಮೂಲ ಅದೇ. ಆಕ್ಚುಲಿ ವಿ ಆರ್ ಅ ಪಾರ್ಟ್ ಆಫ್ ಇಟ್, ಬಟ್ ಟುಡೇ ವಾಟ್ ಈಸ್ ಹ್ಯಾಪನಿಂಗ್, ವಿ ಆರ್ ಬಿಹೇವಿಂಗ್ ಆಸ್ ಎ ಬಟ್ ನಾಟ್ ಅ ಪಾರ್ಟ್ ಆಫ್ ಇಟ್, ವಿ ಆರ್ ಅ ಮಾಸ್ಟರ್ ಆಫ್ ಇಟ್. ಅಂಡ್ ದಟ್ ಈಸ್ ಅ ಪ್ರಾಬ್ಲಮ್. ಎಲ್ಲದಕ್ಕೂ ಏನಾಗ್ತಾ ಇದೆ ಅಂದ್ರೆ ಜನ ಡಿಸ್ಟ್ರಿಬ್ಯೂಷನ್ಸ್ ನೋಡ್ತಾ ಇಲ್ಲ, ಆಮೇಲಿಂದ ಕಂಟ್ರೋಲ್ ಇಲ್ಲ ಅದು ಯೂಸಬಿಲಿಟಿ. ಇದು ಬೆಂಗಳೂರಲ್ಲಿ ಇವತ್ತು ಟೆಂಪರೇಚರ್ ಆಗ್ತಿರೋದ್ರಿಂದ ಎಲ್ಲ ಓ ಏನ್ ಬಿಸಿ ಗಾಳಿ, ಬೆಂಗಳೂರು ಹಾಳಾಗೋಯ್ತು ಈ ತರ ಅಂತೆಲ್ಲ ಮಾತಾಡ್ತಾ ಇದಾರೆ. ಒಂದು ರೇನ್ ಆಗಿದ ತಕ್ಷಣ ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕು, ಒಂದು 33% ಗ್ರೀನ್ ಇದೆಯಾ ನಮಗೆ ಅನ್ನೋದಕ್ಕೆ ಈ ಅರ್ತ್ ಡೇ ಅಲ್ಲಿ ತುಂಬಾ ಮೀನಿಂಗ್ಫುಲ್ ಆಗಿ ಇಂಡಿವಿಜುವಲ್ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ. ಇಂಡಿವಿಜುವಲ್ ಆಗಿ ನೀವೇನ್ ಮಾಡಬಹುದು ಅನ್ನೋದಕ್ಕೆ ಸಣ್ಣ ಸಣ್ಣ ಒಂದು ಪ್ರಾಕ್ಟೀಸ್ ಕೊಡ್ತಾ ಇದಾರೆ. ಆ ಪ್ರಾಕ್ಟೀಸ್ ಅಲ್ಲಿ ಹೇಳಿದಲ್ಲ, ಪ್ಲಾಂಟಿಂಗ್ ಟ್ರೀ ಆಗಲಿ ಅಥವಾ ನೀವು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋದು, ಪ್ಲಾಸ್ಟಿಕ್ ಯೂಸ್ ಮಾಡಿ, ಇದನ್ನೆಲ್ಲ ಹೇಳ್ಬೇಕಾರೆ ಇಟ್ ಈಸ್ ಟು ಮೀನ್ಸ್ ಟು ಎಂಡ್, ಇಟ್ಸ್ ನಾಟ್ ಮೀನಿಂಗ್ ಇಟ್ ಸೆಲ್ಫ್. ಆ ಸಣ್ಣ ಸಣ್ಣದನ್ನ ಪಿಕ್ ಮಾಡಿ ನೀವು ದೊಡ್ಡ ಇಶ್ಯೂಸ್ ನ, ಕ್ಲೈಮೇಟ್ ಕ್ರೈಸಿಸ್, ಅಥವಾ ಎಲ್ಲಾದ್ರೂ ಆಯಿಲ್ ಜಾಸ್ತಿ ಹೋಗ್ತಾ ಇದೆಯಲ್ಲ, ಕಾಡ್ ಕಡಿತಾ ಇದಾರ, ಇಲ್ಲ ಬಯೋಡೈವರ್ಸಿಟಿ ಕಿಲ್ ಆಗ್ತಾ ಇದೆಯಾ, ಅದನ್ನ ಡಿಸ್ಟ್ರಾಯ್ ಮಾಡ್ತಾ ಇದಾರ, ಅದು ಹೋಲಿಸ್ಟಿಕಲಿ ನಮ್ಮ ಲೋಕಲಿ ಅಥವಾ ಗ್ಲೋಬಲಿ ಹೆಂಗ್ ಇಂಪ್ಯಾಕ್ಟ್ ಆಗತ್ತೆ ಅಂತ ತಿಳ್ಕೊಂಡು ಕುವೆಂಪು ಅವರು ವಿಶ್ವಮಾನವ ಅಂತ ಹೇಳ್ಬೇಕಾದ್ರೆ ಇವತ್ ಇವ್ರು ಹೇಳ್ತಾ ಇದಾರೆ ಅಂದ್ರೆ ಯು ಹ್ಯಾವ್ ಟು ಪಾರ್ಟಿಸಿಪೇಟ್ ಆಸ್ ಎ ವರ್ಲ್ಡ್ ಸಿಟಿಸನ್, ಅದನ್ನ ನಮ್ಗೆ ಕುವೆಂಪು ಅವರು ಆಗ್ಲೇ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮಲ್ಲಿ ವಸುದೈವಕ ಕುಟುಂಬಕಂ ಅಂತ ಹೇಳಿ ನಮ್ಮ ಪದ ಇದೆ, ನಮ್ಮ ಇದರಲ್ಲಿ ಎಲ್ಲಾನು ನಮ್ಮ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತಾರೆ. ನೀವು ಗ್ರಾಸ್ ಇಂದ ಹಿಡಿದು ಹಸು ಹಾಲಿಂದ ಹಿಡಿದು ಅಥವಾ ಹುಲಿ ಸಿಂಹ ಎಲ್ಲ ನಮ್ಮ ಏನ್ ಹೇಳ್ತಾರೆ ಟ್ರೆಡಿಷನ್ ಕಲ್ಚರ್ ಅಲ್ಲಿ ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾಕೆ ಇದು ಇನ್ವಾಲ್ವ್ ಮಾಡಿದಾರೆ ಅಂದ್ರೆ ಇಟ್ ಇಸ್ ಟು ಟೇಕ್ ಕೇರ್ ಆಫ್ ದ ಅರ್ತ್.
1: ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ. ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಕಾಣೆಯಾದವರ ಕುರಿತು ಪ್ರಕಟಣೆಗಳು. ರಾಣಿವರಂ ಎಂಬ 22 ವರ್ಷದಾಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 2025 ಆಗಸ್ಟ್ 10 ತಾರೀಕಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 4.6 ಅಡಿ ಎತ್ತರವಿದ್ದು ದುಂಡುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಹಿಂದಿ ಮತ್ತು ಒಡಿಯಾ ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಕಿರಣ್ ಎಂಬ 25 ವರ್ಷದಾತ ಕಳೆದ ಫೆಬ್ರವರಿ 22 ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 6 ಅಡಿ ಎತ್ತರವಿದ್ದು ಗುಂಡುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಎಸ್ ರಮೇಶ್ ಎಂಬ 45 ವರ್ಷದಾತ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಳೆದ ಫೆಬ್ರವರಿ 8 ತಾರೀಕಿನಿಂದ ಕಾಣೆಯಾಗಿದ್ದಾರೆ. ಇವರು ಸುಮಾರು 5.1 ಅಡಿ ಎತ್ತರವಿದ್ದು ಕೋಲುಮುಖ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ತೆಲುಗು ಮತ್ತು ತಮಿಳು ಭಾಷೆಯನ್ನು ಬಲ್ಲವರಾಗಿದ್ದಾರೆ. ಇವರುಗಳ ಬಗ್ಗೆ ಸುಳಿವು ಸಿಕ್ಕಲ್ಲಿ ಹತ್ತಿರದ ಯಾವುದೇ ಪೊಲೀಸ್ ಠಾಣೆ ಅಥವಾ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ. ಸಮಯ 6:37 ಮೊದಲಿಗೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
4: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನನ್ನ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗೆ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
4: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ಕೇಂದ್ರ ಸರ್ಕಾರದ ಇಎಸ್ಐ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ, ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಚುನಾವಣಾ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರಸ್ಟ್ ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ಧತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು, ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಮೂಲಕ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಇಂದು ಉದ್ಘಾಟಿಸಿ ಅವರು ಮಾತನಾಡಿದರು. ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಇದ್ದ ಇಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದರು. ಕೇಂದ್ರದ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿ ಮಾಡುವ ಮೂಲಕ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮೊದಲಾಗಿ ಕಾರ್ಮಿಕರ ಹಿತ ಕಾಪಾಡಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿಸಲಾಗಿದೆ ಎಂದು ತಿಳಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ಸಚಿವ ಡಾ ಮನ್ಸುಖ್ ಮಾಂಡವೀಯ ವರ್ಚುವಲ್ ಮೂಲಕ ನೆರವೇರಿಸಿದರು. ಸಂಸದ ಡಾ ಕೆ ಸುಧಾಕರ್, ಶಾಸಕ ಧೀರಜ್ ಮುನಿರಾಜು ಮೊದಲಾದ ಗಣ್ಯರು ಭಾಗವಹಿಸಿದರು. ಕಳೆದ ತಿಂಗಳ 9ರಂದು ಮತದಾನ ನಡೆದ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕಾರ್ಯ ನಾಳೆ ನಡೆಯಲಿದೆ. ದಾವಣಗೆರೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾಗಿದ್ದ ಎಚ್ವೈ ಮೇಟಿ ಅವರ ನಿಧನದಿಂದ ತೆರವಾದ ಸ್ಥಾನಗಳಿಗೆ ಉಪಚುನಾವಣೆ ನಡೆದಿದೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯ ಮತ ಎಣಿಕೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ನಗರದ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆಗಾಗಿ 14 ಟೇಬಲ್ಗಳನ್ನು ಸಿದ್ಧಪಡಿಸಲಾಗಿದ್ದು, ಒಟ್ಟು 23 ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ. ಈ ಕಾರ್ಯಕ್ಕೆ 63 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಸ್ಟ್ರಾಂಗ್ ರೂಮ್ ಅನ್ನು ಸಿಸಿಟಿವಿ ಕಣ್ಗಾವಲಿನಲ್ಲಿ ಇರಿಸಲಾಗಿದ್ದು,

0: ಭದ್ರತೆಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಉಪಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ 900ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕಳೆದ ಏಪ್ರಿಲ್ 9ರಂದು ಮತದಾನದಲ್ಲಿ ಶೇಕಡ 65.59% ಮತದಾನ ದಾಖಲಾಗಿದೆ. ನಾಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ಒಟ್ಟು 21 ಸುತ್ತುಗಳಲ್ಲಿ ನಡೆಯಲಿದ್ದು, ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಫಲಿತಾಂಶದ ಸಂಪೂರ್ಣ ಚಿತ್ರಣ ಹೊರಬೀಳಲಿದೆ ಎಂದು ಚುನಾವಣಾಧಿಕಾರಿಯೂ ಆದ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಿಗ್ಗೆ 8 ಗಂಟೆಗೆ ಅಂಚೆ ಮತಪತ್ರಗಳ ಎಣಿಕೆ ಆರಂಭವಾಗಲಿದೆ, ನಂತರ ಇವಿಎಂ ಯಂತ್ರಗಳ ಮತ ಎಣಿಕೆ ಆರಂಭವಾಗಲಿದೆ ಎಂದರು. ಮತ ಎಣಿಕೆಗಾಗಿ ಒಟ್ಟು 14 ಟೇಬಲ್ಗಳನ್ನು ಅಳವಡಿಸಲಾಗಿದೆ. ಪ್ರತಿ ಟೇಬಲ್ಗೆ ಒಬ್ಬರು ಕೌಂಟಿಂಗ್ ಸೂಪರ್ವೈಸರ್, ಮೈಕ್ರೋ ಅಬ್ಸರ್ವರ್ಸ್, ಕೌಂಟಿಂಗ್ ಅಸಿಸ್ಟೆಂಟ್ ಹಾಗೂ ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ ಎಂದು ಅವರು ವಿವರಿಸಿದರು.
1: 14 ಟೇಬಲ್ಗಳನ್ನು ಮಾಡಿಕೊಂಡಿದ್ದೀವಿ. ಅದರಲ್ಲಿ ಕೌಂಟಿಂಗ್ ಹಾಲ್ ಇದೆ, ಅಲ್ಲೆಲ್ಲೂ ಕೂಡ ಈಗ ಅರೇಂಜ್ಮೆಂಟ್ ಆಗಿದೆ. ಅದನ್ನು ಕೂಡ ಸಿಬ್ಬಂದಿಗಳು ಅಂದ್ರೆ ಆ ಪ್ರತಿ ಟೇಬಲ್ಗೆ ಕೌಂಟಿಂಗ್ ಸೂಪರ್ವೈಸರ್ಸ್, ಮೈಕ್ರೋ ಅಬ್ಸರ್ವರ್ಸ್, ಆಮೇಲೆ ಕೌಂಟಿಂಗ್ ಅಸಿಸ್ಟೆಂಟ್ಸ್, ಆಮೇಲೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ MTS ಅಂತ ಅಥವಾ ಗ್ರೂಪ್ ಬಿ ಸ್ಟಾಫ್ಗಳು ಏನಿದ್ದಾರೆ ಅದನ್ನು ಕೂಡ ಸಾಕಷ್ಟು ಸಿಬ್ಬಂದಿಗಳನ್ನು ನಾವು ಮಾಡ್ಕೊಂಡಿದ್ವಿ.
0: ಮತ ಎಣಿಕೆ ಸಿಬ್ಬಂದಿ ನೇಮಕಾತಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಈಗಾಗಲೇ 2 ಹಂತದ ರ್ಯಾಂಡಮೈಸೇಷನ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಮತ ಎಣಿಕೆಯ ದಿನವಾದ ನಾಳೆ ಬೆಳಗ್ಗೆ 5 ಗಂಟೆಗೆ 3ನೇ ಹಾಗೂ ಅಂತಿಮ ಹಂತದ ರ್ಯಾಂಡಮೈಸೇಷನ್ ನಡೆಯಲಿದೆ. ಆ ಬಳಿಕವಷ್ಟೇ ಯಾವ ಸಿಬ್ಬಂದಿ ಯಾವ ಟೇಬಲ್ನಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬುದು ಅಂತಿಮವಾಗಲಿದೆ ಎಂದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು, ಇದೇ 15ರಂದು ಲೋಕಾರ್ಪಣೆಗೆ ಸಿದ್ದತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಇಂದು ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೊದಲ ಸೆಟ್ ಹೊಸ ಚೈನ್ಗಳು ಇದೇ 7ರಂದು ಆಗಮಿಸಲಿದ್ದು, ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ದತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು.
5: ಸುಮಾರು 2.5 ಲಕ್ಷ ರೈತರ ಬದುಕಿಗೆ ಏನು ಕೆಲವರೆಲ್ಲ ಆಸೆ ಬಿಟ್ರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನ ನಾವು ತೆಗೆದುಕೊಂಡಂತ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ. ಎಲ್ಲಾ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. May 15 ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನ ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು.
0: ಗೇಟ್ಗಳ ದುರಸ್ತಿಗೆ ಸುಮಾರು 54 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಇದಲ್ಲದೆ ಕಾಲುವೆಗಳ ದುರಸ್ತಿ ಮತ್ತು ಇತರೆ ಕೆಳಹಂತದ ಕಾಮಗಾರಿಗಳಿಗೆ ಒಟ್ಟು 315 ಕೋಟಿ ರೂಪಾಯಿ ವ್ಯಯಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ತಿಳಿಸಿದರು. ಭಾರತೀಯ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಯಾದಗಿರಿ ಜಿಲ್ಲೆಯಲ್ಲಿ ಇಂದಿನಿಂದ ಮಂಗಳವಾರದವರೆಗೆ ಬಿಸಿಗಾಳಿ ತೀವ್ರಗೊಳ್ಳುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಭೋಯರ್ ತಿಳಿಸಿದ್ದಾರೆ. ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೂಚಿಸಿದೆ. ಮಧ್ಯಾಹ್ನ 12ರಿಂದ 4ರವರೆಗೆ ಬಿಸಿಲಿನಲ್ಲಿ ಅನಗತ್ಯವಾಗಿ ಹೊರಹೋಗಬಾರದು. ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಬೇಕು. ಹಗುರ ಹಾಗೂ ಹತ್ತಿ ಬಟ್ಟೆ ಧರಿಸಿ ಟೋಪಿ, ಛತ್ರಿ, ಚಪ್ಪಲಿ, ರಕ್ಷಣಾತ್ಮಕ ಕನ್ನಡಕಗಳನ್ನು ಬಳಸುವುದು ಅವಶ್ಯಕವಾಗಿದೆ. ಬಿಸಿಲಿನ ಅವಧಿಯಲ್ಲಿ ಶ್ರಮದಾಯಕ ಕೆಲಸಗಳನ್ನು ತಪ್ಪಿಸುವಂತೆ ಸಲಹೆ ನೀಡಲಾಗಿದೆ. ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭವಾಗಲಿದೆ. ಟ್ರಯಲ್ಸ್ ಇಂದಿನಿಂದ ಪ್ರಾರಂಭಗೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ

0: ಮಾತನಾಡಿದ ಅವರು, 9 ದೇಶಗಳ ಕ್ರೀಡಾಪಟುಗಳು ಈ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದ್ದಾರೆ ಎಂದರು.
1: ರಾಜ್ಯದ ಮತ್ತು ನಮ್ಮ ತುಮಕೂರಿನ ಪ್ಲೇಯರ್ಸ್ಗೆ ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಇಲ್ಲಿ ಆಡಿದವ್ರನ್ನ ಹೇಳಿದೆ, ಬೋಪಣ್ಣ ಇಲ್ಲಿ ಆಡಿದ್ರು, ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಬಹುದು. ಪ್ರಕಾಶ್ ಅಮೃತರಾಜ್ ಆಡಿದ್ರು, ಇಲ್ಲೇ ಆಡಿದ್ರು, ಅವರೆಲ್ಲ ದೇ ಬಿಕಮ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಪ್ರಕಾರ ನಮಗೆ ಬೇರೆ ಬೇರೆ ಪ್ಲೇಯರ್ಸ್ ನಮ್ಮೂರಿನವರು ಅಥವಾ ಕರ್ನಾಟಕದವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಾದ್ರೆ ನಮಗೆ ನಮ್ಮ ಉದ್ದೇಶ ಸಾರ್ಥಕ ಆಯಿತು ಅಂತೇಳಿ ಅನ್ಸುತ್ತೆ. ತುಮಕೂರು ಓಪನ್ ಅನ್ನ ಇಂಟರ್ನ್ಯಾಷನಲ್ ಕ್ಯಾಲೆಂಡರ್ ನಲ್ಲಿ ಟಿಪಿ ವಿಮೆನ್ T35 ನಲ್ಲಿ ನಮಗೆ ರೆಗ್ಯುಲರ್ ಆಗಿ ಇಲ್ಲಿ ವರ್ಷ ವರ್ಷ ನಾವು ಆರ್ಗನೈಸ್ ಮಾಡ್ತೀವಿ. ಇಟ್ ಬಿಕಮ್ಸ್ ಎ ನೇಮ್.
0: ಚಾಂಪಿಯನ್ ಆದವರಿಗೆ 28 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗುವುದು ಎಂದು ಸಚಿವ ಪರಮೇಶ್ವರ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ, ಸಾಮಾಜಿಕ ಭದ್ರತೆ. ಸಚಿವ ಮನ್ಸುಖ್ ಮಾಂಡವೀಯ. ನಾಳೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆ ಮತ ಎಣಿಕೆ. ತುಂಗಭದ್ರಾ ಅಣೆಕಟ್ಟು ಕ್ರೆಸ್ಟ್ಗೇಟ್ ದುರಸ್ತಿ ಕಾರ್ಯ ಅಂತಿಮ ಹಂತಕ್ಕೆ, ಇದೇ 15ಕ್ಕೆ ಲೋಕಾರ್ಪಣೆಗೆ ಸಿದ್ಧತೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಯಾದಗಿರಿಯಲ್ಲಿ ಬಿಸಿಗಾಳಿ, ಮುನ್ನೆಚ್ಚರಿಕೆ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ. ಹಾಗೂ ಐಟಿಪಿ 35 ಎಟಿಪಿ ರ್ಯಾಂಕಿಂಗ್ ತುಮಕೂರು ಓಪನ್ ಮಹಿಳಾ ಚಾಂಪಿಯನ್ಶಿಪ್ ನಾಡಿದ್ದು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ, ಈ ಕುರಿತು ಡಾಕ್ಟರ್ ರಾಜಗೋಪಾಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಹೆಚ್ ಗೌಡ.
2: ಎಲ್ಲ ಆತ್ಮೀಯ ಕೇಳುವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಮಗ್ರ ಕೃಷಿ ಬೇಸಾಯದಲ್ಲಿ ನಮ್ಮ ಮಹಿಳೆಯರ ಪಾತ್ರ, ಈ ಬಗ್ಗೆ ನಾವು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡೀನಾಗಿ ವಿಶ್ರಾಂತರಾಗಿ ಈಗ ನಮ್ಮ ಜೊತೆಗಿರುವ ಡಾಕ್ಟರ್ ರಾಜಗೋಪಾಲ್ ಸರ್ ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ರಾಜಗೋಪಾಲ್ ಸರ್ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ಕಾರ.
2: ತುಂಬ ಸಂತೋಷ ಸರ್, ತಾವು ಆಕಾಶವಾಣಿಗೆ ಬಂದು ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರಿಗೆ ತಮ್ಮದೇ ಆದ ಒಂದು ಸಲಹೆ ಸೂಚನೆ ಕೊಡಬೇಕಂತ ಬಂದಿದ್ದೀರಲ್ಲ, ತಮಗೆ ಇನ್ನೊಮ್ಮೆ ಸ್ವಾಗತ ಕೋರ್ತಾ ಇದ್ದೇವೆ. ನಮಸ್ಕಾರ ಸರ್.
3: ನಮಸ್ಕಾರ.
2: ಹೇಳಿ ಸರ್, ಇವತ್ತು ನಮ್ಮ ಕೃಷಿ ಕ್ಷೇತ್ರ ಸ್ವಲ್ಪ ಸ್ವಲ್ಪ ಸೊರಗ್ತಾ ಇದೆ, ಆಗಾಗ ಅದಕ್ಕೆ ಸಣ್ಣದಾದ ಒಂದು ಪೆಟ್ಟುಗಳು ಬೀಳ್ತಾ ಇದ್ದಾವೆ. ಅದು ಬೇರೆ ಬೇರೆ ರೀತಿಯ ನೀರಿನ ಕೊರತೆ ಇರ್ಬೋದು, ಅಥವಾ ಬೀಜದ ಕೊರತೆ ಇರ್ಬೋದು, ಇನ್ನೇನು ಗೊಬ್ಬರದ ಕೊರತೆ ಇರ್ಬೋದು, ಅಥವಾ ಕಾರ್ಮಿಕರ ಕೆಲಸಗಾರರ ಕೊರತೆ ಇರ್ಬೋದು. ಹೀಗಾಗಿ ಸಣ್ಣ ಪುಟ್ಟ ಏಟುಗಳು ನಮ್ಮ ರೈತರಿಗೆ ಬೀಳ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಏಟುಗಳನ್ನು ನಮ್ಮ ರೈತರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅಂತ ಒಂದು ನಮ್ಮ ಸಮಗ್ರ ಬೇಸಾಯದಲ್ಲಿ ನಮ್ಮ ಮಹಿಳೆಯರ ಪಾತ್ರವನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಮಹಿಳೆಯರು ಈ ರೈತರ ಕ್ಷೇತ್ರಕ್ಕೆ, ಅದರಲ್ಲೂ ಕೃಷಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಹೇಳಿ ಸರ್, ಒಂದೊಂದಾಗಿ ಹೇಳಿ, ನಮ್ಮ ಮಹಿಳೆಯರು ನಮ್ಮ ಕೃಷಿಯಲ್ಲಿ ಯಾವ ಥರ ಪಾತ್ರ ವಹಿಸ್ತಾ ಇದ್ದಾರೆ?
3: ನಾವು ಸಾಮಾನ್ಯವಾಗಿ ಯಾವಾಗಲೂ ರೈತ ಮಹನೀಯ

0: ಬಗ್ಗೆ ಹೆಚ್ಚಿಗೆ ವಿಚಾರಗಳನ್ನ ಮಾತಾಡ್ತಾ ಇರ್ತೀವಿ. ಆದರೆ ಮಹಿಳೆಯರ ಪಾತ್ರ ಏನಿದೆ ನಮ್ಮ ಕೃಷಿಯಲ್ಲಿ ಅಂತ ಅಂದ್ಬಿಟ್ಟು, ಇವತ್ತು ಏನೋ ನಾನು ಒಂದು ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇವರ ಪಾತ್ರ ಏನಿದೆ ಅಂತ ಅಂದ್ಬಿಟ್ಟು ಹೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಎಲ್ರಿಗೂ ತಿಳಿದ ಹಾಗೆ ನಮ್ಮದು ಈ ಕೃಷಿ ಪ್ರಧಾನವಾದಂಥ ಒಂದು ದೊಡ್ಡ ರಾಷ್ಟ್ರ ಅಂತಲೇ ಹೇಳ್ಬೋದು. ಭಾರತದಲ್ಲಿ ಶೇಕಡ 80%ಕ್ಕೂ ಮೇಲ್ಪಟ್ಟು ಜನರು ಕೃಷಿಯನ್ನೇ ಮಾಡ್ತಾ ಇರೋದು, ಪ್ರಧಾನ ವೃತ್ತಿ ಸಹ. ನಾವು ಅದನ್ನು ಕೃಷಿ ಬಿಟ್ಟರೆ ಬೇರೆ ಏನು ದಾರಿನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ರೈತರು ರೈತ ಮಹಿಳೆಯರು ಇಲ್ಲಿನ ಒಂದು ಶ್ರಮವನ್ನು ಮಾಡ್ತಾ ಇದ್ದೇವೆ. ರೈತರು ನೈಸರ್ಗಿಕ ಸಂಪನ್ಮೂಲಗಳಂತಂದಂಥ ಈ ಭೂಮಿ, ನೀರು, ಗಾಳಿ, ಸೌರಶಕ್ತಿ, ಸಸ್ಯಗಳು, ಪ್ರಾಣಿ ಸಂಪತ್ತುಗಳನ್ನೇ ನಂಬಿಕೊಂಡು ತಮ್ಮ ಜೀವನವನ್ನು ಹಸನುಗೊಳಿಸಬೇಕಾಗಿರ್ತದೆ. ಸಕಾಲಕ್ಕೆ ಮಳೆ ಬೀಳದಿದ್ದರೆ ರೈತನಿಗೆ ಉಸಿರು ಕಟ್ಟದಂಗಾಗ್ತದೆ. ಕಾಲಕ್ಕೆ ಸರಿಯಾಗಿ ಮಳೆ ಬೀಳಬೇಕು. ಇದರಲ್ಲಿ ಮಳೆ ಬೀಳೋ ವಿಚಾರದಲ್ಲಿ ತಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದೆ. ಬಹಳ ನಾವು ಚಿಕ್ಕ ಹುಡುಗರಿದ್ದಾಗ ಅಥವಾ ಸ್ವಲ್ಪ ಬೆಳೆದಂಥ ಸಂದರ್ಭದಲ್ಲಿ ಒಳ್ಳೆ ಮಳೆ ಆಗ್ತಿತ್ತು ಅಂತ ನಮಗನ್ನಿಸ್ತದೆ. ನಾವು ಹಳ್ಳಿ ಜೀವನದಲ್ಲಿ ಇದ್ದರೂ ಸಹ ಮಳೆ ಕ್ರಮವಾಗಿ ನಡೀತಿತ್ತು. ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ, ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬಿಸಿಲು, ಈ ರೀತಿಯಾಗಿ ಭಾಳ ಸಿಸ್ಟಮ್ಯಾಟಿಕ್ಕಾಗಿ ನಡ್ಕೊಂಬರ್ತಾ ಇತ್ತು ಅವಾಗುಣ. ಇವತ್ತಿನ ಅವಾಗುಣ ಬದಲಾವಣೆ ಎಷ್ಟೋ ಬದಲಾವಣೆ ಆಗಿದೆ. ಆದರೆ ಇಲ್ಲಿ ಮಳೆ ಬೀಳದಿದ್ರೆ ಅಥವಾ ರೈತರಿಗೆ ಉಸಿರು ಕಟ್ಟದಂಗೆ ಆದಾದಾಗ ಈ ರೈತ ಮಹಿಳೆಯರ ಪಾತ್ರ ಏನಿರ್ತದೆ ಅಂತ ಅಂದ್ಬಿಟ್ಟು, ಈಗ ಕೃಷಿ ಅವಲಂಬಿತ ರೈತ ಮಹಿಳೆ ನಮ್ಮ ತಾಯಿ, ನಮ್ಮ ಪತ್ನಿ, ಅಕ್ಕ, ತಂಗಿ, ಅಸಹಾಯಕಳು, ಅನ್ನಪೂರ್ಣೆ, ಕ್ಷಮೆಯಾದರಿತ್ರಿ, ಸಹಧರ್ಮಿಣಿ, ಮನೆಯಲ್ಲಿ ಇವಳು ಸದಾ ದುಡಿಯಬೇಕಷ್ಟೇ, ಯಾವ ಹಕ್ಕನ್ನು ಚಲಾಯಿಸುವ ಆಗಿಲ್ಲ. ರೈತ ಮಹಿಳೆಯರು ಸದಾ ತಮ್ಮ ಕೆಲಸದಲ್ಲಿ ತೊಡಗಿರ್ತಾರೆ. ಅಡುಗೆ ಮಾಡುವುದರಿಂದ ಹಿಡಿದು ಹೊಲ ಗದ್ದೆಗಳಲ್ಲಿ ಕೆಲಸ, ದನ ಕರುಗಳನ್ನ ಅವುಗಳನ್ನ ಆರೈಕೆ ಮಾಡೋದು, ಕಾಳು ಕಡ್ಡಿಗಳನ್ನ ಒಕ್ಕಣೆ ಮಾಡಿ ತೂರಿ ಹಸನು ಮಾಡುವುದು, ಹಾಗೂ ಅವುಗಳ ಶೇಖರಣೆ, ನೆಂಟರಿಷ್ಟರು ಮನೆಗೆ ಬಂದಂಥ ನೆಂಟರಿಷ್ಟರುಗಳನ್ನ ಊಟ ಉಪಚಾರದಲ್ಲಿ ತೊಡಗಿರ್ತಕ್ಕಂಥದ್ದು, ಅವರ ಉಡುಗೆ ತೊಡುಗೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿ, ಕಷ್ಟ ಸುಖಗಳನ್ನ ಹಂಚಿಕೊಳ್ಳುವವಳು ರೈತ ಮಹಿಳೆಯೇ. ಪುರುಷ ಪ್ರಧಾನವಾದ ಭಾರತದಲ್ಲಿ ಮಹಿಳೆಯರು ಶೋಷಣೆಗೆ ಒಳಗಾಗುತ್ತಾರೆ. ಈಗ ರೈತ ಚಳುವಳಿಗಳು ರೈತ ಮಹಿಳೆಯ ಸಮಸ್ಯೆಗಳ ಮೇಲೆ ಯಾವತ್ತಾದರೂ ಬೆಳಕು ಚೆಲ್ಲಿವೆಯೇ ಅಂತ ಒಂದು ಪ್ರಶ್ನೆ. ಸರ್ಕಾರಗಳ ಕೃಷಿ ವಿರೋಧಿ ನೀತಿಗಳಿಂದಾಗಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ಸಂಕಷ್ಟದಲ್ಲಿದ್ದ ಕುಟುಂಬವನ್ನೇರಿ ಮುನ್ನಡೆಸಿದವಳು ರೈತ ಮಹಿಳೆ. ಇಷ್ಟಕ್ಕೂ ಕೃಷಿ ಕೆಲಸ ಚಟುವಟಿಕೆಗಳಲ್ಲಿ ಪುರುಷನಿಗಿಂತ ಮುಂದಿದ್ದಾಳೆ ಅಂದರೆ ತಪ್ಪಾಗಲಾರದು. ಈ ಒಂದು ಹರಿವು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕಾಗ್ತದೆ. ಮನೆಗೆಲಸವನ್ನೆಲ್ಲ ಮಾಡಿಕೊಂಡು ಉತ್ತುವ, ಬಿತ್ತುವ, ಕಳೆ ಕೀಳುವ, ನೀರು ಕಟ್ಟುವ, ಕಟಾವು ಗೈವ, ರಾಶಿ ಗೈವ, ಹೀಗೆ ಎಲ್ಲ ಕೃಷಿ ಸಂಬಂಧಿತ ಕೆಲಸಗಳಲ್ಲಿ ವಿಶೇಷವಾಗಿ ಭತ್ತದ ಬೆಳೆಯಲ್ಲಿ ಪೈರನ್ನು ನಾಟಿ ಮಾಡುವುದರಿಂದ ಕಳೆ ತೆಗೆದು ಬಲಿತ ನಂತರ ಕಟಾವು ಮಾಡುವವರು ರೈತ ಮಹಿಳೆಯಲ್ಲವೇ. ಒಕ್ಕಣೆ ಮಾಡಿದಲ್ಲಿ ದುಡಿಮೆಯೇ ಪ್ರಧಾನ ಮಾತ್ರವಲ್ಲ, ದವಸ ಧಾನ್ಯಗಳನ್ನು ಶುಚಿಗೊಳಿಸಿ ಕೆಡದಂತೆ ಕಾಪಾಡುವುದು, ಅದರಲ್ಲಿಯೂ ಮುಂದಿನ ಬಿತ್ತನೆಗಾಗಿ ಬೀಜಗಳ ಸಂರಕ್ಷಣೆ ಮಾಡುವುದು ರೈತ ಮಹಿಳೆಯೇ. ದವಸ ಧಾನ್ಯಗಳನ್ನು ಒಣಗಿಸಿ ತುಂಬಿಡಲು ಮಣ್ಣಿನಿಂದ ಮಡಿಕೆ ಕುಡಿಕೆಗಳಲ್ಲಿ ಆಕಾರ ಕೊಟ್ಟವಳು ಮಹಿಳೆ. ಈ ಒಂದು ಸಮಗ್ರ ಕೃಷಿಯಲ್ಲಿ ಈಕೆಯ ಪಾತ್ರವೇನು, ಮಹಿಳೆಯರ ಪಾತ್ರವೇನು ಅಂತಂದರೆ, ಸಮಗ್ರ ಕೃಷಿ ಪದ್ಧತಿ ಮತ್ತೊಂದು ಪ್ರಮುಖ ಅಂಗ ಅಂತಲೇ ಹೇಳ್ಬೋದು. ಸಾವಯವ ಕೃಷಿ, ಹೈನುಗಾರಿಕೆ, ದನಕರುಗಳನ್ನು, ಎಮ್ಮೆಗಳನ್ನು, ಕುರಿ, ಕೋಳಿ ಮುಂತಾದವುಗಳಲ್ಲಿ ಮಹಿಳೆ ಸಗಣಿ ಬಾಚುವುದರಿಂದ ಹಿಡಿದು ಕಸ ಗುಡಿಸಿ ಬೆರಣಿ ತಟ್ಟಿ ಬೇರಿಸಿಟ್ಟು ಬೆಂಕಿ ಒಲೆಯಲ್ಲಿ ಹಾಕುವವರೆಗೂ 80% ಹೆಚ್ಚು ಕೃಷಿ ಸಂಬಂಧಿತ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರೂ ಭೂಮಿ ಮೇಲೆ ಯಾವ ರೀತಿಯ ಒಡೆತನವೇ ಇಲ್ಲದೆ ಯಾವುದೇ ಹಕ್ಕಿಲ್ಲದಂತೆ ದುಡಿಯಬೇಕಾಗಿ ಬಂದಿರುತ್ತದೆ. ಕೃಷಿ ಕಾರ್ಮಿಕರ ಸಂಖ್ಯೆಯಲ್ಲಿಯೂ ಸಹ ಮಹಿಳೆಯರೇ ಹೆಚ್ಚಾಗಿರುತ್ತಾರೆ. ಸಾವಯವ ಕೃಷಿಯಲ್ಲಿ ಆವಿಷ್ಕಾರ ಮಾಡಿರುವವಳು ಮಹಿಳೆಯೇ. ತೊಟ್ಟಿಗಳ ನಿರ್ಮಾಣವಾದ ನಂತರ, ಅಂದರೆ ಈ ಎರೆ ಉಳುವಿನ ತೊಟ್ಟಿಗಳು, ಆಮೇಲೆ ಸಾವಯವ ಕೃಷಿಯಲ್ಲಿ ಬಳಕೆ ಮಾಡಿರ್ತಕ್ಕಂಥ ಹಲವಾರು ಈ ತೊಟ್ಟಿಗಳ ನಿರ್ಮಾಣ ಅಂತಂದರೆ ಎರೆ ಉಳುವಿನ ತೊಟ್ಟಿ, ಕೆಲವು ಸಾರಿ ಈ ಇದನ್ನು ಗಂಜಲದ ತೊಟ್ಟಿ ಅಂತ ಮಾಡ್ತೀವಿ, ಗಂಜಲ ತೊಟ್ಟಿ ಅಂತ. ಈ ತೊಟ್ಟಿಗೆಗಳು ಗಂಜಲವನ್ನು ಶೇಖರಣೆ ಮಾಡಿ ಅದನ್ನು ನಂತರ ಅದು ಗೊಬ್ಬರವಾಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ, ಎರೆ ಗೊಬ್ಬರದ ತಯಾರಿಕೆ ವಿಚಾರದಲ್ಲಿ, ಆಮೇಲೆ ನಿರಂತರವಾಗಿ ಎರೆ ಗೊಬ್ಬರದ ಉತ್ಪಾದನೆ ಮಾಡಲಿಕ್ಕೆ, ಅಜೋಲಾ ಬೆಳೆಸೋದಕ್ಕೆ ಪುರಾತನ ಕಾಲದಿಂದ ದೊರಕಿರುವ ಅಂಕಿಅಂಶಗಳ ಪ್ರಕಾರ ಮಹಿಳೆಯರೇ ಮೊದಲು ಕೃಷಿಯನ್ನು ಪ್ರಾರಂಭಿಸಿರುತ್ತಾರೆ ಅಂತ ವರದಿಗಳು ಸಿಕ್ಕಿದ್ದಾವೆ. ಪುರುಷ ಪ್ರಧಾನವಾದ ಸಮಾಜದಲ್ಲಿ ಯಜಮಾನ ಸಂಸ್ಕೃತಿಯೊಂದು ಹುಟ್ಟಿಕೊಂಡಿತು. ಇದರಿಂದ ಅವೈಜ್ಞಾನಿಕ ಕೆಲಸದ ವಿಭಜನೆಯನ್ನು ಪುರುಷರು ಮತ್ತು ಮಹಿಳೆಯರು ನಡುವೆ ಏರ್ಪಟ್ಟಿತ್ತು. ಮಹಿಳೆಯರನ್ನು ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯದ ಮತ್ತು ಮಾನ್ಯತೆಯ ಸಂಬಂಧದಿಂದ ಬೇರ್ಪಡಿಸಿ ಆರ್ಥಿಕವಾಗಿ ಬೆಲೆಯಿಲ್ಲದ ಮನೆಕೆಲಸಕ್ಕೆ ಸೀಮಿತಗೊಳಿಸಿದ್ದಾಗಿತ್ತು. ಬೇಸಾಯದಿಂದ ಬಂದಂತಹ ಬೆಳೆಯ ಆರ್ಥಿಕ ಆದಾಯ ಪುರುಷರಿಗೆ ಸಂಬಂಧಿತವಾಗಿತ್ತು. ಬೀಜೋಪಚಾರ, ಪಂಚಗವ್ಯ ತಯಾರಿಕೆ, ಬಿತ್ತನೆ ಬೀಜಗಳ ಸಂಗ್ರಹಣೆ, ಎರೆಜಲ ಸಂಗ್ರಹಣೆ, ಬೇವಿನ ಬೀಜಗಳ ಸಂಗ್ರಹಣೆ ಮತ್ತು ಬೇವಿನ ಬೀಜದ ಕಷಾಯ ತಯಾರಿಕೆಯನ್ನು, ಬೇವಿನ ಹಿಂಡಿಯನ್ನು ಒಂಗೆ ಹಿಂಡಿಗಳನ್ನು ಸರಿ ಪ್ರಮಾಣದಲ್ಲಿ ಮಣ್ಣಿಗೆ ಬೆರೆಸ್ತಕ್ಕಂಥದ್ದು, ಇವೆಲ್ಲವೂ ಮಹಿಳೆಯರ ಜವಾಬ್ದಾರಿಯೇ. ಇವುಗಳೆಲ್ಲವೂ ರೈತ ಮಹಿಳೆಯರ ಸಮಗ್ರ ಕೃಷಿ ಪದ್ಧತಿಯ ಕಾರ್ಯವೆನ್ನಬಹುದು. ಉದಾಹರಣೆಗಾಗಿ ರಾಗಿ, ಜೋಳ, ಗೋಧಿ ಧಾನ್ಯಗಳಿಂದ ವಿವಿಧ ಬಗೆಯ ತಿನಿಸುಗಳನ್ನ ತಯಾರಿಸಬಹುದು. ಆ ರೀತಿಯಲ್ಲಿ ಪಶ್ಚಿಮ ಘಟ್ಟಗಳ ಪ್ರದೇಶಗಳ ಕಾಡಿನಲ್ಲಿ ಬೆಳೆಯುವ ಅನೇಕ ಹಣ್ಣಿನ ಜಾತಿಗೆ ಸೇರಿರ್ತಕ್ಕಂಥವು ಅಪ್ಪೆಮಿಡಿ ಅಂತ ಒಂದು
1: ಮಾವಿನಕಾಯಿ,
0: ಉಪ್ಪಿನಕಾಯಿ ಥರ ಅಪ್ಪೆಮಿಡಿ ಎಂಬ ಕಾಡು ಮಾವಿನ ಕಾಯಿಯಿಂದ ಉಪ್ಪಿನಕಾಯಿಯನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರುವ ಅಭ್ಯಾಸವನ್ನು ಮಾಡಿಕೊಂಡಿರ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ, ಸಿದ್ದಾಪುರ ಪ್ರಾಂತ್ಯಗಳಲ್ಲಿ ಅತ್ಯಂತ ಉಪ ಕಸಬಾಗಿ ಇದನ್ನು ಮಾಡ್ತಾ ಇರ್ತಾರೆ. ಇಂದು ಕರ್ನಾಟಕ ರಾಜ್ಯದಲ್ಲಿ ಕೃಷಿ, ತೋಟಗಾರಿಕೆ, ಪಶುವೈದ್ಯಕೀಯ ಸಂಬಂಧಿತ 6 ವಿಶ್ವವಿದ್ಯಾನಿಲಯಗಳು ಕೃಷಿ ಸಂಬಂಧಿತ ವಿಜ್ಞಾನದಲ್ಲಿ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಕಾರ್ಯ ಚಟುವಟಿಕೆಗಳಲ್ಲಿ ರೈತರಿಗೆ ಸೂಕ್ತ ತಂತ್ರಜ್ಞಾನ ತರಬೇತಿಗಳ ಮುಖಾಂತರ ಹಾಗೂ ಪ್ರಸಾರದ ಮೂಲಕ ಇಡೀ ರಾಜ್ಯದಲ್ಲಿ ಕೃಷಿ ಅಭಿವೃದ್ಧಿಗೆ ಹಾಗೂ ಕೃಷಿ ಮಹಿಳೆಯರಿಗೆ ವಿಶೇಷ ತರಬೇತಿ ನೀಡುವುದರ ಮೂಲಕ ಮಹಿಳೆಯರು ಸ್ವಾವಲಂಬಿಗಳಾಗಲು ಸೂಕ್ತ ಮಾರ್ಗದರ್ಶನ ನೀಡುವಲ್ಲಿ ಕೃಷಿ ವಿಜ್ಞಾನ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ನೆರವಾಗಿರ್ತವೆ. ಇಂಥ ಒಂದು ಸಾಮಾನ್ಯವಾಗಿ ಈಗ ಎಷ್ಟೇ ವಿಶ್ವವಿದ್ಯಾನಿಲಯಗಳು ಹೆಚ್ಚಾದರೂ ಸಹ ವಿಸ್ತರಣೆಗೆ ಅದು ಮಹಿಳೆಯರಿಗೆ ಸಂಬಂಧಿತವಾಗಿರ್ಬೋದು, ಮಹನೀಯರಿಗೆ ಸಂಬಂಧಿತವಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಸಮಗ್ರ ಕೃಷಿ ಪದ್ಧತಿಯಾಗಿರ್ಬೋದು ಅಥವಾ ಸಾವಯವ ಕೃಷಿ ಪದ್ಧತಿಯಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ಕೃಷಿ ವಿಜ್ಞಾನಿತ ಸಂಬಂಧಿತ ವಿಷಯಗಳನ್ನ ಅವರಿಗೆ ತರಬೇತಿ ಮುಖಾಂತರ ಈ ವಿಶ್ವವಿದ್ಯಾನಿಲಯಗಳು ಕೊಡ್ತಾ ಇದ್ದಾವೆ ಅಂತ ಹೇಳ್ತಾ.
1: ಡಾಕ್ಟರ್ ರಾಜಗೋಪಾಲ್ ಸರ್ ಅವರೇ, ತಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿಯೂ ಕೂಡ ಕೃಷಿ ವಿಶ್ವವಿದ್ಯಾಲಯದ ಸಮಗ್ರ ಏಳಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದೀರಿ. ಬೇರೆ ಬೇರೆ ಕೃಷಿ ಕಾಲೇಜುಗಳಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ಧಾರವಾಡ, ರಾಯಚೂರು, ಬೀದರ್, ಬೆಂಗಳೂರು, ಹೀಗೆ ವಿವಿಧ ಕೃಷಿ ವಿಶ್ವವಿದ್ಯಾಲಯಗಳ ಸ್ಥಾಪನೆಗೆ, ಅವುಗಳ ಅಭಿವೃದ್ಧಿಗೆ, ಅವುಗಳ ಶ್ರೇಯಸ್ಸಿಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದೀರಿ. ಪ್ರಾಧ್ಯಾಪಕರಾಗಿ, ಹಿರಿಯ ಅಧಿಕಾರಿಗಳಾಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ತಾವು ನೀಡಿದ್ದೀರಿ. ಸರ್ಕಾರಕ್ಕೂ ಕೂಡ ತಮ್ಮದೇ ಆದ ಸಲಹೆ ಸೂಚನೆಗಳನ್ನು ಕೂಡ ಆಗಾಗ ನೀಡ್ತಾ ಬಂದಿದ್ದರಾಗಿತ್ತು. ತಮ್ಮ ಅನುಭವದ ಪ್ರಕಾರ ತಾವು ನೋಡ್ತಾ ಬರ್ತಾ ಇದ್ದೀರಿ, ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ನಮ್ಮ ರೈತ ಮಹಿಳೆಯರು ಪ್ರಾರಂಭದಿಂದ ಚಿಕ್ಕವರಿಂದ ಹಿಡಿದು ಮದುವೆ ಆಗಿ ವಯೋವೃದ್ಧರಾಗ ತನಕನೂ ಕೂಡ ಕೃಷಿ ಚಟುವಟಿಕೆ ಅಪ್ಪನ ಮನೆಯಿಂದ ಶುರು ಆಗಿದ್ದು ಗಂಡನ ಮನೆಗೆ ಹೋಗಿ ಮತ್ತು ಅವರೇ ಅಲ್ಲಿ ಪಾಲಕರಾಗಿ ತಮ್ಮ ಕೃಷಿ ಕುಟುಂಬದ ಜೊತೆಗೆ ತಮ್ಮ ಬದುಕನ್ನು ಒಂದು ಕುಟುಂಬ ಸಮತೋಲನವಾಗಿ ಬದುಕಲಿಕ್ಕೆ ನಮ್ಮ ಮಹಿಳೆಯರೇ ಪ್ರೇರಣೆ. ಹೌದಲ್ಲ ಡಾಕ್ಟ್ರೆ?
0: ಹೌದು.
1: ತಮ್ಮದೇ ಆದ ಪ್ರಕಾರ ನಮ್ಮ ಮಹಿಳೆಯರಿಗೆ ಹಾಗಾಗಿ ನಮ್ಮ ಸಮಾಜ ಅಥವಾ ನಮ್ಮ ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ಅನಾನುಕೂಲತೆಗಳನ್ನು ನಾವು ಮಾಡಿದ್ದೇವೆ. ಅವರನ್ನು ಗಣನೆಗೆ ತಗೊಂಡೇ ಇಲ್ಲ, ಅವ್ರ ಕೆಲಸವನ್ನು ನಾವು ಉಪಯೋಗಿಸ್ಕೊಂಡಿದ್ದೇವೆ, ಆದರೆ ಅವರ ಒಂದು ಏಳಿಗೆನ ನಾವು ಸಹಿಸಿಲ್ಲ.
0: ಹೌದು, ಅದು ಈಗ ನಾನು ಈಗ ತಾನೇ ಹೇಳಿದಾಗೆ ಕೃಷಿ ಮಹಿಳೆಯನ್ನ ಎಲ್ಲ ಕೆಲಸಕ್ಕೆ ಬಳಕೆ ಮಾಡ್ತಾ ಇರ್ತೀವಿ. ಅವರಿಗೆ ಬೇಕಾಗಿರ್ತಕ್ಕಂಥದ್ದೇನು, ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದೇನು, ಆ ವಿಚಾರಗಳ ಬಗ್ಗೆ ನಾವು ಹೆಚ್ಚಿಗೆ ಗಮನ ಹರಿಸಿಲ್ಲ.
1: ಅವ್ರು ಗುರುತಾನೆ ಮಾಡಿಲ್ಲ, ಅವರನ್ನು ಗುರುತಾನೆ ಮಾಡಿಲ್ಲ,
0: ಗುರುತಿಸಲಿಲ್ಲ.
1: ಇವತ್ತು ನೋಡಿ ಈ ಪಾಪ ಈ ಸಾಲು ಮರದ ತಿಮ್ಮಕ್ಕ ಅನ್ನೋರು, ಅವರು ಕೃಷಿ ಕುಟುಂಬದ ಜೊತೆಗೆ ಅರಣ್ಯ ಬೆಳೆಸೋದು ತಮ್ಮದೇ ಆದ ಒಂದು ತಂಪಡಿ ತಾವು ಮಾಡ್ಕೊಂಡು ಹೋಗಿದ್ದಾರೆ.
0: ಹೌದು,
1: ಎಲ್ಲ ಮುಗಿದ್ಮೇಲೆ ನಾವು ಅವರನ್ನು ಗುರುತು ಮಾಡ್ತಾ ಇದ್ದೇವೆ. ಇದು ಹಾಗಲ್ಲ, ಹಾಗೇ ಪ್ರತಿಯೊಂದು ಕುಟುಂಬದಲ್ಲಿ ಎಲ್ಲ ಮಹಿಳೆಯರು ತಮ್ಮದೇ ಆದ ಒಂದು ಕೊಡುಗೆ ನೀಡಿ ಆ ಮನೆಯ ಕೃಷಿ ಅಗದಿ ಏನು ಸುಗಮವಾಗಿ ನಡೀಲಿಕ್ಕೆ ಕಾರಣ ಆಗಿದ್ದಾರೆ. ಅದೇ ಥರ ಮನೆಯ ಸದಸ್ಯರು ಕೂಡ ಎಲ್ಲ ಥರದಿಂದ ಒಳ್ಳೆಯದು ಸುಖವಾಗಿ ಬದುಕಲಿಕ್ಕೆ ಅವರೇ ಕಾರಣ.
0: ಈಗ ಮಹಿಳೆಯರು ಈಗ ಸಾಲು ಮರದ ತಿಮ್ಮಕ್ಕ ಅಂತ ತಾವು ಹೇಳಿರಿ, ಸಾಲು ಮರದ ತಿಮ್ಮಕ್ಕ ಯಾರ ಒಂದು ಸಲಹೆ ಸೂಚನೆ ತೆಗೆದುಕೊಂಡು ಈ ಕೆಲಸ ಮಾಡಲಿಲ್ಲ. ಆಕೆ ನಾನು ಮರಗಳಿಗೆ ಜೀವ ಕೊಡಬೇಕು ಅಂತ ಪ್ರಯತ್ನ ಪಟ್ಟ ಅಂತ ಲೇಡಿ, ದೂರದಿಂದ ನೀರನ್ನ ಹೊತ್ತುಕೊಂಡು ಬಂದು ಆಲದ ಮರಗಳಿಗೆ ಹಾಕಿ ಬೆಳೆಸಿದಂತ ಸ್ವತಃ ಮಾಡಿರ್ತಕ್ಕಂಥ ಕೆಲಸ ಅದು. ಆ ಥರದಲ್ಲಿ ಎಲ್ಲ ಮಹಿಳೆಯರು ಯೋಚನೆ ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ಅಂತ ನಾವು ಹೇಳ್ತಾ ಇರ್ತೀವಿ. ಮಾಡೋರು ಮನಸ್ಸು ಮಾಡಬೇಕು.
1: ಇಲ್ಲ, ಇವತ್ತು ಎಲ್ಲ ಮಹಿಳೆಯರು ಕೂಡ ಮಾಡಿರ್ತಾರೆ, ಅವರವ್ರ ಕುಟುಂಬದಲ್ಲಿ ಅವರ ಕೃಷಿಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿರ್ತಾರೆ. ಇವರು ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ತಾರೆ, ಆದರೆ ಅವರಿಗೆ ಆ ಕುಟುಂಬದಲ್ಲಿ ಅದು ದೊಡ್ಡ ಪ್ರಮಾಣದ ಒಂದು ಕಾಳಜಿ ಮತ್ತು ಕೆಲಸನೇ ಆಗಿರುತ್ತೆ ಡಾಕ್ಟರ್ ರಾಜಗೋಪಾಲ್ ಸರ್ ಅವರೇ.
0: ಹೌದು. ಹೌದು, ಅವರು ಈಗ ಯಾವುದೇ ಯಾವ ಊರಿನಲ್ಲೇ ಆಗಿರಲಿ, ನಮ್ಮ ದೇಶ ಏನೋ ಆಗಿದೆ, ಇದು ಹಳ್ಳಿ ಪ್ರಧಾನವಾದಂಥ ದೇಶ. ಹಳ್ಳಿ ಪ್ರಧಾನವಾದಂಥ ದೇಶ ಆದ್ದರಿಂದ ಹೆಚ್ಚಿನ ನಾವು ಸಹ ಹೆಚ್ಚಿನ ವಿಚಾರಗಳನ್ನ ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಒದಗಿಸ್ಬೇಕಾಗ್ತದೆ. ಈಗ ಮೊದಲೆಲ್ಲನೂ ಸಮಗ್ರ ಕೃಷಿ ಪದ್ಧತಿ ಅನ್ನೋದೇ ಗೊತ್ತಿರಲಿಲ್ಲ ಎಷ್ಟೋ ಜನಕ್ಕೆ, ಅದು ಕ್ರಮೇಣ ಬಂದಿದ್ದು.
1: ಅಂದರೆ ಸಮಗ್ರ ಕೃಷಿ ಪದ್ಧತಿ ಆಗಲೇ ಇತ್ತು, ಈ ಶಬ್ದನ ಈಗ ನಾವು ಬಳಸ್ತಾ ಇದ್ದೀವಿ,
0: ಇದು ಬೇರೆ ರೀತಿಯಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಹೊಸ ನೂತನ
1: ಆವಿಷ್ಕಾರ ಅಂತೇವೆ ನಾವು.
0: ಈಗ ನಾವು ಹಳೆ ಪದ್ಧತಿ ಅಂತಂದ್ರೆ ಅಷ್ಟೊಂದು ವಿಜ್ಞಾನ ತಂತ್ರಜ್ಞಾನವನ್ನು ಬಳಸಿ ಮಾಡ್ತಿರಲಿಲ್ಲ ಮೊದಲು. ನಂತರದ ದಿನಗಳಲ್ಲಿ ಸಾಕಷ್ಟು ತಂತ್ರಜ್ಞಾನ ಹೊರಬಿದ್ದಿದೆ, ಅದನ್ನು ಸದ್ಬಳಕೆಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮದಾಗಿದೆ. ಅದರಿಂದ ಹೆಣ್ಮಕ್ಕಳು ಸಹ ಈಗ ಎಲ್ಲ ವಿಚಾರನೂ ಸಿಗ್ತಾ ಇದೆ, ಪ್ರತಿಯೊಂದು ವಿಚಾರನೂ ನಮಗೆ ಅದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಮುಖಾಂತರ ಆಗಿರ್ಬೋದು, ಇಲ್ಲ ಕೃಷಿ ಇಲಾಖೆ ಮುಖಾಂತರ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಮುಖಾಂತರ ಆಗಿರ್ಬೋದು. ಈಗ ನಿಮ್ಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಾವೇನು ಹೇಳ್ತಾ ಇದ್ದೀವಿ, ಜೇನುನೊಣಗಳು ಇಲ್ದಿದ್ರೆ ನಮ್ಮ ಆಹಾರ ಒಂದು ಕೊರತೆ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ತಾ ಇದ್ದೀವಿ. ಯಾಕೆ ಅಂತಂದರೆ ಈ ಜೇನುನೊಣಗಳಿಂದ ಆಗ್ತಕ್ಕಂಥ ಉಪಯೋಗ ಎಲ್ಲ ಪ್ರತಿಯೊಬ್ಬರೂ ತಿಳ್ಕೊಬೇಕು. ಯಾವ ರೀತಿ ಜೇನುನೊಣಗಳು ಈ ನಮ್ಮ ಉತ್ಪಾದನೆಗೆ ಸಹಕಾರಿಯಾಗಿವೆ ಅಂತಂದರೆ, ಅವು ಈ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು ಇರುವಾಗ ತನ್ನ ಕಾಲಿನಲ್ಲಿ ಅವು ಇದನ್ನು ಪರಾಗನ ಶೇಖರಣೆ ಮಾಡಿಕೊಂಡು ಬೇರೆ ಬೇರೆ ಹೂಗಳಿಗೂ ಸಹ ಪ್ರಸಾರ ಮಾಡೋದ್ರಿಂದ ಅವು ಹೆಚ್ಚಿನ ಆದಾಯ ಹೆಚ್ಚಿನ ಉತ್ಪಾದನೆ ಆಗೋ ರೀತಿಯಲ್ಲಿ ಸಹಾಯಕವಾಗಿವೆ ಅನ್ನೋ ವಿಚಾರವನ್ನ ಪ್ರತಿಯೊಬ್ಬರೂ ತಿಳ್ಕೊಂಡ್ರೆ ಅವರಿಗೆ ನಾವು ಜೇನುನೊಣಗಳನ್ನ ಸಾಕಲೇಬೇಕು, ಪ್ರತಿಯೊಬ್ಬ ರೈತನು ಸಾಕ್ಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಬರ್ತದೆ.

0: ಇವತ್ತು ಮಹಿಳೆಯರು ಕೂಡ ಈ ಒಂದು ಉದ್ಯಮದಲ್ಲಿ ತೊಡಗಿಕೊಂಡಿದ್ದಾರೆ.
1: ಹೌದು, ಈಗ ಈ ಜೇನು ಸಾಕಾಣಿಕೆನ ನಾವು ಬಹಳ ಹೆಚ್ಚಿನ ಮಟ್ಟದಲ್ಲಿ ನಾವು ಈಗ ಪ್ರಸಾರ ಮಾಡ್ತಾ ಇದ್ದೇವೆ.
0: ಅದೇ ಅದೇ
1: ಹೆಚ್ಚಿನ ಮಟ್ಟದಲ್ಲಿ ಯಾವುದಾದ್ರು ರೀತಿಯಲ್ಲಿ ಈ ಗೌರ್ಮೆಂಟ್ ಇದರಲ್ಲಿ ನಮ್ಮ ಸರ್ಕಾರದಿಂದನೂ ಸಹ ಅದಕ್ಕೆ ಸಂಬಂಧಪಟ್ಟಂತ ಪೆಟ್ಟಿಗೆಗಳನ್ನ ಕೊಡೋದು,
0: ಪ್ರೋತ್ಸಾಹಗಳನ್ನ ಸಹಾಯಧನ ಕೊಡೋದು,
1: ಅವುಗಳನ್ನ ಇದು ಜೇನುನೊಣಗಳನ್ನ ಸಾಕೋದು ಹೇಗೆ ಅಂತ ಹೇಳ್ಕೊಡೋದು, ಈ ತರ ತರಬೇತಿ ಕಾರ್ಯಕ್ರಮಗಳನ್ನ ಸಾಕಷ್ಟು ಮಾಡ್ತಾ ಬಂದಿದ್ದೇವೆ ನಾವು, ಸಾಕಷ್ಟು ಮಾಡ್ತಾ ಬಂದಿದ್ದೇವೆ. ಅದರಿಂದ ಜೇನುತುಪ್ಪ ಜೇನು ಸಾಕಾಣಿಕೆ ಹೇಗೆ ಅಂತಂದ್ರೆ ಜೇನು ನೊಣಗಳಿಂದ ಆಗ್ತಕ್ಕಂತ ಉಪಯೋಗ ಏನು ಅಂತಂದ್ರೆ ಜೇನುತುಪ್ಪ ಒಂದೇ ಅಲ್ಲ, ಜೇನು ಮೇಣ, ಆಮೇಲೆ ಜೇನುನಲ್ಲಿ ಸ್ವಲ್ಪ ವಿಷನೂ ಬರ್ತದೆ ಆ ವಿಷ, ಆಮೇಲೆ ಜೇನುತುಪ್ಪ ಜೊತೆಗೆ ಜೇನು ಮೇಣ, ಜೇನು ವಿಷ, ಜೇನು ಇದರಲ್ಲಿ ಇದು ಔಷಧಿಕೆ ಔಷಧಿಗಳಲ್ಲಿ ಇದು ಪ್ರಧಾನವಾಗಿ ಉಪಯೋಗ.
0: ಜೇನು ಜೇನುತುಪ್ಪ ಪ್ರಾಮುಖ್ಯತೆ ವಹಿಸಿದೆ.
1: ಆಮೇಲೆ ಜೇನು ಗೋಂದು ಅಂತಲೂ ಒಂದಿದೆ, ಅದಕ್ಕೂ ಅದರಲ್ಲೂ ಔಷಧಿಯನ್ನು ಉಪಯೋಗ ಮಾಡಬಹುದು.
0: ಆದ್ರೆ ಒಂದಂದ್ರೆ ಡಾಕ್ಟರ್, ಇವತ್ತು ಜೇನು ಸಾಕಷ್ಟು ಸಾಕಾಣಿಕೆ ಮಾಡ್ತಾ ಇದ್ದೇವೆ, ಆದ್ರೆ ಈಗ ಅವು ಏನು ನಾವು ಕೀಟನಾಶಕಗಳಿಂದ ಅವುಗಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ.
1: ಕೀಟನಾಶಕಗಳ ಬಳಕೆ, ನಾವು ಕೀಟನಾಶಕ ಬಳಕೆ ಸಾಮಾನ್ಯವಾಗಿ ಕೆಲವು ಬೆಳೆಗಳಿಗೆ ಮಾಡಲೇಬೇಕಾಗ್ತದೆ. ಏನು ಮಾಡಬಹುದು ಅಂತಂದರೆ ಈ ಕೀಟನಾಶಕ ಬಳಕೆನ ಹೂವಿನ ಸಂದರ್ಭದಲ್ಲಿ, ಈಗ ಯಾವುದೇ ಆಗಲಿ ತೋಟಗಾರಿಕೆ ಬೆಳೆ ಆಗಲಿ ನಮ್ಮ ಕೃಷಿ ಬೆಳೆ ಆಗಲಿ ಯಾವುದಾದ್ರೂ ಆಗಲಿ ಆ ಹೂವಿನ ಸಂದರ್ಭದಲ್ಲಿ, ಹೂವು ಬಂದಂತ ಸಂದರ್ಭದಲ್ಲಿ
0: ಸ್ಪ್ರೇ ಮಾಡಬಾರದು.
1: ಅದನ್ನ ಸ್ಪ್ರೇ ಮಾಡ್ತಕ್ಕಂಥದನ್ನ ತಡಿಬೇಕು.
0: ಇಲ್ಲಿ ಹೌದು, ನೀವು ಈ ಜೇನು ಹುಳುಗಳು ಬಂದು ಎಲ್ಲ ಸತ್ಯನಾಶ ಆಗ್ಬಿಡುತ್ತೆ,
1: ನಾಶ ಆಗ್ಬಿಡ್ತದೆ. ಆಮೇಲೆ ನಾನು ಆಗಲೇ ಜೇನು ಇದು ಪರಾಗ, ಜೇನು ಪರಾಗ ಒಂದು ಒಳ್ಳೆ ಆಹಾರ ಅಂತ ಸಂಶೋಧನೆ ಆಗಿದೆ. ಒಳ್ಳೆ ಆಹಾರ, ಪ್ರೋಟೀನ್, ಪ್ರೋಟೀನ್ ರಿಚ್ ಅಂತಂದ್ಬಿಟ್ಟು ಇದು ಒಂದು ಒಳ್ಳೆ ಸಂಶೋಧನೆ ನಡೆದಿದೆ. ಅದರಿಂದ ಜೇನು ಆಗೋದ್ರಿಂದ ಆಮೇಲೆ ನಾವೂ ಸಹ ಸಂಶೋಧನೆ ನಡೆದಂಗೆ ಇದರ ಪ್ರಕಟಣೆನೂ ಸಹ ಮಾಡಿದ್ದೀವಿ. ನಾನು ನಾಲ್ಕು ಪುಸ್ತಕಗಳು ಜೇನು ಸಾಕಾಣಿಕೆ ಬಗ್ಗೆನೇ ನಾಲ್ಕು ಪುಸ್ತಕಗಳು ತಂದಿದ್ದೀವಿ. ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇದರ ಪ್ರಕಟಣೆ ಆಗಿದೆ,
0: ಲಭ್ಯ ಇದೆ.
1: ಬೇರೆ ಎಲ್ಲ ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಮತ್ತು ಬೇರೆ ಇದಕ್ಕೂ ಕಳಿಸ್ಕೊಡ್ಬೋದು. ಕನ್ನಡದಲ್ಲೇ ಪ್ರಕಟ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಪ್ರತಿಯೊಬ್ಬರೂ ಇದರ ಉಪಯೋಗ ಆಗಬೇಕು ಅಂತ.
0: ಅದೇ ಅದೇ ಅದೇ,
1: ಜೇನು ಕೃಷಿ ವಿಭಾಗನೇ ಒಂದು ಸಪರೇಟ್ ಮಾಡಿಬಿಟ್ಟಿದ್ದೀವಿ. ಏನ್ ಬೇಕಾದ್ರೂ ಎಲ್ಲಾ ವಿಚಾರಗಳು ಅವರಿಗೆ ಸಿಗ್ಬೇಕು.
0: ಅದೇ ಅದೇ,
1: ಪ್ರತಿಯೊಂದು ವಿಚಾರನೂ ಸಿಗ್ಬೇಕು.
0: ಡಾಕ್ಟ್ರೇ, ಇವತ್ತು ಹೇಳ್ಬೇಕಂದ್ರೆ ಈ ಮಹಿಳೆಯರು ಈ ಜೇನು ಸಾಕಾಣಿಕೆಯಲ್ಲಿ ತಮ್ಮ ಅದೇ ಆದ ಒಂದು ಕೊಡುಗೆಯನ್ನು ಕೊಡ್ತಾ ಹೋದ್ರೆ ಮುಂದೊಂದು ದಿನ ಈ ಕ್ಷೇತ್ರ ಅಗದಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯ ಸಾಧ್ಯತೆ ಇದೆ ಅಲ್ಲ.
1: ಈ ಜೇನು ಕೃಷಿ ವಿಚಾರದಲ್ಲಿ ಮಹಿಳೆಯರಿಗೆ ಸ್ವಲ್ಪ ಹೆಚ್ಚಿನ ನಾವು ತರಬೇತಿ ಕೊಡಬೇಕಾಗ್ತದೆ. ಕೆಲವು ಸಾರಿ ಹೆಜ್ಜೆನಿಗೆ ಎದುರ್ಕೊಂಡ್ಬಿಡ್ತಾರೆ, ಹೆಜ್ಜೆನು ಕಚ್ಚಿಬಿಡ್ತದೆ ಅಂತ ಅಂದ್ಬಿಟ್ಟು ಎದುರ್ಕೊಂಡು ಭಾಳ ಭಯ ಪಡ್ತಾರೆ. ಅದಕ್ಕೋಸ್ಕರ ನಾವು ಹೆಜ್ಜೆನ ಅಕಸ್ಮಾತ್ ಹೆಜ್ಜೆನಾದ್ರೂ ಚುಚ್ಚುತು ಅಂತ ಅಂದರೆ ಇಮಿಡಿಯೇಟ್ ಆಗಿ ಒಂದು ಸಾಕಷ್ಟು ಇವು
0: ಮುಂಜಾಗ್ರತೆ ವಹಿಸ್ಕೋಬೇಕು.
1: ಮುಂಜಾಗ್ರತೆ ವಹಿಸೋದು ಒಂದು, ಜೊತೆಗೆ ಅಕಸ್ಮಾತ್
0: ಟಿಟಿ ಇಂಜೆಕ್ಷನ್ ಹಾಕೊಳ್ಳೇಬೇಕು.
1: ಇಂಜೆಕ್ಷನ್ ಇನ್ನ ತಕ್ಷಣ ತೆಗೆದು. ಇನ್ನೊಂದೇನು ಅಂತಂದ್ರೆ ಈ ಏನಾದ್ರೂ ಹೆಜ್ಜೆನ್ ದಾಳಿ ಅಂತ ಹತ್ರ ಹತ್ರ ಬತ್ತಾ ಇದೆ ಅಂತ ಅಂದ್ರೆ ಗೊತ್ತಾದ್ರೆ ಸುಮ್ಮನ ನೆಲದ ಮೇಲೆ ಮಲಗೋದು ಒಳ್ಳೇದು.
0: ನೆಲದ ಮೇಲೆ
1: ಮಲಗಿಬಿಡ್ಬೇಕು.
0: ಯಾಕೆ ಅಂತಂದ್ರೆ ಮುಖ ಕೆಳಗಾಕೊಂಡು ಮಲ್ಕೊಂಡ್ಬಿಡ್ಬೇಕು.
1: ಮುಖ ಕೆಳಗಾಕೊಂಡು ಮಲಿಕೊಳ್ಳೋದು ಒಂದು. ಅವು ಒಂದು ಮೂರಡಿ ಮೂರೂವರೆ ಅಡಿ
0: ಭೂಮಿ
1: ಕೆಳಗಡೆ ಹೋಗೋದಿಲ್ಲ, ಕೆಳಗಡೆ ಬರಲ್ಲ. ಅವು ಏನಿದ್ರು ಮೂರೂವರೆ ಅಡಿ ಮೇಲೇನೆ
0: ಮೇಲೆ. ಅದೇ ಅದೇ ಅದೇ,
1: ಇದೊಂದು ತಿಳ್ಕೊಬೇಕು
0: ತಿಳ್ಕೊಬೇಕು.
1: ಆಮೇಲೆ ಜೊತೆಗೆ ಪಕ್ಕದಲ್ಲಿ ಏನಾದ್ರೂ ಮುಳುಗಕ್ಕೆ ಅವಕಾಶ ಇದ್ರೆ,
0: ಹೌದು ನೀರೊಳಗೆ
1: ಅಂದ್ರೆ ನೀರಿನೊಳಗಡೆ
0: ಹೌದು
1: ಮುಳುಗಕ್ಕೆ ಅವಕಾಶ ಇದ್ರೆ ನೀರಿನಲ್ಲಿ ಮುಳಿಕೊಂಬಿಟ್ರೆ
0: ಮುಳ್ಕೊಬೋದು.
1: ಮುಳಿಕೊಂಬಿಟ್ಟು ಆಮೇಲೆ
0: ಒಂದು ಹತ್ತು ಮಿನಿಟ್
1: ಹೋಗ್ತವೆ, ದೂರ ಹೋಗ್ತವೆ, ಅವಾಗ ಎದ್ರಾಯ್ತು. ಹಾಗೆ
0: ಇದು ಸೂಕ್ಷ್ಮ ಒಂದು ಗೊತ್ತಿರ್ಬೇಕಾಗತ್ತೆ,
1: ಸ್ವಲ್ಪ ಗೊತ್ತಾಗ್ಬೇಕಾಗ್ತದೆ. ನಾವು ಈ ತರಬೇತಿ ಕೊಡುವಾಗ ಇವೆಲ್ಲ ವಿಚಾರಗಳನ್ನ ಹೇಳ್ತೀವಿ.
0: ಆಯ್ತು ಡಾಕ್ಟರ್ ರಾಜಗೋಪಾಲ್ ಸರ್ ಅವರೇ, ಪ್ರಸ್ತುತ ನಮ್ಮ ಮಹಿಳಾ ರೈತರು ನಮ್ಮ ಕೃಷಿ ಕ್ಷೇತ್ರಕ್ಕೆ, ಅದು ಕೃಷಿಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲೂ ಕೂಡ ಅವರು ಪ್ರಮುಖ ಪಾತ್ರ ವಹಿಸಲಿ. ಇಲ್ಲಿವರೆಗೆ ಅವರು ತಮ್ಮ ಕುಟುಂಬನ, ತಮ್ಮ ಪರಿವಾರನ, ತಮ್ಮ ಮನೆಯ ಕೃಷಿಯನ್ನು ಅಗದಿ ಸುಗಮವಾಗಿ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಮುಂದು ಕೂಡ ಅವ್ರ ಕೊಡುಗೆ ಗಣನೀಯವಾಗಿರಲಿ, ಅದೇ ಥರ ಅವರಿಗೂ ಕೂಡ ಎಲ್ಲ ಶ್ರೇಯಸ್ ಸಿಗಲಿ. ಅವರ ಒಂದು ಕೊಡುಗೆ ಎಲ್ಲ ಕ್ಷೇತ್ರದಲ್ಲೂ ಅವರು ಕೊಟ್ಟಂಥ ಕೊಡುಗೆ ಅಂತೆ ಕೃಷಿ ಕ್ಷೇತ್ರದಲ್ಲೂ ಕೂಡ ಅವರಿಗೆ ಒಂದು ಮನ್ನಣೆ ಸಿಗಲಿ ಅಂತ ನಾವು ಕೂಡ ಹಾರೈಸುತ್ತಾ, ನಮಗೆ ತಾವು ಮೈಸೂರಿಂದ ಬಂದು ನಮ್ಮ ರೈತರಿಗೋಸ್ಕರ ಆಕಾಶವಾಣಿ ಬೆಂಗಳೂರಿಗೆ ಬಂದು ತಾವು ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಸಮಗ್ರ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಈ ಕುರಿತು ಡಾಕ್ಟರ್ ರಾಜಗೋಪಾಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇನ್ನೀಗ ಕೇಳೋಣ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೆಸರಹಳ್ಳಿಯ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಕೃಷಿ ರಂಗ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಸಮಯ 7:34 ಮೊದಲಿಗೆ ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು. ನಾಲ್ಕು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ. ಸಕಲ ಸಿದ್ಧತೆ, ಬಿಗಿ ಬಂದೋಬಸ್ತ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಮಾರ್ಗಸೂಚಿ ಬಿಡುಗಡೆ. ಆರೋಗ್ಯ ಭದ್ರತೆಗೆ ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ. ಹಾಗೂ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಕೋಲ್ಕತಾ ನೈಟ್ ರೈಡರ್ಸ್ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ನಾಲ್ಕು ರಾಜ್ಯಗಳು, ಒಂದು ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 6 ರಾಜ್ಯಗಳ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ ನಡೆಯಲಿದೆ. ಮತ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಮತದಾನ ನಡೆದಿರುವ ಕ್ಷೇತ್ರಗಳಲ್ಲಿ ಸುಗಮ ಎಣಿಕೆ ಖಚಿತಪಡಿಸಿಕೊಳ್ಳಲು ಸಕಲ ವ್ಯವಸ್ಥೆ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಟ್ರಾಂಗ್ ರೂಂಗಳ ಸುತ್ತಲೂ ಎಣಿಕೆ ಕೇಂದ್ರಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಭದ್ರತೆಯನ್ನು ಬಲಪಡಿಸಲಾಗಿದೆ. ಎಲ್ಲಾ ಎಣಿಕೆ ಕೇಂದ್ರಗಳಲ್ಲಿ ಮೇಲ್ವಿಚಾರಣೆಗಾಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇವಿಎಂಗಳು ಮತ್ತು ವಿವಿಪಿಎಟಿಗಳನ್ನು ಸ್ಟ್ರಾಂಗ್ ರೂಂಗಳಿಂದ ಎಣಿಕೆ ಕೇಂದ್ರಗಳಿಗೆ ಸಂಪೂರ್ಣ ಭದ್ರತೆಯೊಂದಿಗೆ ಸ್ಥಳಾಂತರಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಗಟ್ಟಲು ಎಣಿಕೆ ಕೇಂದ್ರಗಳ ಸುತ್ತಮುತ್ತ ಸಂಚಾರ ನಿರ್ಬಂಧಿಸಲಾಗಿದೆ. ಅಧಿಕಾರಿಗಳು ನಾಳೆ ಬೆಳಿಗ್ಗೆ 6 ಗಂಟೆಯೊಳಗೆ ಎಣಿಕೆ ಕೇಂದ್ರಗಳನ್ನು ತಲುಪಲಿದ್ದು ಎಣಿಕೆ ಏಜೆಂಟ್ಗಳು ಎಣಿಕೆ ಪ್ರಾರಂಭವಾಗುವ ಕನಿಷ್ಠ 1 ಗಂಟೆ ಮೊದಲು ವರದಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಚುನಾವಣಾ ಅಧಿಕಾರಿಗಳು ಸೇರಿದಂತೆ ಎಲ್ಲಾ ಸಿಬ್ಬಂದಿಗೆ ಹೊಸದಾಗಿ ಪರಿಚಯಿಸಲಾದ ಕ್ಯೂಆರ್ ಕೋಡೆಡ್ ಫೋಟೋ ಗುರುತಿನ ಚೀಟಿಗಳನ್ನು ಕಡ್ಡಾಯಗೊಳಿಸಲಾಗಿದೆ ಮತ್ತು ಎಣಿಕೆ ಕೇಂದ್ರಗಳಲ್ಲಿ ಪ್ರವೇಶಿಸಲು 3 ಹಂತಗಳ ಭದ್ರತಾ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಫಾಲ್ಟಾ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಅಸಿಂಧು ಎಂದು ಭಾರತ ಚುನಾವಣಾ ಆಯೋಗ ಘೋಷಿಸಿದೆ. ಫಾಲ್ಟಾ ವಿಧಾನಸಭೆಗೆ 21 ಮರು ಮತದಾನ ನಡೆಯಲಿದ್ದು ಎಣಿಕೆ 24 ನಡೆಯಲಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ಇತ್ತೀಚೆಗೆ ರಾಷ್ಟೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮ 2.0 ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಜನನ ದೋಷಗಳು, ರೋಗಗಳು, ಕೊರತೆಗಳು ಮತ್ತು ಬೆಳವಣಿಗೆಯ ವಿಳಂಬಗಳಿಗೆ ಚೌಕಟ್ಟನ್ನು ಇದು ವಿಸ್ತರಿಸಿದೆ. ಅಂಟುರೋಗವಲ್ಲದ ಕಾಯಿಲೆಗಳು, ಮಾನಸಿಕ ಆರೋಗ್ಯ ಸ್ಥಿತಿ ಮತ್ತು ನಡವಳಿಕೆ ಸಮಸ್ಯೆಗಳು ಸೇರಿದಂತೆ ಹೊಸ ಯುಗದ ಆರೋಗ್ಯ ಸವಾಲುಗಳನ್ನು ಸಹ ಈ ಚೌಕಟ್ಟು ಒಳಗೊಂಡಿದೆ. ಹೊಸ ಮಾರ್ಗಸೂಚಿಯು ಈಗ ಹೆಚ್ಚು ಸಮಗ್ರ ಜೀವನ ಚಕ್ರ ಆಧಾರಿತ ವಿಧಾನದೊಂದಿಗೆ ಜನನದಿಂದ 18 ವರ್ಷದ ಒಳಗೆ ಮಕ್ಕಳ ಆರೋಗ್ಯದ ಮೇಲೆ ಕೇಂದ್ರೀಕರಿಸುತ್ತದೆ. ಇದು ಮಗುವಿನ ಬೆಳವಣಿಗೆಯ ಪ್ರತಿಯೊಂದು ಹಂತದಲ್ಲೂ ನಿರಂತರ ಆರೈಕೆಗೆ ಒತ್ತು ನೀಡಲಿದೆ. ಮಕ್ಕಳು ಸರಿಯಾದ ಆರೈಕೆಯನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸದೃಢ ವ್ಯವಸ್ಥೆ ಹಾಗೂ ವ್ಯಾಪಕ ಸ್ಕ್ರೀನಿಂಗ್ ಕಾರ್ಯಕ್ರಮ ಮತ್ತು ಡಿಜಿಟಲ್ ಆರೋಗ್ಯ ಕಾರ್ಡ್ಗಳ ಪರಿಚಯ ಮೊದಲಾದ ಕ್ರಮ ಕೈಗೊಳ್ಳಲಾಗಿದೆ. ಈ ಕಾರ್ಯಕ್ರಮವು ನೈಜ ಸಮಯದ ದತ್ತಾಂಶ ಜಾಡು, ಸಂಯೋಜಿತ ವೇದಿಕೆಗಳ ಉತ್ತಮ ಬಳಕೆ ಮತ್ತು ಬಹುವಲಯ ಸಮ್ಮಿಲನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಮಾರ್ಗಸೂಚಿಗಳ ಬಿಡುಗಡೆಯು ಪ್ರತಿ ಮಗುವಿಗೆ ಸಮಾನ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಖಾತರಿಸಿಕೊಳ್ಳಲು ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ನಾಳೆಯಿಂದ ಪಂಚಾಯತ್ ಅಭಿವೃದ್ಧಿ ಯೋಜನೆಗಳ ತಯಾರಿಕೆಯ ಕುರಿತು 2 ದಿನಗಳ ರಾಷ್ಟೀಯ ಕಾರ್ಯಾಗಾರವನ್ನು ಪಂಚಾಯತ್ ರಾಜ್ ಸಚಿವಾಲಯ ಆಯೋಜಿಸಿದೆ. 2 ದಿನಗಳ ಈ ಕಾರ್ಯಾಗಾರವು ದತ್ತಾಂಶ ಆಧಾರಿತ ಭಾಗವಹಿಸುವಿಕಾತ್ಮಕ ಯೋಜನೆಯನ್ನು ತಳಮಟ್ಟದಲ್ಲಿ ಬಲಪಡಿಸುವ ಗುರಿಯನ್ನು ಹೊಂದಿದೆ. 2026-27 ಸಾಲಿನ ಪಂಚಾಯತ್ ಅಭಿವೃದ್ಧಿ ಯೋಜನೆಗಳ 16 ಹಣಕಾಸು ಆಯೋಗದ ಷರತ್ತುಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೆ ಮಾಪನ ಸಾಧ್ಯ ಫಲಿತಾಂಶಗಳೊಂದಿಗೆ ಹೊಂದಿಕೆಯಾಗುವುದನ್ನು ಕಾರ್ಯಾಗಾರ ಖಚಿತ

0: ವ್ಯಕ್ತಪಡಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಂಚಾಯತ್ ರಾಜ್ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಭಾರದ್ವಾಜ್ ಮತ್ತು ಇತರ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಾಗಾರ ಉದ್ಘಾಟನೆಯಾಗಲಿದೆ. ಈ ವರ್ಷಾಂತ್ಯದ ವೇಳೆಗೆ ಆಧಾರ್ನ ನೋಟವು ಕೇವಲ ಫೋಟೋ ಮತ್ತು ಕ್ಯೂಆರ್ ಕೋಡ್ಗೆ ಬದಲಾಗಬಹುದು ಎಂಬ ಸಾಮಾಜಿಕ ಮಾಧ್ಯಮ ಪೋಸ್ಟ್ನ ಮಾಹಿತಿ ಸತ್ಯಕ್ಕೆ ದೂರ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಇಂದು ತಿಳಿಸಿದೆ. ಅಂತಹ ಯಾವುದೇ ಬದಲಾವಣೆಯ ಪ್ರಸ್ತಾಪ ಇಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಅನೇಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವ್ಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆರೋಗ್ಯ ಭದ್ರತೆಯು ಸಾಮಾಜಿಕ ಭದ್ರತೆಯ ಪ್ರಮುಖ ಭಾಗವಾಗಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಈ ಹಿಂದೆ 7 ಕೋಟಿ ಜನರಿಗೆ ಮಾತ್ರ ಲಭ್ಯವಿದ್ದು ಇಎಸ್ಐಸಿ ಸೌಲಭ್ಯವನ್ನು ಈಗ 15 ಕೋಟಿ ಜನರಿಗೆ ನೀಡಿದೆ. 40 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು.
4: ಹಮ್ ಸಾರೆ ದೇಶ ಮೇ 40-48 ಸೇ ಅಧಿಕ ಏಜ್ ವಾಲೆ ಹೆಲ್ತ್ ಚೆಕಪ್ ಕರ್ನೆ ಕಾ ಪ್ರಾರಂಭ ಕರ್ನೆ ಜಾ ರಹೆ ಹೇ ತಾಕಿ ಹಮಾರೆ ಸಭಿ ಶ್ರಮಿಕ್ ಕಾ ಹೆಲ್ತ್ ಚೆಕಪ್ ಹೋ ಜಾಯೆ ಔರ್ ಉಸ್ಕೆ ಆಧಾರ ಪರ್ ಉಸ್ಕಾ ಇಲಾಜ್ ಹೋ ಜಾಯೆ. ಆಜ್ ಇಸ್ ಮಂಚ್ ಸೇ ಮೇ ಮೇರೆ ಸಭಿ ಶ್ರಮಿಕ್ ಕೋ ರಿಕ್ವೆಸ್ಟ್ ಕರ್ತಾ ಹೂ ಕಿ ESIC ಹಾಸ್ಪಿಟಲ್ ಮೇ 7 ತಾರೀಖ ಸೇ ಆಪ್ಕಾ ಹೆಲ್ತ್ ಚೆಕಪ್ ಕಾ ಕ್ಯಾಂಪ್ ಲಗೇಗಾ. ಆಪ್ ಅವಶ್ಯ ಜಾಯೆ, ಆಪ್ಕಾ ಸ್ವಾಸ್ಥ್ಯ ಕಿ ಜಾಂಚ್ ಕರ್ವಾ ಲೀಜಿಯೆ, ಆಪ್ಕಾ ಸ್ವಾಸ್ಥ್ಯ ಕೋ ಸುನಿಶ್ಚಿತ್ ಕರಿಯೆ.
0: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆ ಇಂದು ಕೇಂದ್ರ ಸರ್ಕಾರದ ಸಹಕಾರದಿಂದ ಉದ್ಘಾಟನೆಯಾಗಿದೆ. ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯಲ್ಲಿ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸಾ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
5: ಯಾರೋ ಒಬ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ESI ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದೇ ESIನ ನಾವು ಕೊಟ್ಟಿದ್ದ, ನಾವು ಕಾಯೋದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ. ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
0: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯವು ದೇಶಾದ್ಯಂತ ಆರೋಗ್ಯ ಸೌಲಭ್ಯಗಳಲ್ಲಿ ಬೆಂಕಿಯ ಅಪಾಯಗಳನ್ನು ತಡೆಗಟ್ಟುವ ಮತ್ತು ತಗ್ಗಿಸುವ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ನಾಳೆಯಿಂದ ಭಾರತಾದ್ಯಂತ ಅಗ್ನಿ ಸುರಕ್ಷತಾ ಸಪ್ತಾಹ ಆಚರಿಸಲಿದೆ. ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸುಲೀಲಾ ಶ್ರೀವಾಸ್ತವ ಅವರು ನಾಳೆ ನವದೆಹಲಿಯ ಕರ್ತವ್ಯ ಭವನದಲ್ಲಿ ಅಗ್ನಿ ಸುರಕ್ಷತಾ ಸಪ್ತಾಹಕ್ಕೆ ಚಾಲನೆ ನೀಡಲಿದ್ದಾರೆ ಮತ್ತು ಆರೋಗ್ಯ ಸೌಲಭ್ಯಗಳಲ್ಲಿ ಅಗ್ನಿ ಸುರಕ್ಷತೆಯ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ. ವಿವಿಧ ಜಾಗೃತಿ ಅಭಿಯಾನಗಳು, ಅಣಕು ಅಭ್ಯಾಸಗಳು, ಅಗ್ನಿ ಸುರಕ್ಷತಾ ಪ್ರೋಟೋಕಾಲ್ಗಳ ಪ್ರಸಾರ ಸೇರಿದಂತೆ ಹಲವು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನೀಡಿದ 165 ರನ್ಗಳ ಗುರಿ ಬೆನ್ನತ್ತಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು 18.2 ಓವರ್ಗಳಲ್ಲಿಯೇ 3 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಿ ಜಯ ಸಾಧಿಸಿತು. ಅಹಮದಾಬಾದ್ನಲ್ಲಿ ನಡೆದಿರುವ ದಿನದ ಮತ್ತೊಂದು ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಉಕ್ರೇನಿನ ಮಾಟಾ ಕೊಸ್ಟ್ಯುಕ್ ಮ್ಯಾಡ್ರಿಡ್ ಓಪನ್ ಟೆನಿಸ್ 2026 ಜಯಿಸಿದ್ದಾರೆ. ಇದು ಅವರ ವೃತ್ತಿ ಜೀವನದ

0: ಅತಿದೊಡ್ಡ ಪ್ರಶಸ್ತಿಯಾಗಿದೆ. 23 ವರ್ಷದ ಉಕ್ರೇನ್ ಆಟಗಾರ್ತಿ ನಿನ್ನೆ ನಡೆದ ಮಹಿಳೆಯರ ಸಿಂಗಲ್ಸ್ ಫೈನಲ್ಸ್ನಲ್ಲಿ ವಿಶ್ವದ 8ನೇ ಶ್ರೇಯಾಂಕಿತ ಮೀರಾ ಆಂಡ್ರಿವಾ ಅವರನ್ನು 6-3, 7-5 ಸೆಟ್ಗಳಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ವಿಧಾನಸಭಾ ಚುನಾವಣೆ ಹಾಗೂ 8 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ನಾಳೆ. ಸಕಲ ಸಿದ್ಧತೆ, ಬಿಗಿ ಬಂದೋಬಸ್ತ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಮಾರ್ಗಸೂಚಿ ಬಿಡುಗಡೆ. ಆರೋಗ್ಯ ಭದ್ರತೆಗೆ ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ. ಹಾಗೂ ಹೈದರಾಬಾದ್ನಲ್ಲಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಎದುರು ಕೋಲ್ಕತ್ತಾ ನೈಟ್ ರೈಡರ್ಸ್ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಲಬುರಗಿ. ಕಲಬುರಗಿಯ ನಿವೃತ್ತ ಕನ್ನಡ ಉಪನ್ಯಾಸಕರಾದ ರೇವಣ ಸಿದ್ದಪ್ಪ ದುಕಾನ್ ಅವರಿಂದ ಕೊಂಡಗೋಳಿ ಕೆಶಿರಾಜ್ ಅವರ ಕುರಿತು ಭಾಷಣ ಕೇಳುವರೆ.
3: ಇತಿಹಾಸ ಪುರಾಣಗಳಿಂದಲೂ ಭಾರತದ ಪುಣ್ಯಭೂಮಿಯಲ್ಲಿ ದೇವಾನುದೇವತೆಗಳು, ದಾರ್ಶನಿಕರು, ಶರಣರು, ಸಂತರು, ದಾಸರು ಜನಿಸಿ ತಮ್ಮದೇ ವಿಶಿಷ್ಟ ಕೊಡುಗೆ ಕೊಟ್ಟು ಸಮಾಜ ಸುಧಾರಣೆ ಮಾಡಿದ್ದಾರೆ. ಜನಸಾಮಾನ್ಯರ ಕಷ್ಟನಷ್ಟಗಳಿಗೆ ಸ್ಪಂದಿಸಿ ಸನ್ಮಾರ್ಗ ತೋರಿ ಜನಮಾನಸದಲ್ಲಿ ಅಜರಾಮರವಾಗಿ ನೆಲೆಸಿದ್ದಾರೆ. ಇಂತಹ ಪುಣ್ಯ ಕಾರ್ಯಕ್ಕೆ ಕರ್ನಾಟಕ ರಾಜ್ಯವು ಹೊರತಾಗಿಲ್ಲ. ಇಲ್ಲಿಯೂ ಅನೇಕ ಪುಣ್ಯ ಪುರುಷರು ಜನಿಸಿ ನಡೆದಾಡಿ ವಿಶಿಷ್ಟ ಕೊಡುಗೆ ನೀಡಿ ಜನರ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿದ್ದಾರೆ. ಅಂತಹ ಪುಣ್ಯ ಪುರುಷರಲ್ಲಿ ಕೊಂಡಗುಳಿ ಕೇಶಿರಾಜನೂ ಒಬ್ಬ. ವಿಭೂತಿ ಪುರುಷನಾಗಿದ್ದಾರೆ. ಕೇಶಿರಾಜ ಎಂದರೆ ಕನ್ನಡ ಭಾಷಿಕರಿಗೆ ಮತ್ತು ಭಾಷಾ ತಜ್ಞರಿಗೆ ಕನ್ನಡ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ರಚಿಸಿದ ಕೇಶಿರಾಜನೆಂದೇ ತಿಳಿಯುತ್ತಾರೆ. ಕನ್ನಡ ವೈಯಾಕರಣಿ ಕೇಶಿರಾಜ ಬೇರೆ, ಕೊಂಡಗುಳಿ ಕೇಶಿರಾಜನೇ ಬೇರೆ ಎಂಬುದನ್ನು ಸ್ಪಷ್ಟವಾಗಿ ಅರಿಯಬೇಕು. ಕನ್ನಡದ ವೈಯಾಕರಣಿ 13ನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತ ಶಕ 1260 ಜನಿಸಿದ್ದ ಜೈನ ಕವಿಯಾಗಿದ್ದನು. ಆದರೆ ಕೊಂಡಗುಳಿ ಕೇಶಿರಾಜನು 11ನೇ ಶತಮಾನದ ಅಂತ್ಯಭಾಗ ಮತ್ತು 12ನೇ ಶತಮಾನದ ಆದಿಭಾಗದಲ್ಲಿದ್ದ ಶೈವ ವೀರಶೈವದ ಆದಿಕವಿ ಶರಣ ಶ್ರೇಷ್ಠನಾಗಿದ್ದನು. 12ನೇ ಶತಮಾನದ ಜಗಜ್ಯೋತಿ ಬಸವೇಶ್ವರರ ಪೂರ್ವದಲ್ಲಿದ್ದ ವೀರಶೈವ ಕವಿ ಶರಣ ಕವಿ ವಿಭೂತಿ ಪುರುಷನಾಗಿದ್ದನು. ದೇವರ ದಾಸಿಮಯ್ಯ, ಕೆಂಬಾವಿ ಭೋಗಣ್ಣ, ಚಂದಿಮರಸ, ವಂಶವರ್ಧನ, ತೆಲುಗು ಬೊಮ್ಮಯ್ಯ, ಬಾಹೂರು ಬ್ರಹ್ಮಯ್ಯ, ಕೋವೂರು ಬೊಮ್ಮಯ್ಯ, ಶಂಕರ ದಾಸಿಮಯ್ಯ ಇಂತಹ ಪುಣ್ಯ ಪುರುಷರು ಕೊಂಡಗುಳಿ ಕೇಶಿರಾಜನ ಸಮಕಾಲೀನರಾಗಿದ್ದರು. ಕೊಂಡಗುಳಿ ಕೇಶಿರಾಜನ ಬಗ್ಗೆ ಅನೇಕ ಶಿಲಾಶಾಸನಗಳು ದೊರೆತಿವೆ. ಹರಿಹರ, ರಾಘವಾಂಕ, ಭೀಮಕವಿ ಮುಂತಾದ 12-13ನೇ ಶತಮಾನದ ಉದ್ದಾಮ ಕವಿಗಳು ತಮ್ಮ ತಮ್ಮ ಅನುಭೂತಿಯಲ್ಲಿ ಉಲ್ಲೇಖಿಸಿದ್ದಾರೆ. ರಗಳೆಯ ಕವಿಯೆಂದೇ ಖ್ಯಾತಿ ಪಡೆದ ಹರಿಹರ ಬಸವರಾಜ ದೇವರಗಳೇ ಬರೆದಂತೆ ಕೊಂಡಗುಳಿ ಕೇಶಿರಾಜ ಡಣಾಯಕರಗಳೇ ಬರೆದಿದ್ದು ಕೊಂಡಗುಳಿ ಕೇಶಿರಾಜನ ಸಂಪೂರ್ಣ ಚರಿತ್ರೆಯನ್ನೇ ಕಟ್ಟಿಕೊಟ್ಟಿದ್ದಾರೆ. ಕೊಂಡಗುಳಿ ಕೇಶಿರಾಜನು ಕಲಬುರಗಿ ಜಿಲ್ಲೆಯ ಆಗಿನ ಜೇವರ್ಗಿ ತಾಲೂಕ ಈಗಿನ ಯಡ್ರಾಮಿ ತಾಲೂಕಿನ ಕೊಂಡಗುಳಿ ಎಂಬ ಗ್ರಾಮದಲ್ಲಿ ಜನಿಸಿದನು. ಒಂದೊಂದು ಪವಿತ್ರ ಸ್ಥಳಕ್ಕೆ ಸ್ಥಳ ಪುರಾಣ ಇರುವಂತೆ ಕೊಂಡಗುಳಿಗೂ ಇರುವುದು ಕಾಣಬರುತ್ತದೆ. ಕೊಂಡಗುಳಿಯು ಕೊಂಡ ಗುಳಿ ಎಂಬ ಎರಡು ಪದ ಸೇರಿ ಆಗಿದೆ. ಕೊಂಡ ಎಂದರೆ ಕೆಂಡ, ಬೆಂಕಿ, ಅಗ್ನಿ ಎಂದರ್ಥ. ಗುಳಿ ಎಂದರೆ ತಗ್ಗು, ಪ್ರದೇಶ ಎಂದರ್ಥ. ಅಂದರೆ ಕೆಂಡ ಹಾಕುವ ತಗ್ಗು ಅಂದರೆ ಯಜ್ಞ ಯಾಗಾದಿ ಮಾಡುವ ಪವಿತ್ರ ಗ್ರಾಮ ಎಂಬುದು ಸ್ಥಳ ಪುರಾಣ ಐತಿಹ್ಯವಿದೆ. ಯಜ್ಞ ಯಾಗಾದಿಗಳನ್ನ ಸತತವಾಗಿ ಮಾಡುವಂತಹ ವಿಶ್ವ ಬ್ರಾಹ್ಮಣ ಕುಲಕ್ಕೆ ಸೇರಿದ ಕೊಂಡಗುಳಿ ಕೇಶಿರಾಜನ ತಂದೆ ಹೆಸರು ನಿಂಬಣ್ಣಯ್ಯ ಅಥವಾ ಹೊಳಲನರಸ, ತಾಯಿ ದುರ್ಗಾದೇವಿ ಎಂಬ ಸದ್ಗುಣ ಸಂಪನ್ನ ದೈವೀ ಶಕ್ತಿಯ ಶರಣ ದಂಪತಿಯ ಪವಿತ್ರ ಗರ್ಭದಲ್ಲಿ ಜನಿಸಿದನು. 6 ಸಹೋದರರಲ್ಲಿ ಈತ 5ನೆಯವನಾಗಿ ಜನಿಸಿದನು. ಆಗಿನ ಕಾಲದಲ್ಲಿ ಕೊಂಡಗುಳಿಯು ಅಗ್ರಹಾರ ಅಂದರೆ ವಿದ್ಯಾಕೇಂದ್ರವಾಗಿತ್ತು. ಮಹಾನ್ ಪಂಡಿತರಾದ ದೈವೀ ಪುರುಷರಾದ ವಿರೂಪಾಕ್ಷ ಗುರುಗಳಿಂದ ಶಾಸ್ತ್ರ ಆಗಮಗಳ ಜೊತೆ ಸಕಲ ವಿದ್ಯೆಗಳನ್ನು ಆಳವಾಗಿ ಅಭ್ಯಾಸ ಮಾಡಿ ಪಾರಂಗತನಾದನು. ಬಾಲ್ಯದಿಂದಲೂ ಶಿವಾಗಮಗಳನ್ನು ಆಳವಾಗಿ ಅಭ್ಯಾಸ ಮಾಡುವುದರ ಜೊತೆಗೆ ಅವುಗಳಲ್ಲಿ ನಿರೂಪಿತವಾದ ಸಿದ್ಧಾಂತವನ್ನೇ ದಿನನಿತ್ಯದ ಬದುಕಿನ ಆಚಾರ ವಿಚಾರಗಳಲ್ಲಿ ಶಕ್ತಿಯುತವಾಗಿ ಪಾಲಿಸುತ್ತಾ ಸಾಗಿದನು. ಶಿವಾಗಮಗಳು ಇಷ್ಟಲಿಂಗದ ಮಹತ್ವ ಸಾರಿದಲ್ಲದೆ ಅವುಗಳಲ್ಲಿ ಬರುವ ಅಷ್ಟಾವರಣಗಳು, ಷಟಸ್ಥಲಗಳು, ಪಂಚಾಚಾರ

ಗಳನ್ನು ವಿವರವಾಗಿ ಹೇಳಲಾಗಿದೆ. ಅಷ್ಟಾವರಣಗಳು ವೀರಶೈವ ಧರ್ಮದ ಶರೀರವಾಗಿ, ಪಂಚಾಚಾರಗಳು ಪ್ರಾಣವಾಗಿ, ಶಠಸ್ಥಲಗಳು ಧರ್ಮದ ಆತ್ಮವಾಗಿ ಗುರುತಿಸಲ್ಪಟ್ಟಿದ್ದನ್ನು ಅರ್ಥೈಸಿಕೊಳ್ಳುವುದರ ಜೊತೆಗೆ ಬಾಲ್ಯದಿಂದಲೇ ಅವುಗಳನ್ನು ಆಚಾರ ವಿಚಾರದಲ್ಲಿ ಅನುಷ್ಠಾನಕ್ಕೆ ತರಲು ತ್ರಿಕಾಲ ಪೂಜಾನಿಷ್ಠನಾಗಿ ಗುರು ಲಿಂಗ ಜಂಗಮ ಸೇವೆ ಪೂಜೆಯಲ್ಲಿ ತೊಡಗಿಸಿಕೊಂಡನು. ತನ್ನ ಆರಾಧ್ಯ ದೇವ ಸೋಮನಾಥ ಅಥವಾ ಸೋಮೇಶ್ವರನ ಭಕ್ತನಾಗಿ ವೀರಶೈವ ಶರಣನಾದನು. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಎನ್ನುವಂತೆ ಸತಿಗೆ ತಕ್ಕ ಪತಿ ಅಥವಾ ಪತಿಗೆ ತಕ್ಕ ಸತಿಯಾದ ದೈವ ಭಕ್ತಳು ಸದ್ಗುಣಶೀಲಳೂ ಆದ ಗಂಗಾದೇವಿ ಎಂಬ ಸುಕನ್ಯೆಯನ್ನು ವರಿಸಿ ವೈವಾಹಿಕ ಜೀವಿಯಾದನು. ಇಂದಿನ ಬಸವ ಕಲ್ಯಾಣ, ಆಗಿನ ಕಲ್ಯಾಣದಲ್ಲಿ ಚಾಲುಕ್ಯ ದೊರೆ ಅಹವಮಲ್ಲ ಬಿರುದಾಂಕಿತ ಒಂದನೆಯ ಸೋಮೇಶ್ವರನು ಕೊಂಡಗುಳಿ ಕೇಸಿರಾಜನ ತಂದೆಯಾದ ನಿಂಬೆಣಯ್ಯ ಅಥವಾ ಹೊಳಲನರಸನ ಸಾಹಸ ಶೌರ್ಯ ಧೈರ್ಯ ರಾಜಕೀಯ ನಿಪುಣತೆಯನ್ನು ಮನಗಂಡು ದಂಡನಾಯಕನನ್ನಾಗಿ ನೇಮಿಸಿಕೊಂಡಾಗ ಇಡೀ ಸಂಸಾರ ಕೊಂಡಗುಳಿಯಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿತ್ತು. ಕೊಂಡಗುಳಿ ಕೇಸಿರಾಜನು ಕೂಡ ತಂದೆಯಂತೆ ಸಾಹಸಿ ಶೌರ್ಯವಂತ ಧೈರ್ಯವಂತ ನಿಪುಣ ರಾಜಕೀಯ ಬಲ್ಲವನಾಗಿ ಶಿವಾಗಮಗಳ ಆಧಾರದ ಮೇಲೆ ತನ್ನ ಬದುಕು ಕಟ್ಟಿಕೊಂಡು ಭಕ್ತಿ ಭಂಡಾರಿ ಕಾಯಕನಿಷ್ಠೆ ಬೆಳೆಸಿಕೊಂಡು ಪ್ರಖ್ಯಾತಿ ಹೊಂದುತ್ತಿರುವಾಗ ಕಲ್ಯಾಣಿ ಚಾಲುಕ್ಯ ದೊರೆ ಆರನೇ ವಿಕ್ರಮಾದಿತ್ಯನ ದೃಷ್ಟಿ ಇವರ ಮೇಲೆ ಬಿದ್ದಿತು. ತಾನು ವೀರ ಶೂರ ಪರಾಕ್ರಮ ಮೇಲಾಗಿ ದೈವಭಕ್ತನಾಗಿದ್ದು ತನಗೆ ಅನುಗುಣನಾಗುವಂತಹ ವ್ಯಕ್ತಿ ಕೇಸಿರಾಜನೇ ಎಂದರಿತು. ಕೇಸಿರಾಜನ ಸೇವೆ ಪಡೆಯಲಿಚ್ಛಿಸಿ ಮೊದಮೊದಲು ಮಹಾದಂಡನಾಯಕ, ಪ್ರಧಾನಮಂತ್ರಿ, ಸಂಧಿ ವಿಗ್ರಹಿ ಹೀಗೆ ವಿವಿಧ ಏಳು ಪದವಿಗಳನ್ನು ಕೊಟ್ಟು ಆರನೇ ವಿಕ್ರಮಾದಿತ್ಯನ ರಾಜಶಕ್ತಿ, ಕೇಸಿರಾಜನ ಭಕ್ತಿಶಕ್ತಿ ಸಮ್ಮಿಳಿತವಾಗಿ ಸಾಮ್ರಾಜ್ಯ ಸುಭಿಕ್ಷೆಯಾಗಿ ರಾಮರಾಜ್ಯ ಮತ್ತೊಮ್ಮೆ ಮರುಕಳಿಸುತ್ತೇನೋ ಎಂಬಂತೆ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಾಗಿತ್ತೆಂದು ವಿದೇಶಿಗರು ಹೇಳಿರುವರು. ಕೇಸಿರಾಜನು ತನ್ನ ಶಿವಭಕ್ತಿಯಿಂದ ಆರನೇ ವಿಕ್ರಮಾದಿತ್ಯನ ಹೃದಯವನ್ನು ಗೆದ್ದುಕೊಂಡಿರುವುದರಿಂದಲೇ ಅರಸನ ಹೃದಯವು ಶಿವಭಕ್ತಿ ರಸದಿಂದ ತುಂಬಿ ಹೋಗಿತ್ತು. ಸಮಾನ ಗುಣೇಶು ಸಖ್ಯಂಭವತಿ ಎಂಬಂತೆ ಕೇಸಿರಾಜನಿಗೆ ಸಾಮ್ರಾಜ್ಯದ ಆಶ್ರಯಗಿಂತಲೂ ಶಿವಸಾಮ್ರಾಜ್ಯದ ಆಶ್ರಯವು ಹೆಚ್ಚಾಗಿ ದೊರೆಯಿತು. ವೀರಶೈವ ಧರ್ಮದ ಶಿವಾಗಮಗಳಲ್ಲಿ ಲಿಖಿತವಾಗಿ ದಾಖಲೆಗೊಂಡ ವೀರಶೈವ ಧರ್ಮವು ಕೇಸಿರಾಜನ ಕಾಲದವರೆಗೆ ಗುಪ್ತಗಾಮಿನಿಯಾಗಿತ್ತು. ಆದರೆ ಕೇಸಿರಾಜನ ಕಾಲದಲ್ಲಿ ವೀರಶೈವ ಧರ್ಮ ಸಂಸ್ಕೃತಿಯು ದೊಡ್ಡ ಪ್ರವಾಹವಾಗಿ ಭೋರ್ಗರೆಯುತ್ತ ಸಾಗುತ್ತಿತ್ತು. ಹೀಗಾಗಿ ಕಲ್ಯಾಣ ಸಾಮ್ರಾಜ್ಯದ ಮನೆ ಮನೆಯಲ್ಲಿ ಓಂ ನಮ ಶಿವಾಯ ಮಂತ್ರ ರಿಂಗಣಿಸುತ್ತಿತ್ತು. ಕೊಂಡಗುಳಿ ಕೇಸಿರಾಜನ ಯುಗದ ನಂತರ ಪ್ರಾರಂಭವಾದ ಬಸವಾದಿ ಶರಣರು ತಮ್ಮ ಇಷ್ಟದ ಆರಾಧ್ಯ ದೇವರ ನಾಮವನ್ನೇ ಅಂಕಿತ ನಾಮವಾಗಿ ಇಟ್ಟುಕೊಂಡು ವಚನಗಳೂ ಬರೆದಂತೆ ಇವರೆಲ್ಲರಿಗಿಂತ ಪೂರ್ವದಲ್ಲಿದ್ದ ಕೊಂಡಗುಳಿ ಕೇಸಿರಾಜನು ತಾನು ಉಸಿರೇ ಮಾಡಿಕೊಂಡ ಓಂ ನಮ ಶಿವಾಯ ಎಂಬ ಅಂಕಿತದಿಂದ ಕಂದ ಪದ್ಯಗಳು ರಚಿಸಿ ವೀರಶೈವ ಶರಣ ಕವಿಯಾಗಿ ವೀರಶೈವ ಶರಣ ಶರಣೀಯರಿಗೆ ನಾಂದಿ ಹಾಡಿದನು. ತನ್ನ ಆರಾಧ್ಯ ದೇವರಾದ ಸೋಮೇಶ್ವರ ಪೂಜೆಗಾಗಿ ಹೊಸ ಹೊಸ ಕಂದ ರಚಿಸಿ ಹಾಡುತ್ತಾ ಪೂಜೆಗೈಯುತ್ತಿದ್ದನು. ಹೀಗಾಗಿ ಶಿವಾಗಮವನ್ನೇ ಬದುಕಾಗಿ ಆಚಾರ ವಿಚಾರಗಳ ಭಕ್ತಿ ರಸವನ್ನು ಹಿಂಡಿ ಹಿಂಡಿ ಸಹಸ್ರಾರು ಸಂಖ್ಯೆಯಲ್ಲಿ ಕಂದ ಪದ್ಯಗಳಿಂದ ಕೂಡಿದ ಅನೇಕ ಗ್ರಂಥ ಬರೆದರು. ಆದರೆ ಇಲ್ಲಿಯವರೆಗೆ ಏಳು ಗ್ರಂಥಗಳು ಮಾತ್ರ ದೊರೆತಿವೆ. ಒಂದು ಮಂತ್ರಮುಗ್ಧ ಕಂದ, ಲಿಂಗಸ್ತೋತ್ರ ಕಂದ ಭಾಗ ಒಂದು, ಲಿಂಗಸ್ತೋತ್ರ ಕಂದ ಭಾಗ ಎರಡು, ಸೀಲ ಮಹತ್ವದ ಕಂದ, ಕೇಸಿರಾಜ ಡಣಾಯಕ ಕಂದ, ಅಳಲಾಷ್ಟಕ, ನವರತ್ನಮಾಲ ಇಂತಹ ಅದ್ಭುತ ಗ್ರಂಥ ರಚಿಸಲು ಅವರಿಗೆ ದೊರೆತ ಸಾಹಿತ್ಯ ರಚನೆಯ ಪರಿಸರ ಹಾಗೂ ರಚನಾಕಾರ ಬಳಗ ಎಂದು ಹೇಳಬಹುದು. ಆರನೇ ವಿಕ್ರಮಾದಿತ್ಯನು ಸಾಹಿತ್ಯಾಭಿಮಾನಿಯಾಗಿದ್ದನು. ವಿಕ್ರಮಾಂಕದೇವ ಚರಿತಂ ಸಂಸ್ಕೃತ ಗ್ರಂಥಕರ್ತೃ ಕಾಶ್ಮೀರದ ಕವಿ ಬಿಲ್ಲಣ್ಣನು ಆಸ್ಥಾನ ಕವಿಯಾಗಿದ್ದನು. ಮಿತಾಕ್ಷರ ಸಂಹಿತೆ ಎಂಬ ಹಿಂದೂ ನ್ಯಾಯ ಗ್ರಂಥವನ್ನು ರಚಿಸಿದವರು ಕಲಬುರಗಿ ಜಿಲ್ಲೆಯ ವರ್ತೂರಿನ ವಿಜ್ಞಾನೇಶ್ವರ, ಇಲ್ಲಿಯೇ ಆಶ್ರಯ ಪಡೆದಿದ್ದರು. ವಿಕ್ರಮಾದಿತ್ಯನ ಸೋದರ ಕೀರ್ತಿವರ್ಮ ಗೋವೈದ್ಯ ಎಂಬ ಗ್ರಂಥ ಕನ್ನಡದಲ್ಲಿ ರಚಿಸಿದ್ದಾರೆ. ಜೈನ ಕವಿ ನಯಸೇನರು ಧರ್ಮಾಮೃತ ಎಂಬ ಗ್ರಂಥ ರಚಿಸಿರುವರು. ಇಂಥ ಘಟಾನುಘಟಿ ಕವಿ ಸಮಯದ ಜೊತೆ ಇರುವ ಕೊಂಡಗುಳಿ ಕೇಸಿರಾಜನು ನಯ ವಿನಯ
ಅಹಂಕಾರವಿಲ್ಲದ ಹೃದಯ ಶ್ರೀಮಂತನಾಗಿದ್ದನು. ಆನು ಕವಿ, ಯಾನು ಸದ್ಗುಣಿ, ಯಾನು ಮಹಾದಾನಿ, ಸಕಲಾವಿದ್ಯ ಚಾಣಂ, ಆನೆಂಬುದಳಿದು ಪರಮ ಜ್ಞಾನಾತ್ಮಕಂ, ಓಂ ನಮ ಶಿವಾಯ ಪದಂ ಎಂಬ ಕಂದ ಪದ್ಯದಲ್ಲಿ ಹೀಗೆ ನುಡಿದಿದ್ದಾರೆ. ಅಂದರೆ, ನಾನು ಕವಿ, ಸದ್ಗುಣಿ, ಮಹಾದಾನಿ,

0: ಸಕಲ ವಿದ್ಯಾ ಪಾರಂಗತನೆಂದು ಅಹಂಕಾರದಿಂದ ಮೆರೆಯದೆ ಪರಮಜ್ಞಾನದ ಮೂಲವಾದ ಓಂ ನಮ ಶಿವಾಯ ಪದವ ಸ್ಮರಿಸು ಎಂದು ಭಕ್ತಿಯಿಂದ ನುಡಿದಿದ್ದಾರೆ. ಕೊಂಡಗುಳಿ ಕೇಸಿರಾಜನ ಕಂದ ಪದ್ಯಗಳ ಪ್ರಭಾವ, ನಂತರ ಬಂದ ವಚನಕಾರರ ಮೇಲೆ ವೀರಶೈವ ಕವಿಗಳ ಮೇಲೆ ಗಾಢ ಪ್ರಭಾವ ಬೀರಿರುವುದನ್ನು ನೋಡಬಹುದು. ನೀನೇ ಗುರು, ನೀನೇ ತಂದೆಯು, ನೀನೇ ಅಣ್ಣಂದಂ, ನೀನೇ ಜನನಿ, ನೀನೇ ಸುಲಭ, ನೀನೇ ಜಗದಂಗಳ, ನೀನೇ ಸಖ, ನೀನೇ ಸಹಾಯಂ, ನೀನಲ್ಲದೆ ಪೆರತೆನ ಅರಿಯದ ಆಶ್ರಿತ ಸುಲಭ. ಇದು ಕೇಸಿರಾಜನ ಪದ್ಯವಾದರೆ ಇದನ್ನೇ ಬಸವಣ್ಣನವರು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ, ಕೂಡಲ ಸಂಗಮ ದೇವಾ ಎಂದು ಮುಂದಿನ ವೀರಶೈವ ಶರಣರಿಗೆ ಕವಿಗಳಿಗೆ ಮಾರ್ಗದರ್ಶಕವಾಗುವ ಶಿವಾಗಮ ಸಾರವನ್ನೇ ಸಾರಿದ್ದಾರೆ. ವೀರಶೈವ ಧರ್ಮವು ಗುರುವಿನ ಅನುಗ್ರಹಕ್ಕೆ ಅತ್ಯಂತ ಮಹತ್ವ ಕೊಟ್ಟಿದೆ. ಹರನಿಗಿಂತ ಗುರುಶ್ರೇಷ್ಠ ಎಂಬುದನ್ನು ಕೇಸಿರಾಜನು ಒತ್ತಿ ಹೇಳಿದ್ದಾರೆ. ದಯೆಯೇ ಧರ್ಮದ ವೀರಶೈವ ಧರ್ಮವು ಹಿಂಸೆಯನ್ನು ಒಪ್ಪುವುದಿಲ್ಲ, ಮಾನ್ಯ ಮಾಡುವುದಿಲ್ಲ. ದಾನಕ್ಕಿಂತ ದಾಸೋಹ ಶ್ರೇಷ್ಠವೆಂದು ಪ್ರತಿಪಾದಿಸಿದ್ದಾರೆ. ದಾಸೋಹ ಪದ್ಧತಿಯಲ್ಲಿ ಆರ್ಥಿಕ ಸಮಾನತೆ ಇದೆ, ಸಹಭೋಜನ ತತ್ವವಿದೆ, ಸಮಾನತೆ ಇದೆ. ಕಂದಾಚಾರ ಆಚರಣೆಗಳನ್ನು ತಿರಸ್ಕರಿಸಿದ್ದಾರೆ. ಕಾಯಕ ತತ್ವ ಪ್ರತಿಪಾದನೆಯನ್ನು ಸುಂದರವಾಗಿ ಮಾಡಿರುವರು. ಯಾವುದೇ ಕೆಲಸವನ್ನು ಮಾಡಲಿ, ಅದರ ಫಲವನ್ನು ಮೊದಲು ಶಿವನ ಭಕ್ತಿಗೆ ವಿನಿಯೋಗವಾಗಬೇಕು. ಕಾಯಕದ ಫಲ ಮೊದಲು ಶಿವನಿಗೆ ಗುರುಲಿಂಗ ಜಂಗಮಕ್ಕೆ ಅರ್ಪಣೆಯಾಗಬೇಕೆಂದು ನುಡಿದಿದ್ದಾರೆ. ಕ್ರಿಸ್ತ ಶಕ 1050 ಕ್ರಿಸ್ತ ಶಕ 1150 ಅಂದರೆ ಸರಿಸುಮಾರು 100 ಬದುಕಿದ್ದ ಕೊಂಡಗುಳಿ ಕೇಸಿರಾಜನು ಆದ್ಯ ವೀರಶೈವ ಶರಣ ಮತ್ತು ಕವಿಯಾಗಿದ್ದನು. ದೇವರ ದಾಸಿಮಯ್ಯ ಆದ್ಯ ಶರಣನಾಗಿದ್ದರೆ ಜೇಡರ ದಾಸಿಮಯ್ಯ ಆದ್ಯ ವಚನಕಾರರಾಗಿದ್ದರು. ವೀರಶೈವ ಭಕ್ತನು ಶರಣರೂ ಆದ ಕೊಂಡಗುಳಿ ಕೇಸಿರಾಜನು ತನ್ನ ಆರಾಧ್ಯ ದೇವನಾದ ಶಿವದೇವಾಲಯ ನಿರ್ಮಿಸಿದ್ದಾನೆ. ಗದಗ ಜಿಲ್ಲೆಯ ಲಕ್ಕುಂಡಿ ವಿಶ್ವನಾಥ ದೇವಾಲಯ, ಕೊಪ್ಪಳ ಜಿಲ್ಲೆಯ ಇಟಗಿ ಮಹಾದೇವ ದೇವಾಲಯ ಇವು ಜಗದ್ವಿಖ್ಯಾತಿ ಪಡೆದ ಶಿಲ್ಪಕಲಾ ವೈಭವ ಸಾರುತ್ತಿವೆ. ಇಂಥ ಅದ್ಭುತ ಕಾರ್ಯ ಕೈಗೊಳ್ಳುತ್ತಾ ವಿಕ್ರಮಾದಿತ್ಯನ ಆದಿಯಾಗಿ ಜನಮಾನಸರ ಹೃದಯ ಗೆಲ್ಲುತ್ತಾ ಉತ್ತುಂಗ ಶಿಖರಕ್ಕೆ ಏರುತ್ತಿರುವಾಗ ಈತನಿಗೆ ಆಗದೇ ಇರುವ ಕೆಲವು ಚಾಡಿಕೋರರು ವಿಕ್ರಮಾದಿತ್ಯನ ಕಿವಿ ಊದಿದ ಪರಿಣಾಮ ಕಲ್ಯಾಣ ಮತ್ತು ದೊರೆಯನ್ನು ಅಗಲಬೇಕಾಯಿತು. ದೊರೆ ನೀಡಿದ ಪದವಿ ತ್ಯಜಿಸಿ ಬಂದ ಕೇಸಿರಾಜನನ್ನು ಕಂಡ ಧರ್ಮಪತ್ನಿ ಶರಣನಿಗೆ ತಕ್ಕ ಶರಣಿಯಾದ ಗಂಗಾದೇವಿ ತುಂಬು ಸಂತೋಷವನ್ನು ಪಟ್ಟು, ಇಲ್ಲಿಯವರೆಗೆ ನರನ ಸೇವೆ ಮಾಡಿದ್ದು ಸಾಕು, ಈಗ ಹರನ ಸೇವೆ ಮಾಡುವ ನಡೆಯಿರಿ ಎಂದು ಕರ್ಮಸ್ಥಳದಿಂದ ಜನ್ಮಸ್ಥಳವಾದ ಕೊಂಡಗುಳಿಗೆ ಕರೆದುಕೊಂಡು ಬಂದು ತಮ್ಮ ಜೀವಿತದ ಕೊನೆಯ ಅವಧಿವರೆಗೆ ಇಷ್ಟಲಿಂಗ ಸ್ಥಾವರಲಿಂಗವನ್ನು ಅನನ್ಯ ಭಕ್ತಿಭಾವದಿಂದ ಪೂಜೆಗೈಯುತ್ತಾ ಲಿಂಗದಲ್ಲಿ ಐಕ್ಯರಾದರು. ಈಗಲೂ ಕೊಂಡಗುಳಿಯಲ್ಲಿ ವಿರೂಪಾಕ್ಷ ದೇವರ ಮಠ, ಸೋಮನಾಥ ದೇವಾಲಯ ಮತ್ತು ಕೇಸಿರಾಜನ ಸಮಾಧಿ ಸ್ಥಳದ ದೇವಾಲಯವೂ ಇದ್ದು ದಿನನಿತ್ಯ ಪೂಜಾ ಕೈಂಕರ್ಯ ಎಡೆಬಿಡದೇ ಸಾಗುತ್ತಲಿವೆ. ಅದಕ್ಕಾಗಿಯೇ ಗ್ರಾಮದಲ್ಲಿ ಹೂವಿನ ಹೊಲ, ಎಣ್ಣೆ ಹೊಲ, ಸಂಬಳ ಮಡ್ಡಿ, ಲದ್ದಿ ಠಿಕಣ ಹೀಗೆ ದತ್ತಿಕೊಟ್ಟ ಆಸ್ತಿಗಳಿವೆ. ಕೊಂಡಗುಳಿ ಕೇಸಿರಾಜನ ಸಮಕಾಲೀನರಾದ ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಕೇಸಿರಾಜನ ಬಗ್ಗೆ ಪ್ರಸ್ತಾಪಗಳಿವೆ. ಹರಿಹರನಂತೂ ಎಲ್ಲ ಶಿವಶರಣರಿಗಾಗಿಯೇ ರಗಳೆ ಬರೆದು ಕೊಂಡಾಡಿದಂತೆ ಕೇಸಿರಾಜನಿಗಾಗಿ ಕೊಂಡಗುಳಿ ಕೇಸಿರಾಜ ಡಣಾಯಕರಗಳೆ ಬರೆದು ಸಂಪೂರ್ಣ ಚರಿತ್ರೆ ಕಟ್ಟಿಕೊಟ್ಟಿದ್ದಾನೆ. ತ್ರಿಕಾಲಲಿಂಗ ಪೂಜಾ ನಿಷ್ಠರಾದ ಕೇಸಿರಾಜ ಒಮ್ಮೆ ಕಲ್ಯಾಣದಿಂದ ಕೊಂಡಗುಳಿಗೆ ಬರುವಾಗ ಜೇವರ್ಗಿ ತಾಲೂಕಿನ ಕೋಳೂರು ಗ್ರಾಮದ ಹತ್ತಿರ ಹರಿವ ಭೀಮಾ ನದಿಯ ದಂಡೆಯ ಮೇಲೆ ಮಧ್ಯಾಹ್ನದ ಇಷ್ಟಲಿಂಗ ಪೂಜೆಗೆ ಲಿಂಗದ ಮೇಲೆ ದಾಸವಾಳ ಹೂ ಅರ್ಪಿಸಿ ಪೂಜಾ ಧ್ಯಾನದಲ್ಲಿ ತೊಡಗಿದಾಗ ಗರುಡ ಪಕ್ಷಿಗೆ ಮಾಂಸದಂತೆ ಕಂಡು ಕಿತ್ತಿಕೊಳ್ಳುವಾಗ ಲಿಂಗ ಜಾರಿ ನದಿಯಲ್ಲಿ ಬಿದ್ದಿತು. ಲಿಂಗ ಬಿಟ್ಟು ಅರಗಳಿಗೆ ಇರದ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲೆತ್ನಿಸಿದರು. ನುಡಿವಲ್ಲಿ ಸತ್ಯವಲ್ಲದೆ ಬೇರೆ ನುಡಿದೊಡಂ, ನಡೆವಲ್ಲಿ ನಾ ದುರಾಚಾರದಿಂ ನಡೆದೊಡಂ, ಇದು ದಿವ್ಯ ವೆಂದೆನುತ ಹರಿಗೋಲ ನೇರಿದಂ, ಅಲ್ಲಿ ನೆರೆದ ಶಿವಭಕ್ತರೆಲ್ಲರೂ ಹುಡುಕಿಕೊಡುವುದಾಗಿ ಹೇಳಿದಾಗ ಹರಿಹರನ ರಗಳೆಯ ಆ ಸಾಲುಗಳಂತೆ ಕೇಸಿರಾಜನು ಹಡಗು ಹತ್ತಿ ಹುಡುಕಲು ಪ್ರಾರಂಭಿಸಿದಾಗ ಲಿಂಗ ದೊರೆಯಿತೆಂಬ ಐತಿಹ್ಯವಿದೆ. ಜೇಡರ ದಾಸಿಮಯ್ಯನು ಸಹ ಈ ಘಟನೆಯನ್ನು ತಮ್ಮ ವಚನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಶಾಸನಗಳು ಕೊಂಡಗುಳಿಯಲ್ಲಿ 2 ಶಿಲಾಶಾಸನಗಳಿವೆ, ಶಿಕಾರಿಪುರದಲ್ಲಿ 2 ಶಿಲಾಶಾಸನಗಳಿವೆ, ಧಾರವಾಡ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಕ್ರಿಸ್ತ ಶಕ 1142 ಕೆತ್ತಿದ ಶಾಸನದಲ್ಲಿ ಈತನ ಜಾತಿ ಮತ್ತು ವಂಶಾವಳಿ ಕೂಡ ಇದೆ. ಲೇಖನಗಳು: ಹರಿಹರನ ಕೊಂಡಗುಳಿ ಕೇಸಿರಾಜ ಡಣಾಯಕ ರಗಳೆ ಪೂರ್ಣ ಚರಿತ್ರೆಯನ್ನೇ ಸಾರುತ್ತದೆ. ಜೇಡರ ದಾಶಮಯ್ಯನ ವಚನಗಳಲ್ಲಿ ಪ್ರಸ್ತಾಪವಿದೆ. ಕೇಸಿರಾಜನ ಕಂದ ಪದ್ಯದ 7 ಕೃತಿಗಳು ದೊರೆತಿವೆ. ಡಾಕ್ಟರ್ ಎಂಎಂ ಕಲಬುರಗಿಯವರು ಇವರ ಬಗ್ಗೆ ಲೇಖನ ಬರೆದಿದ್ದಾರೆ. ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ಸಹ ಲೇಖನ ಬರೆದಿದ್ದಾರೆ. ಡಾಕ್ಟರ್ ಎಂಎಸ್ ಹಿರೇಮಠರ ಕೊಂಡಗುಳಿ ಕೇಸಿರಾಜ ಸಂಶೋಧನಾ ಗ್ರಂಥ ಲಭ್ಯವಿದೆ. ಡಾಕ್ಟರ್ ವಿಜಯಕುಮಾರ್ ಹಾಗೂ ಡಾಕ್ಟರ್ ವಿಜಯಾದೇವಿಯವರು ಬರೆದ ಪ್ರಧಾನಮಂತ್ರಿ ಕೊಂಡಗುಳಿ ಕೇಸಿರಾಜ ವೀರಶೈವ ದರ್ಶನ ಗ್ರಂಥಗಳ ಜೊತೆಗೆ ಜಾನಪದ ಹಾಡುಗಳು, ಪುರಾಣಗಳು ಲಭ್ಯವಿದ್ದು ಕೇಸಿರಾಜನ ಚರಿತ್ರೆಯನ್ನು ಸಾರುತ್ತವೆ.
1: ಇದುವರೆಗೆ ಕಲಬುರಗಿಯ ನಿವೃತ್ತ ಕನ್ನಡ ಉಪನ್ಯಾಸಕರಾದ ರೇವಣ ಸಿದ್ದಪ್ಪ ದುಕಾನ್ ಅವರಿಂದ ಕೊಂಡಗುಳಿ ಕೇಸಿರಾಜ್ ಅವರ ಕುರಿತು ಭಾಷಣ ಕೇಳಿದಿರಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ

ಆಕಾಶವಾಣಿ ಬೆಂಗಳೂರು. ಸಿರಿಗಂಧ. ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳೋಣ ಎಂಬಾಳ್ಮುರಳಿ ಕೃಷ್ಣ ಅವರ ದನಿಯಲ್ಲಿ ಸಂಧ್ಯಾರಾಗ ಚಿತ್ರದ ಗೀತೆ. ಜಿವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಹಾಗೂ ಎಂಬಾಳ್ಮುರಳಿ ಕೃಷ್ಣ ಅವರು ಸಂಗೀತ ನೀಡಿದ್ದಾರೆ.

ಹಂಸಲೇಖರ ಸಾಹಿತ್ಯ ಮತ್ತು ಸಂಗೀತವಿರುವ ಪರ್ವ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮನು, ನಂದಿತಾ ಹಾಗೂ ದಿವ್ಯಾ.

ಸೋರತ್ ಅಶ್ವತ್ಥವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರು ಸಂಗೀತ ನೀಡಿರುವ ಆನಂದ ಭೈರವಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ದನಿಯಲ್ಲಿ ಶ್ರುತಿ ಸೇರಿದಾಗ ಚಿತ್ರದ ಗೀತೆ, ಚಿ ಉದಯಶಂಕರ್ ಗೀತೆ ರಚನೆಗೆ ಟಿ ಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ ಇದೆ.

ಚಿವುದಯಶಂಕರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರು ಸಂಗೀತ ನೀಡಿರುವ ಮಲಯ ಮಾರುತ ಚಿತ್ರದ ಗೀತೆ. ಹಾಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ.

ಇದುವರೆಗೆ ಅಭಿಜಿತ್ ಶಾಸ್ತ್ರಿ ಅವರ ದನಿಯಲ್ಲಿ ಭಾವಗೀತೆಗಳನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.

ಸಮಯ 10 ಗಂಟೆಯಾಗಲಿದೆ. ಇನ್ನು ಮುಂದೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ನೀರಜ್ ಮಿಶ್ರಾ ಅವರಿಂದ ಸಿತಾರ್ ವಾದನ ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೆ ನೀರಜ್ ಮಿಶ್ರಾ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಇಲ್ಲಿಗೆ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ವಾರಣಾಸಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಡಾಕ್ಟರ್ ಎಎಸ್ ಬಾಲಸುಬ್ರಹ್ಮಣ್ಯ ಅವರಿಂದ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಯನ್ನ ಕೇಳುವಿರಿ. 6:45 ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳು. 8:30 ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಇಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವು. 8:35 ಆಕಾಶ ಬುಟ್ಟಿ ಆಕಾಶವಾಣಿಯ ಕ್ರೀಡೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ರಾಷ್ಟ್ರ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ ಕಿವುಡ ಸಣ್ಣವರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಹಸಿರಿ

ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ, 10:30 ಸುನ್ಹೇರೆ ಪಲ್ನಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳುವಿರಿ, 11:00 ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 12:05 ವನಿತಾ ವಿಹಾರ, ಸಾರ್ಥಕ ಬದುಕಿನ ಅನನ್ಯ ಸಾಧಕಿ ಚೀನಾ ಮಂಗಳ, ಇವರ ಬಗ್ಗೆ ಮಾತನಾಡುತ್ತಾರೆ ವಿದ್ಯಾ ಶಿರಹಟ್ಟಿ, ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಮಹಿಳೆಯರಲ್ಲಿ ಹೃದಯಾಘಾತ, ಈ ಕುರಿತು ಮೈಸೂರಿನ ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಹೃದ್ರೋಗ ತಜ್ಞರಾದ ಡಾ ವೀಣಾ ನಂಜಪ್ಪ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್, ಮೈಸೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಕುರಿತಾದ ಕಾರ್ಯಕ್ರಮ, ಧಾರವಾಡ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳನ್ನ ಕೇಳುವಿರಿ, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ವಾಚನ ಹೆಚ್ಆರ್ ಕೇಶವಮೂರ್ತಿ, ವ್ಯಾಖ್ಯಾನ ಮಾರ್ಕಂಡೇಯ ಅವಧಾನಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 2:40 ಹಿಂದಿ ಪಾಠ ಹೇಳಿಕೊಡುತ್ತಾರೆ ಶ್ರೀನಿವಾಸಮೂರ್ತಿ.

0: ಸಂಜೆ 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳನ್ನ ಕೇಳುವಿರಿ. 6:15 ಕನ್ನಡ ರತ್ನ ಭಂಡಾರ, 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. ಆರು 21 ಕೃಷಿ ರಂಗ ಕಾರ್ಯಕ್ರಮ, ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗ ಕುರಿತು ಡಾಕ್ಟರ್ ವೀರೇಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ತಿಪಟೂರು ತಾಲೂಕು ಅರಳುಗುಪ್ಪೆಯ ರೇಣುಕಯ್ಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45 ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳುವಿರಿ. 8:00 ಕರ್ನಾಟಕದ 2026 ಉಪಚುನಾವಣೆಯ ಫಲಿತಾಂಶ ಕುರಿತಾದ ಚರ್ಚೆ, ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ. 9:15 ಭಾವಗೀತೆಗಳನ್ನು ಕೇಳುವಿರಿ ಸಂಪದ ಭಟ್ ಅವರಿಂದ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಪಿಪ್ಪಂಚಿ ರಘುರಾಮ್ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. ವಯಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. 10:00 ವನಿತಾ ವಿಹಾರ, ಶಿಕ್ಷಣ ಸಂಶೋಧನೆ ಮತ್ತು ಸಮಾಜ ಸೇವೆಯ ಸಂಗಮ, ಈ ಕುರಿತು ಡಾಕ್ಟರ್ ಉಮಾ ಕೆ ರಾವ್ ಅವರೊಂದಿಗೆ ಸಂದರ್ಶನ. 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅಭಿನೀತ್ ಶುಕ್ಲಾ. All preparations are in place for counting of votes for the assembly elections in 4 states, West Bengal, Kerala, Tamil Nadu, Assam and the Union Territory of Puducherry, to be held tomorrow. The counting will begin at 8 in the morning. Counting of postal ballots will be taken up first and counting of electronic voting machines will start at 8:30 a.m. Early trends are expected to emerge by noon. Election Commission has put in place robust security arrangements for smooth counting at 4 states and 1 Union Territory. Voting for all 126 seats in Assam, 140 in Kerala and 30 seats in Puducherry was held on the 9th of April. Polling for all 234 assembly constituencies in Tamil Nadu and for the first phase in West Bengal covering 152 seats was held on the 23rd of April. Voting for the second phase in West Bengal took place on the 29th of last month for 142 constituencies. In West Bengal, counting will take place across 77 centres. More from our correspondent.
2: After an intense campaign and record voter participation, all eyes are now on tomorrow's verdict, which will decide